ಆಕಾಶವಾಣಿ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾನುಲಿ ಮಿತ್ರ ಕೃಷ್ಣಾನಂದ್ ನಾಯ್ಕ್. ಶ್ರೋತೃಗಳೇ, ಇಂದು 2026 ಇಸ್ವಿ ಜೂನ್ ತಿಂಗಳ 16 ತಾರೀಕು ಮಂಗಳವಾರ. ಈಗ ಸಮಯ ಸರಿಯಾಗಿ 5:58 ಸೆಕೆಂಡ್ಗಳು.

ಶ್ರೋತೃಗಳೇ, ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳತ್ತ ಗಮನ ಹರಿಸೋಣ. ಇಂದು ಬೆಳಿಗ್ಗೆ 6:10 ಕರುಣಾಳು ಬಾಬೆಳಕೆ ಭಾಗವಹಿಸಲಿದ್ದಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು, 6:30 ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ ಚಿಂತನ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, ಗಾನಸುಧೆ, ಭಕ್ತಿಗೀತೆಗಳ ಕಾರ್ಯಕ್ರಮ 6:40. 7:15 ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಜಯಂತಿ ಹೆಬ್ಬಾರ್, ವ್ಯಾಖ್ಯಾನಕಾರರು ರವಿ ಅರೇವರಾಯ್ ವರ್ಕಳಿ. 7:45 ಚಿತ್ರಗೀತೆಗಳು, 8:30 ಯೋಗಾಮೃತ ವಿಶೇಷ ಸರಣಿ ಕಾರ್ಯಕ್ರಮ. ಪ್ರಸ್ತುತಿ ರೂಪಾಗೌಡ, ಸಮಗ್ರ ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳನ್ನು ಕೇಳಿದಿರಿ. 9:15 ಘನತ್ಯಾಜ್ಯ ವಿಲೇವಾರಿ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ವಿ ಎನ್ ನಾಯಕ್.

9 ಗಂಟೆ 30 ನಿಮಿಷಕ್ಕೆ ಮಂಜುಳಗಾನ, ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮ. 10 ಗಂಟೆ 2 ನಿಮಿಷಕ್ಕೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ. ಇನ್ನು ಮಧ್ಯಾಹ್ನ 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕವನಮಾಲೆ, ಕವಯತ್ರಿಯರಿಂದ ಸ್ವರಚಿತ ಕವನ ವಾಚನ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಇದು. 12 ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ KMCRI ಮನೋರೋಗ ತಜ್ಞರಾಗಿರುವ ಡಾಕ್ಟರ್ ಶಿವಾನಂದ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಲಿದ್ದಾರೆ ಮಂಜುಳಾ ಪುರಾಣಿಕ್. ಆನಂತರ ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಸವರಾಜ್ ಬಣಕಾರ್. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿಪಥ, ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರಿಘರ್ ಯೋಜನೆ ಕುರಿತು ಮಾಹಿತಿಯನ್ನು ನೀಡುತ್ತಾರೆ ದೊಡ್ಡಕುಂಟೆ ರಾಜಣ್ಣ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1 ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 1 ಗಂಟೆ 30 ನಿಮಿಷಕ್ಕೆ ಚೈತ್ರವನ. ಲಕ್ಷ್ಮೀಶನ ಜೇಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 2 ಗಂಟೆ 40 ನಿಮಿಷಕ್ಕೆ ಹಿಂದಿ ಪಾಠ ಎಚ್ಎನ್ ಯಾದವಾಳ್ ಅವರಿಂದ. 3 ಗಂಟೆಗೆ ಸಖಿ ಸಹಿಲಿ. 4 ಗಂಟೆಗೆ ಸೆಲ್ಯುಲೈಡ್ ಕೆ ಸೀತಾರೆ. ಇನ್ನು ಇವತ್ತಿನ ಸಾಯಂಕಾಲದ ಪ್ರಸಾರದಲ್ಲಿ ಸಾಯಂಕಾಲ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಯುವ ಕವಿ ದಿನೇಶ್ ಎಸ್ ಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. 5 ಗಂಟೆ 30 ನಿಮಿಷಕ್ಕೆ ಸಂದೇಶ ಸಂಗಮ, ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಇಂದಿನ ವಿಷಯ ನಿಮ್ಮ ಜೀವನದಲ್ಲಿ ಯೋಗ, ಪ್ರಸ್ತುತಿ ದೀಪಕ್ ಕುಮಾರ್ ಶೆಣ್ವಿ. 6 ಗಂಟೆ 30 ನಿಮಿಷಕ್ಕೆ ಅವಲೋಕನ. 6 ಗಂಟೆ 50 ನಿಮಿಷಕ್ಕೆ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಅಡಿಕೆ ಬೆಳೆಯಲ್ಲಿ ಎಲೆ ಚುಕ್ಕಿ ರೋಗದ ಸಮಗ್ರ ನಿರ್ವಹಣೆ ಕುರಿತು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಬಿ ಹರೀಶ್ ಬಿಕೆ ಅವರೊಂದಿಗೆ ಸಂದರ್ಶನ. ನಂತರ ಕೃಷ್ಣ ಮುಂಜಿಗೊಂಡ ಮತ್ತು ಸಂಗಡಿಗರಿಂದ ಗೊಂಡ ಸಮುದಾಯದ ಸಂಪ್ರದಾಯದ ಗೀತೆಗಳು. 7 ಗಂಟೆ 45 ನಿಮಿಷಕ್ಕೆ ಗಜಲ್ಗಳು, 8 ಗಂಟೆಗೆ ಸಿರಿಗಂಧ, 8 ಗಂಟೆ 30 ನಿಮಿಷಕ್ಕೆ ಚಿತ್ರಗೀತೆಗಳು. 9 ಗಂಟೆ 15 ನಿಮಿಷಕ್ಕೆ ಸ್ಪಾಟ್ಲೈಟ್ ಕನ್ನಡ ಅವತರಣಿಕೆ. 9 ಗಂಟೆ 30 ನಿಮಿಷಕ್ಕೆ ಮನಿ ಟಾಕ್, ನಂತರ ಮಂಥನ್. 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿ ರಾಜನಾರಾಯಣ್ ಅವರ ಕೊಳಲು ವಾದನವನ್ನು ಕೇಳಿದಿರಿ. 10 ಗಂಟೆ 30 ನಿಮಿಷಕ್ಕೆ ಆತಂಕವಾದ, ಕೇಂದ್ರ ಸರ್ಕಾರದ 12 ವರ್ಷ ಪೂರ್ತಿಗೊಂಡ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ಶ್ರೋತೃಗಳು, ಇದಾಗಿತ್ತು ನಿಲಯದಿಂದ ಇಂದು ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಆಕಾಶವಾಣಿ ಕಾರವಾರ, ಸಮಯ 6 ಗಂಟೆ 5 ನಿಮಿಷ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳು, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಈ ಕತೆ ಪ್ರಾಮಾಣಿಕತೆ ಅಂತ, ಇದು ಬಹಳ ಚಂದದ ಕತೆ, ಬಹಳ ಇಷ್ಟವಾಗುವಂತಹದ್ದು. ಒಂದು ಬಾರಿ ಒಬ್ಬ ಧರ್ಮ ಗುರುವಿಗೆ ಹೃದಯದ ರೋಗ ಬಂತಂತೆ. ಬರ್ಬೋದಲ್ಲ, ಧರ್ಮಗುರು ಆದರೆ ಹೃದಯ ಇರುವಲ್ವಾ, ಬಂತು ರೋಗ ಬಂತು. ವೈದ್ಯರೆಲ್ಲ ಪರೀಕ್ಷೆ ಮಾಡಿದ್ರಂತೆ, ನೋಡಿದ್ರಂತೆ ಇದು ರಿಪೇರಿ ಆಗೋ ಹೃದಯ ಅಲ್ಲ, ಇದನ್ನು ಬದಲಾಯಿಸಬೇಕು ಅಂದ್ರಂತೆ. ಕಥೆಗಳಲ್ಲಿ ಏನಾದರೂ ಆಗ್ಬೋದಲ್ಲ ಸ್ವಾಮಿ, ಇದು ರಿಪೇರಿ ಮಾಡಕ್ ಬರಲ್ಲ, ಅದು ಹೃದಯ ಕೆಟ್ಟೋಗಿದೆ, ಪೂರ್ತಿ ಬೇರೆನೆ ಹಾಕ್ಬಿಡ್ಬೇಕು ಅಂದ್ರು. ಹೃದಯ ಸಿಗೋದೆಲ್ಲಿ? ಕಿಡ್ನಿ ಆದರೆ ಎರಡು ಇರ್ತದೆ, ಒಂದು ಕೊಡ್ಬೋದಪ್ಪ. ಹೃದಯ ಇರೋದೇ ಒಂದು. ದಾನ ಕೊಡೋಂದ್ರೆ ಯಾರು ಕೊಡ್ತಾರೆ? ಸತ್ತೆ ಹೋಗ್ಬಿಡ್ಬೇಕಲ್ಲ ದಾನ ಕೊಡೋನು, ಹೆಂಗ್ ಕೊಡ್ತಾರೆ? ವಿಚಾರ ಮಾಡಿದ್ರಂತೆ, ಹೊರಗಡೆ ಸಾವಿರಾರು ಜನ ಬಂದಿದ್ದಾರೆ, ಧರ್ಮಗಳು ಶಿಷ್ಯರು. ಸುದ್ದಿ ಗೊತ್ತಾಯ್ತು ಅವರಿಗೆ, ಗುರುಗಳಿಗೆ ಹೃದಯ ಬೇಕಾಗಿದೆ ಅಂತ. ಕೂಗೋಕ್ ಶುರು ಮಾಡಿದ್ರು, ನಾನು ಹೃದಯ ತಗೊಳ್ಳಿ, ನಾನು ಹೃದಯ ತಗೊಳ್ಳಿ ಅಂತ. ವೈದ್ಯರು ಅಂದ್ರು, ಅದ್ಭುತಪ್ಪ ಇದು, ಹೃದಯ ಕೂಡ ದಾನ ಮಾಡಿದ್ರೆ ಗೊತ್ತಾ ನಿಮಗೆ, ನಿಮ್ ಹೃದಯ ಕೊಟ್ರೆ ನೀವು ಸತ್ತು ಹೋಗ್ತೀರಿ ಅಂತ. ಹೋದ್ರು ಅಡ್ಡಿ ಇಲ್ಲ, ನಮ್ ಗುರುಗಳು ಕೊಡ್ತೀವಿ ನಾವು ಅಂದ್ರು. ಡಾಕ್ಟರ್ ಅಂದ, ನಾನು ಏನಪ್ಪ ಇಲ್ಲಿ ಒಂದು ಹೃದಯದ್ದೇನು ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡ್ತಾ ಇಲ್ಲ, ಒಂದು ಹೃದಯ ಸಾಕು ನನಗೆ. ಒಂದ್ ಕೆಲಸ ಮಾಡಿ, ನೀವು ಯಾರು ಜಗಳಾಡ್ಬೇಡಿ, ನಾಳೆ ಬೆಳಿಗ್ಗೆ 9 ಗಂಟೆ ನಾನು ಆ ಕಟ್ಟಡದ ಮೇಲೆ ಬರ್ತೀನಿ, ಮಳೆಗೆ ಮೇಲೆ ಬರ್ತೀನಿ. ಯಾರ್ಯಾರು ಕೊಡ್ಬೇಕಂತೀರೋ ಬಂದ್ಬಿಡಿ ಅಲ್ಲಿ. ಅವನೇನ್ ಅನ್ಕೊಂಡ, ಇವ್ರು ಮಾತಾಡ್ತಾರೆ, ಕೊಡೋದಾದ್ರೆ ಬರೋಲ್ಲ ಇವ್ರು ಅಂತ. ಮಳೆಗೆ ಮೇಲೆ ಹೋದ, ನೋಡ್ತಾನೆ ಕೆಳಗೆ 10,000 ಜನ. ಅಯ್ಯೋ ಕರ್ಮವೇ, ಅವನಂದ ಒಂದು ಹೃದಯ ಹೆಂಗ್ ತಗೊಳ್ಳೋದು ನಾನು? ಅವನೊಂದು ಐಡಿಯಾ ಮಾಡಿದ, ಎಲ್ಲರೂ ಕೂಗ್ತಾ ಇದ್ರು, ನನ್ನ ಹೃದಯ ತಗೊಳ್ಳಿ, ನನ್ನ ಹೃದಯ ತಗೊಳ್ಳಿ ಅಂತ. ಅವನೇನ್ ಮಾಡಿದ ನೋಡಿ, ಅನೌನ್ಸ್ ಮಾಡಿದ ಮೈಕಿಂದ, ನನಗೆ ಬೇಕಾದದ್ದು ಒಂದೇ ಹೃದಯ, ನನ್ನ ಕೈಯಲ್ಲಿ ಒಂದು ಕೆಂಪು ಬಲೂನ್ ಇದೆ, ಅದನ್ನ ಕೆಳಗೆ ಬಿಡ್ತೇನೆ, ಅದು ಯಾರು ತಲೆ ಮೇಲೆ ಬೀಳ್ತದೋ ಅವ್ರು ಬಂದು ಹೃದಯ ಕೊಡ್ಬೇಕು, ಆಗ್ಬೋದೇ ಅಂತ ಕೇಳಿದ್ರು. ಆಗ್ಬಹುದು ಆಗ್ಬಹುದು ಅಂತ ಎಲ್ಲ ಜೋರಾಗಿ ಕೂಗಿದ್ರು. ವೈದ್ಯರು ನಿಧಾನವಾಗಿ ಬಲೂನ್ ಅನ್ನು ಕೆಳಗೆ ಬಿಟ್ರು. ಈ ಕತೆ ಬಹಳ ಚಂದ. ಕೆಳಗೆ 16,000 ಜನ ಇದ್ದಾರಲ್ಲ, ಜೋರಾಗಿ ಕೂಗ್ತಾ ಇದ್ರು, ನನ್ನ ಹೃದಯ ತಗೊಳ್ಳಿ, ನನ್ನ ಹೃದಯ ತಗೊಳ್ಳಿ ಅಂತ. ಆ ಕತೆ ಬ್ಯೂಟಿ ಏನಪ್ಪ ಅಂದ್ರೆ, ಸಂತೋಷ ಅಂದ್ರೆ, ಬಲೂನ್ ಯಾರ ತಲೆ ಮೇಲೂ ಬೀಳಲಿಲ್ಲ ಅಂತ. ಯಾಕೆ ಅಂದ್ರೆ, ಎಲ್ಲರೂ ಕೂಗದೆ ನನ್ನ ಹೃದಯ ತಗೊಳ್ಳಿ ಅನ್ನೋದು, ಬಲೂನ್ ಹತ್ರ ಬಂದ ಉಫ್ ಅಂತ ಓದ್ತಿದ್ರು, ನನ್ನ ಹೃದಯ ತಗೊಳ್ಳಿ ಉಫ್ ಅಂತ ಓದೋದು. ಬಲೂನ್ ಯಾರ ತಲೆ ಮೇಲೂ ಬೀಳಲಿಲ್ಲ. ಧರ್ಮಗುರುವಿನ ಗತಿ ಏನಾಯ್ತು ಗೊತ್ತಿಲ್ಲ. ನಮ್ ಪ್ರಾಮಾಣಿಕತೆ ಇರೋದೇ ಹಾಗೆ, ಬಾಯಿಂದ ಹೇಳೋದೊಂದು, ಮಾಡೋದು ಇನ್ನೊಂದು. ಹೃದಯ ತಗೊಳ್ಳಿ ಹೃದಯ ತಗೊಳ್ಳಿ ಅಂತ ಕೂಗೋದು ಬಹಳ ಸುಲಭ, ನಿಜವಾಗ್ಲೂ ಕೊಡೋ ಪ್ರಸಂಗ ಬಂದಾಗ ಎಷ್ಟು ಜನ ಕೊಡ್ತಾರೆ ಅನ್ನೋದು ಮಾತು ಬೇರೆ. ಆದ್ರಿಂದ ನಮ್ಮ ಪ್ರಾಮಾಣಿಕತೆ ಅಂದ್ರೆ, ನನ್ನ ಮಾತಿಗೂ ನಡತಿಗೂ ವ್ಯತ್ಯಾಸ ಇಲ್ಲದೆ ಇರುವಂತಹದ್ದು. ಯಾವಾಗ ನನ್ನ ಮಾತಿಗೆ ನನ್ನ ನಡತಿಗೆ ವ್ಯತ್ಯಾಸ ಬಂತೋ ಅದು ಪ್ರಾಮಾಣಿಕವಾದದ್ದಲ್ಲ ಅಂತ. ಜಗತ್ತಲ್ಲಿ ಯಶಸ್ಸಿಗೆ ಒಂದೇ ಒಂದು ಹಾದಿ, ಸೋಲಿಗೆ 1,000 ಹಾದಿ ಇದ್ದಾವೆ. ಯಶಸ್ಸಿಗೆ ಒಂದೇ ಹಾದಿ ಅಂದ್ರೆ, ನಿಮ್ಮ ಮಾತು ಮತ್ತು ನಡತೆ ನಡುವೆ ವ್ಯತ್ಯಾಸ ಇಲ್ಲದೆ ಇರೋದು. ಅದ್ ಹಂಗಾದ್ರೆ ನಮ್ ಗೊತ್ತಿಲ್ಲದ ಹಾಗೆ ಸಾಧನೆ ಆಗುತ್ತೆ, ಜೀವನ ದೊಡ್ಡದಾಗತ್ತೆ.
0: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ.
0: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು.
0: ಪ್ರಸ್ತುತಿ ಮಂಜುಳಾ ಪುರಾಣಿ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಜ್ಗಳು. ಶ್ರೋತೃಗಳೀಗ ಭಕ್ತಿಗೀತೆಗಳು ಕೇಳಿ. ತಾರಮ್ಮಯ್ಯ ಯದುಕುಲ ವಾರಿಧಿ ಚಂದ್ರವನ, ಪುರಂದರದಾಸರ ಒಂದು ಕೃತಿ, ಯುಗಳಗಾನದಲ್ಲಿ.

ಮುಂದೆ ಕೇಳಿ ಬಸವೇಶ್ವರರ ಒಂದು ವಚನ. ಗೀತವ ಹಾಡಿದರೇನು, ಶಾಸ್ತ್ರ ಪುರಾಣವ ಕೇಳಿದರೇನು, ವೇದ ವೇದಾಂತವ ನೋಡಿದರೇನು. ಯುಗಳಗಾನದಲ್ಲಿ

ಯುಗಳಗಾನದಲ್ಲಿ ಭಕ್ತಿಗೀತೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ ಬಸವೇಶ್ವರರ ಇನ್ನೊಂದು ವಚನ, ಅಜ್ಞಾನದಿಂದ ಹುಟ್ಟಿತು ಅಹಂ ಮಮತೆ.

ಇದುವರೆಗೆ ಭಕ್ತಿಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 6:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನಾ

0: ಆಕಾಶವಾಣಿ ಚಿಂತನ ಡಾಕ್ಟರ್ ಡಿ ಸತೀಶ್ ಚಂದ್ರ ಅವರಿಂದ.
1: ಕಾಲ ಅಥವಾ ಸಮಯ ಜೀವನದಲ್ಲಿ ಅತ್ಯಮೂಲ್ಯ. ಪ್ರತಿ ಕ್ಷಣದಿಂದ ಗಂಟೆಗಳವರೆಗೆ, ದಿನಗಳಿಂದ ಕಲ್ಪಾಂತರಗಳವರೆಗೆ ಅದರ ಅನಂತ ಪಯಣ. ಅದಕ್ಕೆ ಬಿಡುವೆಂಬುದೇ ಇಲ್ಲ. ಆದರೆ ಅದರ ಪರಿಧಿಗೆ ಬರುವ ಇಡೀ ಬ್ರಹ್ಮಾಂಡದ ಮೇಲೆ ಅದರ ಪ್ರಭಾವ ಅಗೋಚರ, ಅವರ್ಣನೀಯ. ಸಕಲ ಜೀವರಾಶಿಗಳ ಮೇಲಿನ ಅದರ ಚಲನೆಯ ಪರಿಣಾಮ ಭಿನ್ನವಾದುದು. ಮನುಷ್ಯನ ಜೀವನದಲ್ಲಿ ಕಾಲ ಅತ್ಯಂತ ಮಹತ್ವವನ್ನು ಪಡೆದಿದೆ. ಕಾಲ ಬರಲಿ, ಕಾಲ ಸರಿಯಿಲ್ಲ, ಕಾಲ ಕೆಟ್ಟೋಗಿದೆ, ಒಳ್ಳೆಯ ಕಾಲ, ಕೆಟ್ಟ ಕಾಲ, ಇವೇ ಮುಂತಾದ ಉದ್ಗಾರಗಳು ಪ್ರತಿನಿತ್ಯ ನಮ್ಮ ಬದುಕಿನೊಡನೆ ತಳುಕು ಹಾಕಿಕೊಂಡಿರುವುದನ್ನು ಗಮನಿಸಿದ್ದೇವೆ. ಆದರೆ ಕಾಲ ತನ್ನಷ್ಟಕ್ಕೆ ತಾನು ಒಳ್ಳೆಯದೂ ಅಲ್ಲ, ಕೆಟ್ಟದ್ದೂ ಅಲ್ಲ. ಸಂದರ್ಭಾನುಸಾರವಾಗಿ ನಾವು ಅದನ್ನು ಆ ಬಗೆಯಲ್ಲಿ ಹೆಸರಿಸಿದ್ದೇವೆ ಎನಿಸುತ್ತದೆ. ಇಷ್ಟಾಗಿಯೂ ಕಾಲದ ಬಗೆಗಿನ ನಮ್ಮ ವ್ಯಾಖ್ಯಾನ ಪರಿಮಿತವಾದುದು. ಆದರೆ ಕಾಲ ನಮಗೆ ಗೋಚರಿಸುವಂತೆ ಪರಿವರ್ತನಶೀಲವಾದುದು ಎಂಬುದಂತೂ ಸತ್ಯ. ಕಾಲದೊಡನೆ ಹೆಜ್ಜೆ ಹಾಕುವುದಷ್ಟೇ ನಮ್ಮ ಕೆಲಸ. ಕಾಲಕ್ಕೆ ಎಂದೂ ನಿಲುಗಡೆ ಇಲ್ಲ. ಮನುಷ್ಯನ ಜೀವನದಲ್ಲಿ ಕಾಲ ಎಂಬುದು ಬಾಲ್ಯ, ಯೌವನ, ಮುಪ್ಪು ಎಂಬ ಮೂರು ಅವಸ್ಥೆಗಳಲ್ಲಿ ಕಂಡುಬರುತ್ತದೆ. ಆಯಾ ಕಾಲವನ್ನು ನಾವು ಹೇಗೆ ಕಾಣುತ್ತೇವೆ ಎಂಬುದರ ಮೇಲೆ ಒಳ್ಳೆಯ ಅಥವಾ ಕೆಟ್ಟ ಕಾಲ ಎಂಬುದು ನಿರ್ಣಯವಾಗುತ್ತದೆ. ಹುಟ್ಟಿನಿಂದ ಪ್ರೌಢಾವಸ್ಥೆಗೆ ಬರುವವರೆಗೆ ಬಾಲ್ಯ ತನ್ನ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಈ ಸಮಯದಲ್ಲಿ ನಾವೆಲ್ಲ ಮಕ್ಕಳೇ. ತೊದಲು ಮಾತಿನಿಂದ ಆರಂಭಿಸಿ ಒಂದೊಂದೇ ಮಾತು ಕಲಿತು ಇಡೀ ಜಗತ್ತನ್ನು ವಿಸ್ಮಯದ ಕಣ್ಣುಗಳಿಂದ ನೋಡುತ್ತೇವೆ. ಆಟ, ಪಾಠ, ಊಟ, ನೋಟ, ಆರಂಭದ ವಿದ್ಯಾಭ್ಯಾಸ ಎಲ್ಲವೂ ಮುಗ್ಧ ಮುಕ್ತ ಮನಸ್ಸಿನಲ್ಲಿ ನಡೆಯುತ್ತಾ ತಂದೆ ತಾಯಿಗಳ, ನೆರೆಹೊರೆಯವರ, ಗುರು ಹಿರಿಯರ ಪ್ರೀತಿ ಆರೈಕೆಗಳಲ್ಲಿ ಕಳೆಯುತ್ತಾ ಸುಂದರ ಕಾಲವನ್ನು ಕಾಣುತ್ತೇವೆ. ಮನುಷ್ಯನ ಬದುಕಿನಲ್ಲಿನ ಸುಂದರ ಸ್ವಚ್ಛಂದ ಬಾಲ್ಯ ಮುಂದಿನ ಬದುಕಿಗೆ ಅಡಿಪಾಯ ನಿರ್ಮಿಸುತ್ತದೆ. ಪ್ರಕೃತಿಯ ಜೊತೆ ನೆಲದ ಸೊಗಡಿನ ಬಗೆ ಬಗೆಯ ರುಚಿಕರ ತಿಂಡಿ ತಿನಿಸುಗಳ ಆಸ್ವಾದ, ಭೇದ ಭಾವವಿಲ್ಲದ ಪ್ರೀತಿ ತುಂಬಿದ ಸ್ನೇಹ, ಅಂಬೆಗಾಲಿನಿಂದ ನಡಿಗೆ, ಓಡಾಟ ಎಲ್ಲವೂ ಚಟುವಟಿಕೆಗಳ ಕೇಂದ್ರವೆನಿಸುತ್ತದೆ. ಹುಸಿ ಮುನಿಸು, ಜಗಳ ಯಾವುದಕ್ಕೂ ಅರ್ಥವಿಲ್ಲ. ಕ್ಷಣಿಕ ಕೋಪ, ಕ್ಷಣಿಕ ಪ್ರೀತಿ, ದಿನಾಂತ್ಯಕ್ಕೆ ಸಂತೋಷದ ಒಡನಾಟ ಬಾಲ್ಯವನ್ನು ಸಹ್ಯವಾಗಿಸುತ್ತವೆ. ಆದರೆ ಇಂದು ಆ ಸುಂದರ ಬಾಲ್ಯ ಇಂದಿನ ಮಕ್ಕಳಿಗಿದೆಯೇ ಎಂದರೆ ಬಹುತೇಕ ಇಲ್ಲ ಎಂಬ ಉತ್ತರ ಸಿಗುತ್ತದೆ. ನಾಲ್ಕು ಗೋಡೆಗಳ ಮಧ್ಯೆ ಆಧುನಿಕ ತಂತ್ರಜ್ಞಾನ ನಿರ್ಮಿತ ಆಟಿಕೆಗಳು, ಮೊಬೈಲ್, ವಿಡಿಯೋ ಗೇಮ್, ಹೋಮ್ವರ್ಕ್ ಮುಂತಾದ ಸಂದರ್ಭಗಳಲ್ಲಿ ಸಹಪಾಠಿಗಳೊಡನೆ ಆಡಬಾಟವಿಲ್ಲದ ಏಕಾಂಗಿತನ ನಮ್ಮ ಬಾಲ್ಯವನ್ನು ಕಸಿದುಕೊಂಡಿದೆ. ಆಗ ಒಳ್ಳೆಯ ಅಥವಾ ಕೆಟ್ಟ ಕಾಲ ಎಂಬ ಮಾತು ಬರುತ್ತದೆ. ಇದಕ್ಕೆ ಕಾರಣ ಕಾಲ ಅಥವಾ ಸಮಯದ ಸದುಪಯೋಗದ ಅರಿವಾಗುತ್ತದೆ. ಹಾಗಾಗಿ ನಾವು ಮಕ್ಕಳಿಗೆ ಸಹಜ ಬಾಲ್ಯವನ್ನು ಕಲ್ಪಿಸಿ ಸುಂದರ ಬದುಕನ್ನು ನಿರ್ಮಿಸಬೇಕು. ಆಗ ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹ ಇತ್ಯಾದಿ ಅನಿಷ್ಟ ಪದ್ಧತಿಗಳನ್ನು ತೊಲಗಿಸಲು ಸಾಧ್ಯ. ಮುಂದೆ ಪ್ರೌಢಾವಸ್ಥೆಯಿಂದ ಯೌವನ ಕಾಲ ಪ್ರಾಪ್ತವಾಗಿ ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಸಾಂಸಾರಿಕ ಬದುಕು, ಜೀವನದ ಭವಿಷ್ಯ ನಿರ್ಮಾಣವಾಗುತ್ತದೆ. ಈ ಕಾಲವನ್ನು ಅತ್ಯಂತ ಗಂಭೀರವಾಗಿ ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಪರಿಶ್ರಮ, ವೈವಿಧ್ಯಮಯ ಸಕಾರಾತ್ಮಕ ಆಲೋಚನೆಗಳು ನಮ್ಮ ವ್ಯಕ್ತಿತ್ವವನ್ನು ಸುಂದರ ಸಂತೋಷದ ಕಾಲದೊಡನೆ ಹೆಜ್ಜೆ ಹಾಕಲು ಸಹಾಯ ಮಾಡುತ್ತವೆ. ಆದರೆ ಇಂದು ಆಧುನಿಕ ನಾಗಾಲೋಟದ ಬದುಕು ಊಟ ತಿಂಡಿಗಳ ರುಚಿ ಸಹ್ಯವಾಗದೆ ಕೇವಲ ಯಾಂತ್ರಿಕ ಚಟುವಟಿಕೆಯಾಗುತ್ತದೆ. ಕಾರಣ ಸಮಯದ ಪರಿವೇ ಅರಿವಾಗುವುದಿಲ್ಲ. ಕೇವಲ ಭ್ರಮಾತ್ಮಕ ಜಗತ್ತನ್ನು ಒಪ್ಪಿಕೊಳ್ಳುತ್ತಾ ಕಾಲವನ್ನು ಸಂಭ್ರಮದಿಂದ ಕಳೆಯದೆ ಕಾಲವನ್ನು ತಳ್ಳುವ ಸ್ಥಿತಿ ನಿರ್ಮಾಣವಾಗಿ ಬದುಕು ಭಾರವೆನಿಸುತ್ತದೆ. ಇದಕ್ಕೆ ನಮ್ಮ ಮನಸ್ಸು ಪತ್ತಡದ ಕೆಲಸ, ಧಾವಂತದ ದಳ್ಳುರಿಗಳೇ ಕಾರಣ. ಆದ್ದರಿಂದ ಕಾಲ ಕೆಟ್ಟುಹೋಯಿತು ಎಂಬ ನಕಾರಾತ್ಮಕ ಭಾವ ಮೂಡುತ್ತದೆ. ಇದನ್ನು ನಾವು ನಿವಾರಿಸಿ ಸಮಯ ಪಾಲನೆ, ಸಕಾಲಿಕ ನಿರ್ಧಾರಗಳಿಂದ ಕಾಲವನ್ನು ಸಂತೋಷವಾಗಿ ಮಾಡಿಕೊಳ್ಳಬಹುದು. ಮನುಷ್ಯನ ಬದುಕಿನ ಮುಸ್ಸಂಜೆಯ ಕಾಲವೆಂದರೆ ಮುಪ್ಪು. ಮುಪ್ಪನ್ನು ಸಂತೋಷದಿಂದ ಬರಮಾಡಿಕೊಂಡು ಆರೋಗ್ಯಕರ ಅಭ್ಯಾಸ, ಚಟುವಟಿಕೆ, ಯೋಗ, ಧ್ಯಾನ, ಪರಿಸರದ ಒಡನಾಟ, ಸ್ನೇಹಿತರೊಡನೆ ಬಾಲ್ಯದ ಸವಿ ನೆನಪುಗಳೊಂದಿಗೆ ಮೆಲುಕು ಹಾಕುವ ಬದುಕೆನ್ನಬಹುದು. ಕಾಲವನ್ನು ದೂಷಿಸದೆ ಆಯಾ ಸಮಯಾನುಸಾರ ಬದುಕನ್ನು ಕಾಣುವ, ಕಟ್ಟುವ, ಕಲಿಯುವ, ಕಲಿಸುವ ಪರಿಸರವನ್ನು ನಿರ್ಮಿಸಿಕೊಂಡರೆ ಕಾಲದ ಮಹತ್ವದ ಅರಿವಾಗುತ್ತದೆ. ಆ ಸುಂದರ, ಸುಮಧುರ, ಅರ್ಥಪೂರ್ಣ ಚೈತನ್ಯದ ಕಾಲ ನಮಗೊದಗಲಿ ಎಂದು ಹಂಬಲಿಸೋಣ.
0: ಇದುವರೆಗೂ ಡಾಕ್ಟರ್ ಡಿ ಸತೀಶ್ ಚಂದ್ರ

0: ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಸಮಯ ಸರಿಯಾಗಿ 6:35.
2: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳೀಗ ರೈತರಿಗೆ ಸಲಹೆ.
3: ಮನುಷ್ಯ ತನ್ನ ಜೀವನದ ಎಲ್ಲ ಹಂತಗಳಲ್ಲೂ ಉತ್ತಮವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಶುದ್ಧವಾದಂತಹ ಆರೋಗ್ಯಕರ ಹಾಗೂ ಪೌಷ್ಟಿಕಾಂಶಗಳಿಂದ ಕೂಡಿರುವಂತಹ ಆಹಾರವನ್ನು ಸೇವಿಸುವಂತಹದ್ದು ಅತಿ ಮುಖ್ಯ. ನ್ಯೂನ ಪೋಷಣೆ ಅಥವಾ ಮಾಲ್ ನ್ಯೂಟ್ರಿಷನ್, ಇದಕ್ಕೆ ಸಾಕಷ್ಟು ಆಹಾರವಿಲ್ಲದೇ ಇರುವುದಷ್ಟೇ ಕಾರಣವಲ್ಲ, ಇದಕ್ಕಿಂತ ಮುಖ್ಯವಾಗಿ ನಾವು ತಿನ್ನುವ ಆಹಾರದಲ್ಲಿ ಪೌಷ್ಟಿಕಾಂಶದ ಕೊರತೆಯೇ ಪ್ರಮುಖವಾದಂತಹ ಕಾರಣ. ನಾವು ಆರೋಗ್ಯಕರವಾದಂತಹ ಜೀವನ ನಡೆಸುವುದಕ್ಕೆ ಮತ್ತು ಉತ್ತಮವಾದ ದೈಹಿಕ ಬೆಳವಣಿಗೆಗೆ ಪೋಷಕಾಂಶಗಳಿಂದ ಕೂಡಿರುವಂತಹ ಶರ್ಕರೆ ಪಿಷ್ಟ, ಜೀವಸತ್ವಗಳು, ಪ್ರೋಟೀನ್ ಹಾಗೂ ಖನಿಜಾಂಶಗಳ ಸಮತೋಲನ ಆಹಾರ ಅತಿ ಅಗತ್ಯವಾಗಿದೆ. ಇವುಗಳು ಹಣ್ಣು ಮತ್ತು ತರಕಾರಿ ಸೇವನೆಯಿಂದ ಮನುಷ್ಯನಿಗೆ ಸುಲಭವಾಗಿ ಸಿಗ್ತವೆ. ಹಣ್ಣು ಮತ್ತು ತರಕಾರಿಯನ್ನು ಸೇವಿಸುವುದರಿಂದ ದೇಹದ ಬೆಳವಣಿಗೆಗೆ, ಪೋಷಣೆಗೆ ಮತ್ತು ರಕ್ಷಣೆಗೆ ಬೇಕಾಗಿರುವಂತಹ ವಸ್ತುಗಳು ದೇಹಕ್ಕೆ ದೊರೆಯುತ್ತದೆ. ಮನೆಯ ಸುತ್ತಮುತ್ತ ಟೆರೇಸ್ ಮೇಲೆ ಅಥವಾ ತಾರಸಿಯ ಮೇಲೆ ಮತ್ತು ಖಾಲಿ ಇರುವ ಜಾಗದಲ್ಲಿ ಕಡಿಮೆ ಪ್ರಮಾಣದಲ್ಲಿ ನೀರನ್ನು ಬಳಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆಯುವಂತಹದ್ದೇ ಕೈತೋಟದ ನಿರ್ಮಾಣ. ಮನೆಯ ಅಂಗಳದಲ್ಲಿ ಕೈತೋಟ ಇರುವುದರಿಂದ ಕೆಲವೊಂದು ಅನುಕೂಲತೆಗಳಿವೆ. ಸ್ವತಃ ದುಡಿಯುವುದರಿಂದ ಶರೀರಕ್ಕೆ ಉತ್ತಮವಾದಂತಹ ವ್ಯಾಯಾಮ ಸಿಕ್ಕ ಹಾಗಾಗ್ತದೆ. ಕೈತೋಟದಿಂದ ಪ್ರತಿನಿತ್ಯ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಪಡೆಯಬಹುದು. ಮನೆಯಲ್ಲಿರುವ ಮಕ್ಕಳಿಗೆ ಕೆಲಸ ಮಾಡುವ ಪ್ರವೃತ್ತಿ ಬೆಳೆದು ಹಣ್ಣು ತರಕಾರಿ ಸಸ್ಯಗಳ ಪರಿಚಯ ಆಗ್ತದೆ. ಅನುಪಯುಕ್ತವಾದಂತಹ ಅಡಿಗೆ ಮನೆಯ ತ್ಯಾಜ್ಯಗಳನ್ನು ಕಾಂಪೋಸ್ಟ್ ಆಗಿ ಮಾಡಿಕೊಂಡು ಗೊಬ್ಬರವಾಗಿ ಪರಿವರ್ತಿಸಿ ಸಸ್ಯ ಪೋಷಕಾಂಶಗಳಾಗಿ ಬಳಸಬಹುದು. ತರಕಾರಿ ಮತ್ತು ಹಣ್ಣುಗಳನ್ನು ನಮಗೆ ಬೇಕಾದ ಸಮಯದಲ್ಲಿ ಕೊಯ್ಲು ಮಾಡಿ ಅಡುಗೆಯಲ್ಲಿ ಬಳಸಬಹುದು. ಕೈತೋಟದ ರಚನೆಗೆ ಸ್ಥಳವನ್ನು ಆಯ್ಕೆ ಮಾಡುವಾಗ ಕುಟುಂಬದಲ್ಲಿರುವಂತಹ ಸದಸ್ಯರ ಸಂಖ್ಯೆಯನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗ್ತದೆ. 4-6 ಜನ ಸದಸ್ಯರಿರುವಂತಹ ಸಂದರ್ಭದಲ್ಲಿ ಸುಮಾರು 20 ಮೀಟರ್ ಉದ್ದ, 10 ಮೀಟರ್ ಅಗಲ ಇರುವಂತಹ, ಚೆನ್ನಾಗಿ ಬಿಸಿಲು ಬೀಳುವಂತಹ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಬೇಕು. ತರಕಾರಿ ಬೆಳೆಯುವ ಭೂಮಿಯನ್ನು 2-4 ಬಾರಿ ಸುಮಾರು 1 ಅಡಿ ಆಳವಾಗಿ ಉಳುಮೆ ಮಾಡಿಕೊಂಡು ಕಳೆ ಕಲ್ಲು ಇತ್ಯಾದಿಗಳನ್ನು ತೆಗೆದು ಸ್ವಚ್ಛ ಮಾಡಬೇಕು. ಈ ರೀತಿ ಅಗೆದ ಮಣ್ಣನ್ನು ಕೊಟ್ಟಿಗೆ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ 2 ವಾರಗಳ ಕಾಲ ಬಿಸಿಲಿಗೆ ಒಣಗುವುದಕ್ಕೆ ಬಿಡಬೇಕು. ಗಿಡಗಳಿಗೆ ನೀರು ಒದಗಿಸುವುದಕ್ಕೆ ಸೂಕ್ತವಾದಂತಹ ನೀರಿನ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಬೇಕು. ನೀರು ಕಡಿಮೆ ಇದ್ದಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಥವಾ ತುಂತುರು ನೀರಾವರಿಯನ್ನು ಅಳವಡಿಸಿಕೊಳ್ಳಬಹುದು. ಪ್ರೋಟ್ರೇಗಳಲ್ಲಿ ಬಳಸಿಕೊಂಡು ಬೀಜವನ್ನು ಬಿತ್ತಿ ಸಸಿ ಮಡಿಯನ್ನು ತಯಾರಿಸಿಕೊಳ್ಳುವುದರಿಂದ ನೇರ ಬಿತ್ತನೆಯಿಂದ ಬೀಜಗಳು ಮೊಳಕೆಯೊಡೆಯುವ ಪ್ರಮಾಣ ಕಡಿಮೆಯಾಗುವುದನ್ನು ತಪ್ಪಿಸಬಹುದು. ತೋಟದ ಸುತ್ತಲೂ ಬೇಲಿಯನ್ನು ನಿರ್ಮಿಸಿ ಅದರ ಮೇಲೆ ಕುಂಬಳ ಜಾತಿಗೆ ಸೇರಿರುವಂತಹ ತರಕಾರಿಗಳನ್ನು ಹಬ್ಬಿಸಬಹುದು. ಮಡಿಗಳನ್ನು ಬೇರ್ಪಡಿಸುವ ಬದುಗಳ ಮೇಲೆ ಬೇರು ತರಕಾರಿಗಳಲ್ಲದೆ ಮೂಲಂಗಿ, ಕ್ಯಾರೆಟ್, ಬೀಟ್ರೂಟ್, ಗೆಡ್ಡೆ ಕೋಸುಗಳು ಇವುಗಳನ್ನು ಕೂಡ ಬೆಳೆಸಬಹುದು. ಕೈತೋಟದ ಒಂದು ಮೂಲೆಯಲ್ಲಿ ಗುಂಡಿಯನ್ನು ನಿರ್ಮಿಸಿಕೊಂಡು ಕೈತೋಟದ ತ್ಯಾಜ್ಯಗಳನ್ನು ಅದಕ್ಕೆ ಸುರಿದು ಕಾಂಪೋಸ್ಟ್ ಗೊಬ್ಬರವನ್ನು ತಯಾರಿಸಿಕೊಳ್ಳಬಹುದು. ಈ ರೀತಿಯಾಗಿ ಮನೆಯಲ್ಲಿ ಕೈತೋಟವನ್ನು ಮಾಡುವುದರಿಂದ ದಿನನಿತ್ಯ ಮನೆಗೆ ಬೇಕಾಗಿರುವಂತಹ ತರಕಾರಿಗಳನ್ನು ನಾವಾಗಿಯೇ ಬೆಳೆಸಿಕೊಂಡು ತಿನ್ನಬಹುದು.
2: ರೈತರಿಗೆ ಸಲಹೆ ಕೇಳಿದಿರಿ.

ಆಕಾಶವಾಣಿ ಕಾರವಾರ ಗಾನ ಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿ. ಭಿನ್ನವಿಸಿ ಬೀಳಲು ಭಿನ್ನಾಣ ಬಿಡಲಿಲ್ಲ, ದೇವಿಸುತ್ತ ಅವರ ಒಂದು ರಚನೆ, ಹಾಡಿದರೆ ವಿದ್ಯಾಭೂಷಣ್.

ಭಾಗ್ಯದ ಲಕ್ಷ್ಮಿ ಬಾರಮ್ಮ, ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ. ಪುರಂದರದಾಸರ ಕೃತಿ, ಹಾಡಿದರೆ ಸಂಗೀತ ಕಟ್ಟಿ.

ಗಾನ ಸುಧಿ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ ಕನಕದಾಸರ ಒಂದು ಕೃತಿ, ತನು ನಿನ್ನದು ಜೀವನ ನಿನ್ನದು ರಂಗ. ಹಾಡಿದರೆ

ಗಾನ ಸುದೇ ಭಕ್ತಿಗೀತೆಗಳ ಕಾರ್ಯಕ್ರಮವನ್ನು ಇದುವರೆಗೆ ಆಲಿಸಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 6:55 ಆಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ, ದೆಹಲಿ ಕೇಂದ್ರದ ಸಹ ಪ್ರಸಾರ.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು,
2: ಎಲ್ಲೇ ನೋಡು
1: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು, ಅನುಪಯುಕ್ತ ವಸ್ತು, ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕೆ ದಾರಿ. ಕಸದ ರಾಶಿಯೊಳಗ ಹೊಟ್ಟಿ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.
0: ಆಕಾಶವಾಣಿ ಕಾರವಾರ, ಸಮಯ 7:02 ಆಗಲಿದೆ. ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು, ಆನಂತರ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
3: ಏನಮ್ಮ ಅಳ್ತಾ ಇರೋ ಆ ಮಗುನ ತಾಯಿನ ಒಳಗಡೆ ಕಳಿಸಿ.
4: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸದೆ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆ ದೂಹಿಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳಿನ.
3: ಚೆ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
2: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರು ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲ್ ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ

0: ಅಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ದಿನಗಳ ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಈಗ ವಾರ್ತೆಗಳ ವಿವರ. ಕೇಂದ್ರ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಖೇತ್ ಬಚಾವೋ ಅಭಿಯಾನ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿ ಗ್ರಾಮದಲ್ಲಿ ಜರುಗಿತು. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಎಸ್ ಮನೋಹರಗೌಡ ಅಭಿಯಾನಕ್ಕೆ ಚಾಲನೆ ನೀಡಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ, ರಸಗೊಬ್ಬರಗಳ ಸಮತೋಲಿತ ಬಳಕೆ ಹಾಗೂ ಸರ್ಕಾರದ ಪ್ರಮುಖ ರೈತ ಕಲ್ಯಾಣ ಯೋಜನೆಗಳ ಕುರಿತು ಗ್ರಾಮೀಣ ಮಟ್ಟದಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ರಾಷ್ಟೀಯ ಆಹಾರ ಸುರಕ್ಷತಾ ಅಭಿಯಾನ ಎನ್ಎಫ್ಎಸ್ಎಂ ಯೋಜನೆಯಡಿ ದ್ವಿದಳ ಧಾನ್ಯಗಳ ಬಿತ್ತನೆ ಪ್ರೋತ್ಸಾಹಿಸಲು ತೊಗರಿ ಮಿನಿಕೇಟ್ ಹೊಸ ತಳಿ GRB 152 ಭೀಮಾ ತಳಿಯನ್ನು ಆಯ್ದ ಫಲಾನುಭವಿಗಳಿಗೆ ಅವರು ವಿತರಿಸಿದರು. ಕೃಷಿ, ರೇಷ್ಮೆ, ತೋಟಗಾರಿಕೆ ಹಾಗೂ ಮೀನುಗಾರಿಕೆ ಇಲಾಖೆಗಳ ಪ್ರಗತಿಯನ್ನು ಬೆಂಗಳೂರಿನಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪರಿಶೀಲಿಸಿದರು. ಮುಂಗಾರು ಹಂಗಾಮಿಗೆ ಬಿತ್ತನೆ ಬೀಜ, ರಸಗೊಬ್ಬರಗಳ ಸಮರ್ಪಕ ಪೂರೈಕೆ, ಬರ ಪರಿಸ್ಥಿತಿ ಎದುರಿಸಲು ತುರ್ತು ಕ್ರಮಗಳ ಪೂರ್ವಸಿದ್ದತೆ, ಅತಿವೃಷ್ಟಿ ಅನಾವೃಷ್ಟಿ ಎದುರಿಸಲು ಕೂಡ ಸನ್ನದ್ದರಾಗುವಂತೆ ಹಿರಿಯ ಅಧಿಕಾರಿಗಳಿಗೆ ಮುಖ್ಯಮಂತ್ರಿ ಸೂಚಿಸಿದರು. ಕ್ರಿಮಿನಾಶಕ ಸಿಂಪಡಣೆ, ಕೃಷಿ ಸಲಕರಣೆ ವಿತರಣೆ ಮೂಲಕ ರೈತರಿಗೆ ಸಕಾಲಿಕ ನೆರವು ಒದಗಿಸುವಂತೆ ನಿರ್ದೇಶಿಸಿದರು. ಕೇಂದ್ರ ಕೃಷಿ ಉನ್ನತಿ ಯೋಜನೆಯಡಿ ರಾಷ್ಟೀಯ ಖಾದ್ಯ ತೈಲ ಅಭಿಯಾನ ಎಣ್ಣೆಕಾಳು ಯೋಜನೆಯ ಸೌಲಭ್ಯ ಪಡೆಯುವಂತೆ ಕೃಷಿ ಇಲಾಖೆ ದಾವಣಗೆರೆ ಜಿಲ್ಲೆ ಜಂಟಿ ನಿರ್ದೇಶಕ ಜಿಯಾವುಲ್ಲಾ ಕೋರಿದ್ದಾರೆ. ದೇಶಿ ಎಣ್ಣೆಕಾಳುಗಳ ಉತ್ಪಾದನೆ ಹೆಚ್ಚಿಸಲು ಹಾಗೂ ರೈತರ ಆದಾಯ ಸುಧಾರಿಸುವ ನಿಟ್ಟಿನಲ್ಲಿ ಎಣ್ಣೆಕಾಳು ಸಂಸ್ಕರಣಾ ಘಟಕಗಳಿಗೆ ಯಂತ್ರೋಪಕರಣ ಖರೀದಿಸಲು July 4 ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಕರ್ನಾಟಕ ಲಲಿತಕಲಾ ಅಕಾಡೆಮಿ ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ರೈತರಿಗೆ ಚಿತ್ರನಮನ ಕಲಾಶಿಬಿರ ಇಂದಿನಿಂದ 20 ತಾರೀಕಿನವರೆಗೆ ಆಯೋಜಿತವಾಗಿದೆ. ರೈತರ ಬದುಕು, ಬವಣೆ ಹಾಗೂ ರೈತ ಚಳವಳಿಗಳ ಐತಿಹಾಸಿಕ ಹಾದಿಯನ್ನು ಚಿತ್ರಗಳ ಮೂಲಕ ದಾಖಲಿಸಲು ಚಿತ್ರಕಲಾವಿದರು ಪಾಲ್ಗೊಳ್ಳಲಿದ್ದಾರೆ. ಪದ್ಮಶ್ರೀ ಪುರಸ್ಕೃತ ಮೈಸೂರಿನ ಹಿರಿಯ ಸಾಹಿತಿ ದೇವನೂರು ಮಹಾದೇವ ರೈತರಿಗೆ ಚಿತ್ರನಮನ ಕಲಾಶಿಬಿರ ಉದ್ಘಾಟಿಸಲಿದ್ದಾರೆ. ಲಲಿತಕಲಾ ಅಕಾಡೆಮಿ ಅಧ್ಯಕ್ಷ ಪಾಸಾ ಕುಮಾರ್ ಶಿಬಿರದ ಕುರಿತು ಮಾಹಿತಿ ನೀಡಿದ್ದಾರೆ.
1: ನಾವು ರೈತರನ್ನ ಗುರುತಿಸಿ ಅವರ ಬದುಕನ್ನ ಚಿತ್ರಿಸಿದ್ದು ಇಲ್ಲ. ಕವಿಗಳು ಕವಿತೆಗಳು ಬರೆದಿದ್ದಾರೆ, ಕಾದಂಬರಿಕಾರರು ಕಾದಂಬರಿಗಳು ಬರೆದಿದ್ದಾರೆ. ನಮ್ಮ ಕಡೆಯಿಂದ ಏನು ಆಗಿಲ್ಲ ಅನ್ನೋ ಒಂದು ಕೊರತೆ ನಮ್ಮಲ್ಲಿ ಯಾವಾಗಲೂ ಕಾಡ್ತಾ ಇದೆ. ಅದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡಿದ್ದೇನೆ. ಈ ರೈತ ಚಳವಳಿಯಲ್ಲಿ ತುಂಬಾ ಪ್ರಮುಖವಾಗಿ ಭಾಗವಹಿಸಿದ್ರು ಪ್ರೊಫೆಸರ್ ನಂಜನ್ ಸ್ವಾಮಿ ಆಗ್ಲಿ, ಸುಂದರೇಶನ್ ಆಗ್ಲಿ, ಇತರದ ಒಂದು ದೊಡ್ಡ ಪಟ್ಟಿನಿದೆ, ಪುಟ್ಟಣ್ಣ ಅವರು ಇದ್ದಾರೆ. ಇವರೆಲ್ಲ ಹೋರಾಟ ಮಾತ್ರ ಒಂದು ಭಾಗ, ಮತ್ತೆ ಇನ್ನೊಂದು ಭಾಗ ಏನು ಅಂತ ಹೇಳಿದ್ರೆ ಆ ರೈತರ ಬದುಕೆ ಹೇಗಿರುತ್ತೆ, ಅದು ಇವತ್ತಿನ ತನಕ ಯಾವ ರೀತಿ ಇದೆ ಅನ್ನೋ ರೀತಿ ಬಗ್ಗೆ ಒಂದು ಪೂರ್ತಿ ಚಿತ್ರ ಬರೆಸಬೇಕು ಅಂತ 20 ಜನ ಕಲಾವಿದರು ಆ ವಿಶೇಷವನ್ನ ಬರೀತಾರೆ.
0: ಭಾರತೀಯ ವಿಮಾನಯಾನ ಪ್ರಾಧಿಕಾರ ಬೆಳಗಾವಿಯ ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಯಾತ್ರಾ ಸುವಿಧಾ ದಿವಸ್ ಅಂಗವಾಗಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ಆಯೋಜಿಸಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಸಂಸದ ಜಗದೀಶ್ ಶೆಟ್ಟರ್ ಪಾಲ್ಗೊಂಡು ತಮ್ಮ ತಾಯಿಯ ಹೆಸರಲ್ಲಿ ಸಸಿ ನೆಟ್ಟು ಚಾಲನೆ ನೀಡಿದರು. ಸ್ಕಾಯಿ ಶಾಲೆ ವಿದ್ಯಾರ್ಥಿಗಳು ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಪಾಲ್ಗೊಂಡರು. ಮಂಗಳೂರು ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಸುರಕ್ಷಿತ ಹಾಗೂ ನಿಖರ ಲ್ಯಾಂಡಿಂಗ್ ವ್ಯವಸ್ಥೆಯನ್ನು ಆಧುನೀಕರಿಸಲಾಗಿದೆ. ನಾಗರಿಕ ವಿಮಾನಯಾನ ನಿರ್ದೇಶನಾಲಯ ಅನುಮೋದಿಸಿದೆ. ಕೇಂದ್ರದ ರಾಷ್ಟೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಎನ್ಡಿಎ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ 12ನೇ ವರ್ಷಗಳನ್ನು ಪೂರ್ಣಗೊಳಿಸಿದ ಹಿನ್ನೆಲೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತುಮಕೂರು ತಾಲೂಕು ಬುಗುಡನಹಳ್ಳಿಯಲ್ಲಿ ಏಕ್ ಪೇಡ್ ಮಾಕೆ ನಾಮ್ ಅಭಿಯಾನದಡಿ ತಮ್ಮ ತಾಯಿಯ ಹೆಸರಿನಲ್ಲಿ ಗಿಡ ನೆಟ್ಟರು. ನಗರದ ಶ್ರೀರಾಮ ಮಂದಿರದಲ್ಲಿ ಸ್ವಚ್ಛ ಭಾರತ್ ಅಭಿಯಾನದಡಿ ಸ್ವಚ್ಛತಾ ಕಾರ್ಯ ಕೈಗೊಂಡರು.

0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಸೀಸಾ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ ಬೀರುತ್ತಿದ್ದು ಸೀಸದ ವಿಷಬಾಧೆ ತಡೆಯಲು ಸಾಂಘಿಕ ಪ್ರಯತ್ನ ಅವಶ್ಯ ಎಂದು ಲೆಡ್ ಮ್ಯಾನ್ ಆಫ್ ಇಂಡಿಯಾ ಖ್ಯಾತಿಯ ಪರಿಸರ ವಿಜ್ಞಾನಿ ಹಾಗೂ ಸಾರ್ವಜನಿಕ ಆರೋಗ್ಯ ತಜ್ಞ ಡಾಕ್ಟರ್ ತುಪ್ಪಿಲ ವೆಂಕಟೇಶ್ ಮನವಿ ಮಾಡಿದ್ದಾರೆ. ಶಿವಮೊಗ್ಗದ ದುರ್ಗಿಗುಡಿ ಸರ್ಕಾರಿ ಶಾಲೆಯಲ್ಲಿ ಆಹಾರ ಮತ್ತು ಕುಡಿಯುವ ನೀರಿನಲ್ಲಿ ಸೀಸದ ಮಾಲಿನ್ಯ, ಮಕ್ಕಳಲ್ಲಿ ಸೀಸದ ವಿಷಬಾಧೆಯ ದುಷ್ಪರಿಣಾಮಗಳು ಹಾಗೂ ತಡೆಗಟ್ಟುವ ಕ್ರಮಗಳು ಕುರಿತ ಶಿಕ್ಷಕರ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಖೇಲೋ ಇಂಡಿಯಾ ಫಿಟ್ ಇಂಡಿಯಾ ಅಭಿಯಾನದಡಿ ಗ್ರಾಮೀಣ ಕ್ರೀಡೆ ಅಂಗಸೌಷ್ಠವ ಸಾಧನೆಯ ಮಲ್ಲಕಂಬಕ್ಕೆ ಕೇಂದ್ರ ಕ್ರೀಡೆ ಹಾಗೂ ಯುವಜನ ಸಚಿವಾಲಯ ವಿಶೇಷ ಪ್ರೋತ್ಸಾಹ ನೀಡುತ್ತಿದೆ. ಅಂತಾರಾಷ್ಟೀಯ ಮಲ್ಲಕಂಬ ದಿನಾಚರಣೆ ಪ್ರತಿ ವರ್ಷ June 15 ಆಚರಿಸಲಾಗುತ್ತದೆ. ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕು ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರ ಮಲ್ಲಕಂಬ ತರಬೇತಿಯ ಹೆಸರಾಂತ ಕೇಂದ್ರ. 1993 ಆರಂಭಗೊಂಡ ಮಲ್ಲಕಂಬ ತರಬೇತಿ ಕೇಂದ್ರದ ಕುರಿತು ರಂಗಕುಟೀರದ ಅಧ್ಯಕ್ಷ ಸಾಂಬಯ್ಯ ಹಿರೇಮಠ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
4: ಮಲ್ಕಂಬ ರೋಮಾಂಚನಕಾರಿ ಕ್ರೀಡೆಯಾಗಿ ಪ್ರೇಕ್ಷಕರನ್ನು ಆಕರ್ಷಣೆ ಮಾಡತಕ್ಕಂತ ಒಂದು ಕ್ರೀಡೆ ಆಗಿತ್ತು. ಇತ್ತೀಚೆಗೆ ಅದನ್ನು ಖೇಲೋ ಇಂಡಿಯಾದಲ್ಲಿ ಸೇರಿಸ್ತಾ ಇದ್ದಾರೆ. ಅದರ ಜೊತೆಗೆ ಮೋದಿ ಅವರು ಕೂಡ ಮಲ್ಕಂಬ ಆಡಿದ್ದಾರೆ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಈಗ ಅದು ಶಾಲಾ ಮಕ್ಕಳಿಗೂ ಕೂಡ ಸ್ಪರ್ಧೆಯಾಗಿ ಇಲ್ಲಿ ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಮತ್ತು ರಾಷ್ಟ್ರ ಮಟ್ಟದವರು ಕೂಡ ಈಗ ಮಲ್ಕಂಬವನ್ನು ಆಡ್ತಾ ಇದ್ದಾರೆ. June 15 ಇದು ಮಲ್ಕಂಬ ಡೇ ಮಾಡಿದ್ದಾರೆ. ನಾನು 93 ಆರಂಭ ಮಾಡಿ 24 ಮಕ್ಕಳನ್ನು ನಾನು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಿಗೆ ಅವ್ರಿಗೊಂದಿಷ್ಟು ಪಗಾರ ಕೊಟ್ಟು, ಊಟ ಕೊಟ್ಟು, ಅವ್ರಿಗಲ್ಲೇ ಶಾಶ್ವತವಾಗಿರ್ತಕ್ಕಂಥ ಒಂದು ನೌಕರಿಯನ್ನು ಕೊಡ್ತಕ್ಕಂತ ಕೆಲಸ ಆಗಿದೆ ನಮ್ಮೂರಿಂದ. ಅದರ ಜೊತೆಗೆ ಮೂಡುಬಿದಿರೆ ಆಳ್ವಾದಲ್ಲಿ ಕೂಡ ನಮ್ಮ ಮಕ್ಕಳು ಅಲ್ಲಿ ತರಬೇತಿ ಕೊಡ್ತವರಿದ್ದಾರೆ. ಈ ಮಲ್ಕಂಬನ ನಮ್ಮೂರಲ್ಲಿ ನಾವು 93 ನಮ್ಮ ಬಂಜಾಡ್ ಈಶಣ್ಣವ್ರ ಒಂದು ಕಂಬ ಕೊಟ್ಟರು. ಅವಾಗ್ಲಿಂದ ಆರಂಭ ಮಾಡಿ ಇವತ್ತು ನಮ್ಮೂರಿನ ಮನೆ ಮನೆಯಲ್ಲಿ ಕೂಡ ಮಲ್ಕಂಬ ಯೂನಿವರ್ಸಿಟಿ ಪ್ಲೇವ್ ಇದಾರೆ, ನ್ಯಾಷನಲ್ ಆಡಿದವರಿದ್ದಾರೆ. ಮೈಲಾರಿ ಸುರುಣಿ ಅಂತಕ್ಕಂತ ಒಬ್ಬ ಹುಡುಗ ವಿಯೆಟ್ನಾಂಗ್ ಹೋಗಿ ಯೋಗ ಮಲ್ಕಂಬ ಕಲಿಸ್ತಕ್ಕಂತ ಕೆಲಸ ಮಾಡಿದ್ದಾರೆ. ಈ ವರ್ಷ ರಾಜ್ಯ ಮಟ್ಟದ ಮಲ್ಲಕಂಬ ಸ್ಪರ್ಧೆಯನ್ನು ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಹಾವೇರಿಯಲ್ಲಿ ಮಾಡಬೇಕು ಅಂತ ಈಗಾಗಲೇ ಘೋಷಣೆ ಮಾಡಿದೆ.
0: ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕು ವಿ ಬಾಡಗ ಬಳಿ 11 45 crore ರೂಪಾಯಿ ವೆಚ್ಚದಲ್ಲಿ ಅಂತಾರಾಷ್ಟೀಯ ಮಾದರಿ ಕ್ರೀಡಾ ತರಬೇತಿ ಕೇಂದ್ರ ನಿರ್ಮಾಣಗೊಳ್ಳುತ್ತಿದೆ. ಶಾಸಕ ಎಎಸ್ ಪೊನ್ನಣ್ಣ ಹಿರಿಯ ಅಧಿಕಾರಿಗಳೊಂದಿಗೆ ಕಾಮಗಾರಿಯ ಪ್ರಗತಿ ಪರಿಶೀಲಿಸಿದರು. ಕರ್ನಾಟಕದ ಯಶಸ್ ಪಾಲಾಕ್ಷ ಹಾಗೂ ಲೋಕೇಶ್ ಸತ್ಯನಾಥನ್ ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ಜುಲೈ ಹಾಗೂ ಆಗಸ್ಟ್ನಲ್ಲಿ ನಡೆಯಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಲಿದ್ದಾರೆ. 32 ಅಥ್ಲೀಟ್ಗಳ ತಂಡವನ್ನು ಜಾವ್ಲಿನ್ ಪಟು ನೀರಜ್ ಚೋಪ್ರಾ ಮುನ್ನಡೆಸಲಿದ್ದಾರೆ. ಸೈಬರ್ ಆರ್ಥಿಕ ವಂಚನೆಗೆ ಒಳಗಾದ ಸಾರ್ವಜನಿಕರು ತಕ್ಷಣವೇ 1930 ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ಅಥವಾ www.cybercrime.gov.in ಪೋರ್ಟಲ್ನಲ್ಲಿ ದೂರು ದಾಖಲಿಸುವಂತೆ ಗದಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್ ಕೋರಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಅಂತಾರಾಷ್ಟೀಯ ಯೋಗ ದಿನಾಚರಣೆ ಪೂರ್ವಭಾವಿಯಾಗಿ ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿವಿಧ ವಯೋಮಾನದವರಿಗೆ ಇಂದು ಯೋಗ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಪರ್ವತಗೌಡ ಹಿರೇಗೌಡರ್ ತಿಳಿಸಿದ್ದಾರೆ. ಹತ್ತಿ ಉತ್ಪಾದನೆ ಮಿಷನ್ ಯೋಜನೆಯಡಿ ರಾಯಚೂರು ತಾಲೂಕು ಮಿಟಿ ಮಲ್ಕಾಪುರ ಗ್ರಾಮದಲ್ಲಿ ಕ್ಷೇತ್ರ ಪ್ರಾತ್ಯಕ್ಷಿಕೆ ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ನಾಗೇನಹಳ್ಳಿಯಲ್ಲಿ ಖೇತ್ ಬಚಾವೋ ಅಭಿಯಾನ. ಮಂಡ್ಯ ಜಿಲ್ಲೆ ಮೇಲುಕೋಟೆಯ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಇಂದಿನಿಂದ 5 ರೈತರಿಗೆ ಚಿತ್ರನಮನ ಕಲಾಶಿಬಿರ. ಸೀಸದಿಂದ ಮಕ್ಕಳ ಮೆದುಳಿನ ಮೇಲೆ ಗಂಭೀರ ಪರಿಣಾಮ, ಸಾರ್ವಜನಿಕ ಆರೋಗ್ಯ ತಜ್ಞ ಡಾ ತುಪ್ಪಿಲ ವೆಂಕಟೇಶ್ ಕಳವಳ. ಖೇಲೋ ಇಂಡಿಯಾ ಧಾರವಾಡ ಜಿಲ್ಲೆ ಹರ್ಲಾಪುರದ ಜಾನಪದ ಕ್ರೀಡಾ ರಂಗಕುಟೀರದಿಂದ ಮಲ್ಲಕಂಬ ತರಬೇತಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಶ್ರೋತೃಗಳ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 85ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಜಯಂತಿ ಹೆಬ್ಬಾರ್, ವ್ಯಾಖ್ಯಾನಕಾರರು ರವಿ ಅಲೆವೂರಾಯ ವರ್ಕಾಡಿ.
2: ಸೌಮಿತ್ರಿ ತನ್ನ ಸೇನಾಮಂದಿಯನ್ನು ಸೇರಿಸಿಕೊಂಡು ತೇಜಪುರದ ಹೊರಬಾಹಿಯನ್ನು ಹಾದುಕೊಂಡು ಬಂದ. ಅಲ್ಲಿ ಬರ್ತಿದ್ದ ಹಾಗೆ ಚಾತುರ್ವರ್ಣ್ಯದ ಮಂದಿಗಳ ಮನೆ ಬಿಡಾರಗಳನ್ನು ನೋಡಿದೆವು. ಅನಂತರ ಮುಂದೆ ಬರುತ್ತಾ ಹಲವಾರು ವ್ಯಾಪಾರದ ಅಂಗಡಿಗಳನ್ನು ಮಳಿಗೆಗಳನ್ನು ಹಾದುಕೊಂಡು ಬಂದಿದ್ದೇವೆ. ಒಂದು ಕಡೆಯಿಂದ ಹೂವನ್ನು ಮಾರುವವರು, ಒಂದು ಕಡೆಯಿಂದ ವ್ಯಾಪಾರಿಗಳು, ಹೀಗೆ ಬೇರೆ ಬೇರೆ ಆಗಿ ದಾಟ್ತಾ ಬಂದು ಗಂಧ ತೇಯುವಂತ ಘಟ್ಟಗಾರ್ತಿಯರನ್ನು ದಾಟಿ ಈಗ ನಾವು ಬಂಗಾರದ ಅಂಗಡಿಗಳ ಪಕ್ಕ ಬರ್ತಾ ಇದ್ದೇವೆ.

ಹೌದೌದೌದು. ಈಗ ನಾವು ಈ ಚಿನಿವಾರರ ಬದಿಗೆ ಬರ್ತಾ ಇದ್ದೇವೆ. ಅವರು ತಯಾರಿಸುವಂತ ಒಂದಷ್ಟು ಆಭರಣಗಳ ಹೆಸರು, ಒಂದಷ್ಟು ಲೋಹಗಳ ಸಂಯೋಜನೆ, ಇದೆಲ್ಲವನ್ನು ಕವಿ ಚೆನ್ನಾಗಿ ವರ್ಣಿಸಿದ್ದಾನೆ. ಅವನಿಗೆ ಈ ವಿಭಾಗದಲ್ಲಿಯೂ ಸಾಕಷ್ಟು ಜ್ಞಾನ ಇತ್ತು ಅಂತ ನಾವು ಸ್ಪಷ್ಟವಾಗಿ ಅರಿತುಕೊಳ್ಳಬಹುದು. ಬಿಡುಮುತ್ತಿನ ಹಸಿರು ರತ್ನದ ಮಾಣಿಕ್ಯದ ಕರಿಮಣಿಯ ವಜ್ರದ ಗಟ್ಟಿಯ ಕೆಂಪು ಹವಳದ ಸರದ ಹರಡಿದ ಚಿನ್ನದ ಹರಿವಾಣಗಳಿಂದ ರಂಜಿಸಿ ರತ್ನಗಳ ಮನೆಯಂತೆಯೇ ಕಾಣತಾ ಇದೆಯೋ ಎಂಬ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಅನೇಕ ವ್ಯಾಪಾರಿಗಳ ಅಂಗಡಿ ಮಳಿಗೆಗಳಿದ್ದರೂ ಕೂಡ ಈ ಅಂಗಡಿಯಿಂದ ಗಣಿತಜ್ಞರ ಲೆಕ್ಕದಂತೆ ಸೊನ್ನೆಯಿಂದ ಸೊಗಸಾಗಿಯೂ ಆಕಾಶದಂತೆ ಬೆಳ್ಳಿಯಿಂದ ಮೆರೆದೂ ಭತ್ತದ ಗದ್ದೆಯಂತೆ ಕರುವನ್ನಿಂದ, ಕರುವನ್ನೆಂದರೆ ಕಪ್ಪಾದ ಗೊಬ್ಬರ ಮತ್ತು ಕಬ್ಬಿಣದಿಂದ ಮಾಡಲ್ಪಟ್ಟ ಸೊಗಸಾಗಿಯೂ ಕಾಣುವ ಪಲ್ಲವಾಧರೆಯರ ಕೆಂಪು ತುಟಿಯ ರಂಗಿನಂತೆ, ಒಬ್ಬ ಚೆಂದುಳ್ಳಿ ಚೆಲುವೆಯ ತುಟಿಯನ್ನು ನಾವು ಆ ಬಣ್ಣಕ್ಕೆ ಹೋಲಿಸುತ್ತೇವೆ, ಆ ಬಣ್ಣ ತಾಮ್ರದ ಬಣ್ಣ ರಂಜಿಸ್ತಾ ಇದೆ. ದೇಹದಿಂದ ಸೀಸಕದಿಂದ ಕೂಡಿಯೂ ಕಣ್ಣಿಗೆ ಬೀಳುವ ಲೋಹಕಾರರ ಮನೆಗಳ ಸಾಲು ಸಾಲೇ ಇತ್ತು. ಅವರೆಲ್ಲರೂ ಕೂಡ ಬೆಳ್ಳಿ ತಾಮ್ರ ಚಿನ್ನ ಇತ್ಯಾದಿಗಳಿಂದ ಆಭರಣವನ್ನು ತಯಾರಿಸುತ್ತಾ ಆ ನಗರಕ್ಕೆ ಶೋಭೆಯನ್ನು ನೀಡುತ್ತಿದ್ದರು. ಮುಂದೆ

ಶನಿವಾರದ ಅಂಗಡಿಯ ಸಾಲನ ದಾಟಿ ಮುಂದಕ್ಕೆ ಬಂದಾಗ ಬೇರೆ ಬೇರೆ ವಸ್ತ್ರ ವ್ಯಾಪಾರಿಗಳನ್ನ ಕವಿಯಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾನೆ. ಹಚ್ಚಡದ, ಹೂವಿನ ಅಂಗಿಯ, ಪಟ್ಟೆಯ ಬಟ್ಟೆಯ, ಕಪ್ಪು ಬಣ್ಣದ ಚಿಟ್ಟೆಯ, ರಂಗಿನ ಚಂದ್ರಗಾವಿಯ, ಬಂಗಾರದ ಜರಿಯ, ಬಣ್ಣದ ಸೀರೆಯ ವಸ್ತ್ರ ವ್ಯಾಪಾರಿಗಳ ಮಳಿಗೆಗಳು ರಂಜಿಸುತ್ತಾ ಇತ್ತು. ಕೇವಲ ಮಾನವರಿಗೆ ಮಾತ್ರ ಅಲ್ಲ, ದೇವರುಗಳಿಗೆ ಕೂಡ ವಸ್ತ್ರ ಯಾವ ರೀತಿ ಇರಬೇಕು, ಯಾವ ರೀತಿ ಆಗುತ್ತದೆ ಅನ್ನುವುದನ್ನು ಕೂಡ ಇಲ್ಲಿ ಮುದ್ದಣ ವಿವರಿಸಿದ್ದಾನೆ. ಬಟ್ಟೆ ಅಂಗಡಿಗಳನ್ನು ದಾಟಿ ಮುಂದಕ್ಕೆ ಬಂದಾಗ ಅಲ್ಲಿ ತೆಂಗಿನಕಾಯಿಗಳ ವ್ಯಾಪಾರದ ಅಂಗಡಿ ಕಾಣುತ್ತದೆ. ಅದನ್ನು ಕವಿ ಇಲ್ಲಿ ಶಿವನಿಗೆ ಹೋಲಿಸಿದ್ದಾನೆ. ಶಿವನಿಗೆ ತ್ರಿಶೂಲ ಆಯುಧವಾಗಿದೆ, ಹಾಗೆಯೇ ತೆಂಗಿನಕಾಯಿಗೆ ಮೂರು ಕಣ್ಣುಗಳು ಇದ್ದಾವೆ. ಮುಕ್ಕಣ್ಣ ಶಿವನಂತೆ ತೆಂಗಿನಕಾಯಿ ಇದೆ. ಶಿವನ ಮೈ ಮೇಲೆ ತೊಗಲ್ ವಸ್ತ್ರ ಇದೆ, ಅದರಂತೆ ತೆಂಗಿನಕಾಯಿಯ ಹೊರವಡಲು ಕರಟ. ಆಮೇಲೆ ಶಿವನ ಜಟೆಯಲ್ಲಿ ಗಂಗೆ ನೀರು ತುಂಬಿಕೊಂಡಿದ್ದಾಳೆ. ಅಲ್ಲಿ ಇದರಲ್ಲಿ ಕೂಡ ಈ ತೆಂಗಿನಕಾಯಿ ಒಳಗಿಡುವ ನೀರು ಹಾಗೆ ಕಾಣಿಸ್ತದೆ. ಈ ರೀತಿ ಶಿವನ ಹಾಗೆ ಜಡೆ ಧರಿಸಿ ಅಂದರೆ ಜುಟ್ಟಿರುವ ತೆಂಗಿನಕಾಯಿಗಳ ಅಂಗಡಿ, ಹರಿಯು ಪೀತಾಂಬರವನ್ನು ಧರಿಸಿಕೊಂಡಿರ್ತಾನೆ. ಅದೇ ರೀತಿಯಲ್ಲಿ ತೆಳುವಾದ ಸಿಪ್ಪೆಯನ್ನು ಹೊಂದಿರುವ ನೀರುಳ್ಳಿ ಇದರ ಅಂಗಡಿಗಳು. ಅದನ್ನು ದಾಟಿ ಮುಂದಕ್ಕೇನಾದರೂ ಬಂದರೆ ನಮಗೆ ಕಾಣ ಸಿಗುವಂಥದ್ದು ದೀನಸಿ ಸಾಂಬಾರ ಪದಾರ್ಥಗಳುಳ್ಳಂಥ ಅಂಗಡಿಗಳು. ಜೀರಿಗೆ, ಕೊತ್ತಂಬರಿ, ಮೆಣಸು, ಬೆಲ್ಲ, ಸಕ್ಕರೆ ಇದೆಲ್ಲವೂ ಕೂಡ ನಮ್ಮ ಪ್ರಾಥಮಿಕ ಜೀವನಕ್ಕೆ ಅಗತ್ಯವಾಗಿ ಬೇಕಾಗುವಂಥ ದಿನವೀ ವಸ್ತುಗಳು. ಇವನ್ನೆಲ್ಲ ಬಹಳ ಸುಂದರವಾಗಿ ಜೋಡಿಸಿ ಈ ಕವಿ ಈ ದಿನಸಿ ಅಂಗಡಿಗಳ ಈ ಚೆಲುವಾದ ಕೇರಿಯನ್ನು ದಾಟಿ ಮುಂದಕ್ಕೆ ಬಂದಾಗ ನಮಗೆ ಬೇರೆ

ಕವಿ ಇಲ್ಲಿ ಕಮ್ಮಾರರ ಶಾಲೆಯನ್ನು ಪ್ರವೇಶ ಮಾಡುತ್ತಾನೆ. ನಾನಾ ವಿಧವಾದಂಥ ಆಯುಧಗಳನ್ನು ಹೆಸರಿಸಿದ್ದಾನೆ. ಇದರಲ್ಲಿ ನಮ್ಮ ತೌಳವ ಸಂಸ್ಕೃತಿಗೆ ಅನುಕೂಲವಾದಂಥ ಅನೇಕ ಶಬ್ದಗಳು ಒಟ್ಟಿಗೆ ಕಾಣಸಿಗುತ್ತವೆ. ಆಯುಧಗಳು ಇಕ್ಕುಳ, ದಂಡಾಸು, ಕತ್ತರಿ, ಸುತ್ತಿಗೆ, ಕೈವಾರ, ಕಂಬಚ್ಚು, ಕೊಳವೆ, ಅಡಗಲ್ಲು, ಅರ ಉಪಕರಣವನ್ನು ಹರಿತಗೊಳಿಸುವಂಥದ್ದು ಅರ, ಇಂತಹ ಉಪಕರಣಗಳೆಲ್ಲ ಇಲ್ಲಿ ತುಂಬಿದ್ದು ಎಲ್ಲಿಯಾದರೂ ಇವರು ಹೊಡೆಯುವ ಪೆಟ್ಟು ನಮಗೆ ಹೇಗೆ ಕೇಳಿಸ್ತದೆ ಅಂತಂದ್ರೆ, ಸಾಲಿಗನೇನಾದರೂ ಕೊಟ್ಟು ಹೋದ್ರೆ ಕೊಟ್ಟವ ಕೆಟ್ಟ ಕೊಟ್ಟವ ಕೆಟ್ಟ ಎನ್ನುವ ಹಾಗೆ ಒಂದು ಸಂಕೇತದ ಶಬ್ದವಾಗಿ ಕೇಳಿಸ್ತಾ ಇದೆ. ಅನಂತರ ಮೃದುವಾಗಿ ಚಿನ್ನದ ಮೇಲೆ ಬಡಿದು ಚಿನ್ನದ ಕೆಲಸ ಮಾಡುವವರ ಚಿನಿವಾರ ಕಟ್ಟೆಗಳು, ಕೊಡಲಿಂದ ಕಡಿಯುವ, ಉಳಿಯಿಂದ ಕೀಸುವ, ಕತ್ತಿಯಿಂದ ಕೆತ್ತುವ, ಆಣಿಯಿಂದ ಹೊಡೆಯುವ, ಗರಗಸದಿಂದ ಕೊರೆಯುವ ಬಡಗಿಗಳ ಈ ನೆಲೆ, ಮತ್ತಲ್ಲದೆ ನಾನಾ ಲೋಹಗಳನ್ನು ಕರಗಿಸಿ

ಸುವ ಜೊತೆಗೆ ಒಂದಕ್ಕೊಂದು ಲೋಹಗಳನ್ನು ಮಿಶ್ರ ಮಾಡಿ ಮಿಶ್ರಲೋಹಗಳನ್ನು ಸಿದ್ಧಗೊಳಿಸುವ, ಅದನ್ನು ಎರಕ ಹೊಯ್ಯುವ, ತಿದಿಯೊತ್ತುವ, ಉದ್ದುದ್ದ ನೀರು ಕೊಡುವ, ಬಡಿಯುವ, ಕೆಲವು ಕಬ್ಬಿಣದ ಆಯುಧಗಳಿಗೆ ನೀರು ಕೊಡುವ ಪದ್ಧತಿ ಉಂಟು, ನೀರಲ್ಲಿಟ್ಟಾಗ ಅದು ಮತ್ತೆ ಹದಕ್ಕೆ ಬರ್ತದೆ. ಬಡಿಯುವ, ಬೆಸುಗೆ ಹಾಕುವ, ಮಸೆಯುವ, ಸಣ್ಣಿಸುವ, ನುಣ್ಣಗೆ ಮಾಡುವ, ಸಾಣೆ ಹಿಡಿಯುವ ಕಮ್ಮಾರರ ಗುಡಿಯ ಈ ಪ್ರದೇಶ ಅತ್ಯಂತ ಸುಂದರವಾಗಿ ಮುದ್ದಣ ಕಣ್ಣಿಗೆ ಕಟ್ಟುವ ಹಾಗೆ ವಿವರಿಸ್ತಾನೆ. ಈ ಎಲ್ಲದರಿಂದ ರಂಜಿಸುವಂತ ಈ ಪುರ ಕಣ್ಣಿಗೆ ಅತ್ಯಂತ ಸೊಗಸಾಗಿ ಕಾಣಿಸಿಕೊಂಡಿತು.

ಹೀಗೆ ಈ ಸೊಬಗಿನ ಬೀಡಿನಂತೆ, ಶೃಂಗಾರದ ನಾಡಿನಂತೆ, ಸುಖದ ಸುಪ್ಪತ್ತಿಗೆಯ ನೆಲೆಯಂತೆ, ಸೊಗಸಿನ ಆಕರದಂತೆ, ಮಂಗಳದ ಮನೆಯಂತೆ, ಬಾಳ ಸೊಗಸಾಗಿ ನಾಡಿನ ಸ್ತ್ರೀಯರ ಕೆಂಪಾದ ಚಿಗುರಿನಂತಹ ಪಾದದ ಕಾಂತಿಯಿಂದ ತೊಳಗಿ ಬೆಳಗುವ ಕೇರಿಯ ಬೀದಿಗಳಿಂದ, ನಗರದ ಚೆಲುವೆಯರ ಶೋಭೆ ಹೆಚ್ಚಿದ ನಗೆಮೊಗದ ಕಾಂತಿಯಿಂದ, ಬೆಳ್ಳಗಾಗಿ ಮಿರುಗುವ ಸೌಧಗಳಿಂದ, ಪುರದ ಸ್ತ್ರೀಯರ ಚಿನ್ನಾಭರಣದ ಸೊಗಸಾಗಿ ತಳದಳಿಸುವ ಪ್ರಭೆಯ ಪ್ರಸಾರದಿಂದ, ಕಣ್ಣು ಕುಕ್ಕುವ ಒಳ್ಳೆಯ ಈ ನೆಲೆಯಿಂದ ಶೋಭಿಸುವ ನಗರವನ್ನು ಶುತಕೀರ್ತಿ ಮನೋಹರ ಅಂದ್ರೆ ಶತ್ರುಹರ ಅವನು ನೋಡ್ತಾನೆ, ಮನಸ್ಸಿಗೆ ಸಂತೃಪ್ತಿಯನ್ನು ಪಡೆಯುತ್ತಾನೆ. ತನ್ನ ಮಂತ್ರಿ ಹತ್ರ ಕೇಳ್ತಾನೆ, ಇದು ಹೇಗೆ, ಇದು ಏನು, ಈ ಪುರ ಯಾವುದು ಎನ್ನುವ ಬಗ್ಗಾಗಿ ಕೇಳುವ ಕುತೂಹಲದಿಂದ ತನ್ನ ಸಚಿವನಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾನೆ.

ಶತ್ರುಘ್ನ ತನ್ನ ಸಚಿವನಲ್ಲಿ ಕೇಳಿದಾಗ ಸಚಿವ ಅದಕ್ಕೆ ಉತ್ತರವನ್ನು ಕೊಡ್ತಾನೆ. ಈ ನಾಡು ಎಲ್ಲಿದ್ದು ಅಂತ ತಿಳ್ಕೊಳ್ಳೋ ದೃಷ್ಟಿಯಿಂದ ಕೇಳ್ತಾ ಇದೆಯಾ ವೀರರ ದೊರೆ, ನಿನ್ನದಾಗಿರುವಂತ ಈ ಪ್ರಶ್ನೆಗೆ ನಾನು ಉತ್ತರಿಸಲೇಬೇಕಾಗಿದೆ. ಇದೋ ನೋಡು, ಈ ಊರು ಗೋಪೂಜಾ ಫಲದಿಂದ ಸಂತತಿಯನ್ನು ಪಡೆದ ಋತುಂಭರನೆಂಬ ಅರಸನು ಆಳುವಂತ ನಾಡಿದು. ಇದಕ್ಕೆ ತೇಜಪುರ ಅನ್ನುವಂತ ಒಂದು ಹೆಸರಿದೆ. ಇಷ್ಟನ್ನು ಹೇಳಿದ ಮೇಲೆ ಶತ್ರುಘ್ನನಲ್ಲಿ ಸಹಜವಾಗಿ ಕುತೂಹಲ ಹುಟ್ಟುಕೊಂಡಿತು. ಅವನು ಕೌತುಕನಾಗಿ ಕೇಳ್ತಾನೆ,

0: ಶಿವಪೂಜೆಯಿಂದ ಅಷ್ಟೊಂದು ದೊಡ್ಡದನ್ನು ಸಾಧಿಸಲಿಕ್ಕೆ ಸಾಧ್ಯವಾಗುತ್ತದೆಯೇ ಎನ್ನುವ ಆ ಸಂಶಯವನ್ನು ನೀನು ನನಗೆ ಪರಿಹರಿಸಿಕೊಡಬೇಕು, ನೀನು ಚೆನ್ನಾಗಿ ಅದನ್ನು ವಿವರಿಸಿ ಹೇಳಬೇಕು ಅಂತ ಹೇಳುವಾಗ ಅವನ ಸಚಿವ ಹೇಳ್ತಾನೆ.
1: ಕಾವ್ಯಯಾನ ಕವಿ ಮುದ್ದಡನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಜಯಂತಿ ಹೆಬ್ಬಾರ್, ವ್ಯಾಖ್ಯಾನಕಾರರು ರವಿ ಅಲೆವೂರಾಯ ವರ್ಕಾಡಿ, ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲಾ, ಪ್ರಸಾರ ಸಂಯೋಜನೆ ಡಾ ಬಿಎಂ ಶರಭೇಂದ್ರ ಸ್ವಾಮಿ.
2: ಮಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಾರವಾರ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.

ಶತ್ರುಘ್ನ ಸಚಿವನಾಡಿದಂತಹ ಮಾತನ್ನು ಕೇಳಿ ಮನದಲ್ಲಿ ಆಶ್ಚರ್ಯಗೊಳ್ಳುತ್ತಾನೆ. ಕೌತುಕದಿಂದ ಸಚಿವನಲ್ಲಿ ಪ್ರಶ್ನೆ ಮಾಡುತ್ತಾನೆ, ಹೇಗೆ ಆ ರಾಜ ಗೋಸೇವೆಯಿಂದ ಸಂತಾನವನ್ನು ಪಡೆದನು, ಪುತ್ರನನ್ನು ಪಡೆದುಕೊಂಡಿದ್ದಾನೆ? ಹಾಗಾದರೆ ನೀನು ಹೇಳುವ ಹಾಗೆ ದೇನು ಮಹಾತ್ಮೆಯು ಅಷ್ಟು ದೊಡ್ಡದೇ

ಆತ್ಮೀಯ ಕೇಳುಗರೆ, 12ನೇ ವಿಶ್ವಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಿಶೇಷ ಬಾನುಲಿ ಸರಣಿ ಯೋಗ

ಡಾಕ್ಟರ್ ರಾಜ್ಕುಮಾರ್, ಮಂಜುಳಾ ಗುರುರಾಜ್ ಹಾಗೂ ಸಂಗಳಿಯರ ಧ್ವನಿಯಲ್ಲಿ ಜೀವನ ಚೈತ್ರ ಚಿತ್ರದ ಗೀತೆಯನ್ನು ಕೇಳಿದಿರಿ. ಶ್ರೀ ಉದಯಶಂಕರ್ ಬರೆದಿರುವ ಗೀತೆಗೆ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಮುಂದೆ ಕೇಳಿ ಕರ್ಪೂರದ ಗೊಂಬೆ ಚಿತ್ರಕ್ಕಾಗಿ ಮನು ಮತ್ತು ಚಿತ್ರ ಅವರು ಹಾಡಿರುವ ಗೀತೆ, ಎಸ್ ನಾರಾಯಣ ಅವರ ಸಾಹಿತ್ಯಕ್ಕೆ ಹಂಸಲಿಖಾ ಅವರ ಸಂಗೀತ.

0: ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ನಮ್ಮೂರ ಮಂದಾರ ಹೂವಿ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರು ಹಾಡಿರುವ ಕೆ ಕಲ್ಯಾಣ್ ಅವರ ಒಂದು ರಚನೆ. ಸಂಗೀತ ಸಂಯೋಜನೆ ಇಳಯರಾಜಾ.

ಇದುವರೆಗೆ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಮೊದಲಿಗೆ ಹಿಂದಿಯಲ್ಲಿ, ಅನಂತರ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ನಮ್ಮ ಭಾರತದ ಅತಿ ಪ್ರಾಚೀನ ಕಲೆ ಯೋಗ ಆರೋಗ್ಯಕ್ಕೆ, ಸೌಹಾರ್ದಕ್ಕೆ, ವಿಶ್ವಶಾಂತಿಗೆ ಭಾರತದ ದೊಡ್ಡ ಕೊಡುಗೆ ಯೋಗ. ಇದು ಪ್ರಾಚೀನ ಭಾರತದ ಋಷಿಮುನಿಗಳು ಪ್ರಪಂಚಕ್ಕೆ ನೀಡಿದ ಜ್ಞಾನ. ಇವರು ತಮ್ಮ ತಪಸ್ಸಿನ ಮೂಲಕ ಆದಿಯೋಗಿ ಶಿವನಿಂದ ವರವಾಗಿ ಪಡೆದು ಮನುಕುಲಕ್ಕೆ ಒಂದು ದೊಡ್ಡ ಕೊಡುಗೆಯಾಗಿ ನೀಡಿದ್ದಾರೆ. ಇಂತಹ ಯೋಗ ಕಲೆಯನ್ನ ಈವರೆಗೂ ಉಳಿಸಿ ನಮಗೆಲ್ಲರಿಗೂ ಉಣಬಡಿಸುತ್ತಿರುವ ಎಲ್ಲ ಯೋಗ ಗುರುಗಳಿಗೂ ನಮ್ಮ ಪ್ರಥಮ ನಮನಗಳು.

0: ಪತಂಜಲಿ ಮುನಿಗಳು ತಮ್ಮ ಪಾತಂಜಲಿ ಯೋಗ ಸೂತ್ರ ಎನ್ನುವ ಯೋಗಶಾಸ್ತ್ರದಲ್ಲಿ ಪ್ರತಿಯೊಬ್ಬ ಮಾನವನೂ ಪಾಲಿಸಬಹುದಾದ ಅಷ್ಟಾಂಗ ಮಾರ್ಗವನ್ನು ತಿಳಿಸಿದ್ದಾರೆ. ಇದರಲ್ಲಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಎನ್ನುವ 8 ಹಂತಗಳಿವೆ. ಈ ಅಷ್ಟಾಂಗ ಮಾರ್ಗದ ಮೂಲಕ ಹೇಗೆ ನಾವು ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎನ್ನುವುದು ಇಂದಿನ ಯೋಗಾಮೃತ ಕಾರ್ಯಕ್ರಮ ಸರಣಿಯ ವಿಷಯ. ವ್ಯಕ್ತಿ ವರ್ತಮಾನದಲ್ಲಿ ಜೀವಿಸುವುದು ಬಹಳ ಮುಖ್ಯ. ಆದರೆ ಸಾಮಾನ್ಯವಾಗಿ ಬಹುತೇಕರು ವರ್ತಮಾನದ ಸ್ಥಿತಿಯನ್ನು ಅನುಭವಿಸದೆ ಹಿಂದಿನ ಘಟನೆಗಳನ್ನು ಮೆಲುಕು ಹಾಕುತ್ತಾ, ದುಃಖಿಸುತ್ತಾ, ಕೊರಗುತ್ತಾ ಇರುತ್ತಾರೆ. ಹಾಗೆಯೇ ಮುಂದಿನದನ್ನು ಕಲ್ಪಿಸಿಕೊಳ್ಳುತ್ತಾ ಕಳವಳ ಪಡುತ್ತಿರುತ್ತಾರೆ. ಭೂತಕಾಲದ ಕಾಡುವಿಕೆ, ಭವಿಷ್ಯದ ಕನವರಿಕೆ, ಇವುಗಳು ನಮ್ಮ ಸಾಧನೆಯ ಮಾರ್ಗದಲ್ಲಿ ಅಡೆತಡೆಯನ್ನು ಉಂಟುಮಾಡಿ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟುಮಾಡುತ್ತದೆ. ಯೋಗಾಸನ, ಪ್ರಾಣಾಯಾಮ ಮತ್ತು ಧ್ಯಾನಗಳಿಂದ ಹೇಗೆ ನಮ್ಮ ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎನ್ನುವುದನ್ನು ಕಾರವಾರದ ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯಾಲಯದ ಸಂಚಾಲಕರಾದ ಬಿ.ಕೆ. ಕವಿತಾ ಅವರು ಏನ್ ಹೇಳ್ತಾರೆ ಕೇಳೋಣ.
1: ಇಡೀ ದಿನದಲ್ಲಿ ಒಬ್ಬ ಆರೋಗ್ಯವಂತ ಮನುಷ್ಯ ಒಂದು ದಿನಕ್ಕೆ ಸುಮಾರು 50,000-60,000 ವಿಚಾರಗಳನ್ನ ಕ್ರಿಯೇಟ್ ಮಾಡ್ತೀವಿ. ಹಾಗಾದ್ರೆ ಅಷ್ಟು ಸಾವಿರಾರು ವಿಚಾರಗಳಲ್ಲಿ ಏನೆಲ್ಲ ಥಾಟ್ಸ್ ಬರ್ಬೋದು, ಅದನ್ನ ರಿಸರ್ಚ್ ನಲ್ಲಿ ನಾವು ವಿಭಾಗಿಸಿದಾಗ ನಮಗ್ ಗೊತ್ತಾಗುತ್ತೆ, ಅಷ್ಟು ಸಾವಿರಾರು ವಿಚಾರಗಳಲ್ಲಿ ಪಾಸಿಟಿವ್ ಥಾಟ್ಸ್ ಇದೆ, ನೆಗೆಟಿವ್ ಥಾಟ್ಸ್ ಇದೆ, ನೆಸೆಸರಿ ಥಾಟ್ಸ್ ಇದೆ, ಅನ್ನೆಸೆಸರಿ ಥಾಟ್ಸ್ ಇದೆ. ಪಾಸಿಟಿವ್ ಥಾಟ್ಸ್ ಅಂತಂದ್ರೆ ನಾನು ಒಳ್ಳೆಯವನು, ನೀವು ಒಳ್ಳೆಯವರಿದ್ದೀರಿ, ಸೊಸೈಟಿನಲ್ಲಿ ಎಲ್ಲನೂ ಒಳ್ಳೇದೇ ಇದೆ. ಯಾವಾಗ ವಿಶೇಷತೆಗಳನ್ನೇ ನೋಡ್ತಾ ಹೋಗ್ತೀವಿ, ಎಲ್ಲರೂ ನಮಗೆ ಒಳ್ಳೇದಾಗಿ ಕಾಣ್ತಾರೆ. ಅದಕ್ಕೆ ಹಿರಿಯರು ಹೇಳ್ತಿದ್ರಲ್ಲ, ನಾನು ಒಳ್ಳೇದಾದ್ರೆ ನಾಡೆಲ್ಲ ಒಳ್ಳೇದು ಅಂತ ಹೇಳ್ತಿದ್ರು. ಹಾಗೆ ನೆಗೆಟಿವ್ ಥಾಟ್ಸ್ ಅಂದ್ರೆ ನಾನು ಸರಿ ಇಲ್ಲ, ನೀವು ಸರಿ ಇಲ್ಲ, ಯಾರು ಸರಿ ಇಲ್ಲ, ಜಗತ್ತೇ ಸರಿ ಇಲ್ಲ, ಕೆಟ್ಟ ಹೋಗ್ಬಿಟ್ಟಿದೆ ಜಗತ್ತು ಅಂತ ಹೇಳ್ತಾರೆ. ಈ ಒಂದು ಏನಿದೆಯಲ್ಲ ಥಾಟ್ಸ್, ಇದನ್ನ ನೆಗೆಟಿವ್ ಥಾಟ್ಸ್ ಅಂತ ನಾವು ಕರಿಬಹುದು. ನೆಸೆಸರಿ ಥಾಟ್ಸ್ ಅಂದ್ರೆ ಈಗ ನಾಳೆ ನನಗೆ ಮ್ಯಾಥಮೆಟಿಕ್ಸ್ ಎಕ್ಸಾಮ್ ಇದೆ, ನಾನು ಇವತ್ತು ಯಾವ ಥಿಯರಮ್ಸ್ ನ ನೋಡ್ಕೊಳ್ಬೇಕು, ಗ್ಲಾನ್ಸ್ ಮಾಡಬೇಕು, ಯಾವ ಫಾರ್ಮುಲಾಸ್ ಅನ್ನ ನಾನು ನೆನ್ಪಿಟ್ಕೊಳ್ಬೇಕು, ಇದೇನಿದೆಯಲ್ಲ, ಇದು ನೆಸೆಸರಿ ಥಾಟ್ಸ್, ಅವಶ್ಯಕ ವಿಚಾರಗಳು. ಈ ಸಲ ಪಾರ್ಟಿ ಇವ್ರು ಬರ್ಬೇಕಿತ್ತು, ಇವ್ರು ಗೆಲ್ಬೇಕಿತ್ತು ಎಲೆಕ್ಷನ್ ಅಲ್ಲಿ, ಇವ್ರ ಬದಲು ಅವ್ರು ಯಾಕೆ ಬಂದ್ರು, ಮತ್ತೆ ಇವರು ಅವ್ರ ಜೊತೆ ಫಂಕ್ಷನ್ ಹೋಗಿರ್ಬೋದು, ಬಹುಶಃ ಇವರಿಬ್ರು ಮಾತಾಡ್ತಿಲ್ಲ, ಇವ್ರ ನಡುವೆ ಏನೋ ನಡೆದಿರ್ಬೋದು, ಇದೆಲ್ಲ ಏನಿದೆಯಲ್ಲ, ಇದು ಅನ್ನೆಸೆಸರಿ ಥಾಟ್ಸ್. ನನ್ನ ಮನಸ್ಸು ನೆಗೆಟಿವ್ ಮತ್ತು ಅನ್ನೆಸೆಸರಿ ವಿಚಾರಗಳನ್ನ ಹೆಚ್ಚು ಮಾಡ್ತಾ ಮಾಡ್ತಾ ನನ್ನ ಮನಸ್ಸಿನ ಶಕ್ತಿ ಕುಂದತಾ ಹೋಗುತ್ತೆ, ಆಗ ನನಗೆ ಏಕಾಗ್ರತೆಯಲ್ಲಿ ಹೊಡೆತ ಬೀಳುತ್ತೆ. ಸ್ಥಿರಂ ಸುಖಂ ಆಸನಂ ಅಂತ ಹೇಳಿದ್ವಿ. ಯಾವ ಆಸನದಲ್ಲಿ ನಾವು ಸ್ಥಿರವಾಗಿರ್ತೀವಿ, ಸುಖವಾಗಿರ್ತೀವಿ, ಅದು ಆಸನ. ಕಷ್ಟಪಟ್ಟು ಮಾಡೋದು, ಇನ್ನೊಬ್ಬರನ್ನ ನೋಡಿ ನಾನು ಅವ್ರ ರೀತಿ ಮಾಡಲೇಬೇಕು ಅಂತ ಮಾಡೋದು, ಅಥವಾ ನೋವು ಬಂದಾಗ, ಅನಾರೋಗ್ಯ ಬಂದಾಗ ಯೋಗಾಸನದ ಕಡೆ ಹೆಚ್ಚು ಅಟೆನ್ಷನ್ ಕೊಡೋದು, ಇದಲ್ಲ. ಯಾವಾಗ ನಾವು ದಿನನಿತ್ಯದ ಒಂದು ಅಂಗವನ್ನಾಗಿ ಯೋಗಾಸನವನ್ನ ಇಟ್ಕೊಳ್ತೀವಿ, ಆಗ ಈ ಶರೀರದ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತೆ ಶರೀರ ಸದೃಢವಾಗಿರುತ್ತೆ, ಫ್ಲೆಕ್ಸಿಬಲ್ ಇರುತ್ತೆ. ಯಾರಿಗೆ ಸೂರ್ಯ ನಮಸ್ಕಾರ ಅಥವಾ ಕೆಲವೊಂದು ಅಡ್ವಾನ್ಸ್ ಪೋಶ್ಚರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವರಿಗೆ ದಿನನಿತ್ಯದ ಲೂಸ್ನಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಸಡಿಲಗೊಳಿಸುವ ಕ್ರಿಯೆ, ಅದನ್ನ ಅವರು ಮಾಡಬಹುದು. ವಜ್ರಾಸನ, ಇದು ನಮ್ಮ ಕಾಯವನ್ನ ವಜ್ರ ಸಮಾನ ಮಾಡುವಂತಹ ಒಂದು ಆಸನ. ಊಟ ಮಾಡಿದ ನಂತರವೂ ಮಾಡಬಹುದಾದಂತಹ ಏಕೈಕ ಆಸನ ಅದು ವಜ್ರಾಸನ. ನಡೆಯೋದಕ್ಕಿಂತಲೂ ಹೆಚ್ಚು ಶಕ್ತಿಯನ್ನ, ಜೀರ್ಣ ಶಕ್ತಿಯನ್ನ ಕೊಡುವಂಥದ್ದು ವಜ್ರ.

0: ವಜ್ರಾಸನ, 10 ನಿಮಿಷದ ವಜ್ರಾಸನ ಕೂಡ ಬಹಳ ಬೆನಿಫಿಟ್ಸ್ ಅನ್ನ, ಲಾಭವನ್ನ ಈ ಶರೀರಕ್ಕೆ ತಂದು ಕೊಡುತ್ತೆ ಅಂತ ನಾ ಹೇಳ್ತೀನಿ. ಯೋಗಾಸನ ನಾವು ಬಂದ ಕೂಡಲೇ ನಮಗದು ಸಿದ್ಧಿಸೋದಿಲ್ಲ, ನಿರಂತರ 6 ತಿಂಗಳಾದ್ರೂ ನಾವು ಮಿನಿಮಮ್ ಅಭ್ಯಾಸವನ್ನ ಮಾಡ್ತಾ ಬಂದಾಗ ಆ ಯೋಗಾಸನಗಳು ನಮಗೆ ಒಲಿತಾ ಬರುತ್ತೆ.
1: ಜೀವಂತವಾಗಿರೋ ಪ್ರತಿಯೊಬ್ಬರೂ ಪ್ರತಿ ಕ್ಷಣ ಉಸಿರಾಡುತ್ತಲೇ ಇರುತ್ತಾರೆ. ಉಸಿರು ಇಲ್ಲ ಎಂದರೆ ಪ್ರಾಣ ಇಲ್ಲ. ಯೋಗದ ಮುಖ್ಯವಾದ ಅಂಗ ಪ್ರಾಣಾಯಾಮ. ಪ್ರಾಣ ಎಂದರೆ ಉಸಿರು, ಯಮ ಎಂದರೆ ನಿಯಂತ್ರಿಸುವುದು. ನಮ್ಮ ಉಸಿರಾಟದ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸುವುದೇ ಪ್ರಾಣಾಯಾಮ. ಉಸಿರನ್ನು ನಾನಾ ಅವಧಿಗಳು, ಆವರ್ತನಗಳು ಮತ್ತು ಪ್ರಮಾಣಗಳಲ್ಲಿ ಹಿಡಿಯುವ ಮತ್ತು ಬಿಡುವ ಮೂಲಕ ಮನಸ್ಸು ಮತ್ತು ದೇಹವನ್ನು ಏಕಾಗ್ರತೆಗೊಳಿಸುವ ಕ್ರಮವೆಂದೇ ಪ್ರಾಣಾಯಾಮ ಪ್ರಖ್ಯಾತವಾಗಿದೆ.
0: ಪ್ರಾಣಾಯಾಮ ಮಾಡೋದ್ರಿಂದ ನರಮಂಡಲ ಶಾಂತವಾಗುತ್ತೆ. ನಾವು ಹೇಳ್ತೀವಿ ಇಡಾನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ ಅಂತ ಹೇಳ್ತೀವಿ. ಈ ಶರೀರದಲ್ಲಿ 72,000 ಸುಮಾರು ನಾಡಿಗಳಿದೆ, ಅವೆಲ್ಲ ಶುದ್ಧಿಯನ್ನ ಮಾಡುವ ಕೆಲಸವನ್ನ ಪ್ರಾಣಾಯಾಮ ಮಾಡುತ್ತೆ. ಮತ್ತೆ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಏಕಾಗ್ರತೆಗೆ ಹೋಗ್ಲಿಕ್ಕೆ ಒಂದು ದಾರಿ ಪ್ರಾಣಾಯಾಮ ಅಂತ ಹೇಳ್ಬೋದು. ಧ್ಯಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಡುತ್ತೆ ಪ್ರಾಣಾಯಾಮ. ಸುಮಾರು 8 ವರ್ಷದ ಮಗುವಿನಿಂದ ಹಿಡಿದು ಎಲ್ಲರೂ, ವೃದ್ಧಾಪ್ಯದಲ್ಲಿರುವವರು ಎಲ್ಲರೂ ಮಾಡಬಹುದು. ಮತ್ತೆ ಪ್ರಾಣಾಯಾಮ, ದೀರ್ಘವಾದಂತಹ ಶ್ವಾಸ ಉಚ್ಛ್ವಾಸ, ಇದನ್ನು ಮಾಡೋದ್ರಿಂದ ನಮ್ಮ ಆಯುಷ್ಯ ದೀರ್ಘವಾಗುತ್ತೆ, ಆರೋಗ್ಯ ಉನ್ನತವಾಗಿರುತ್ತೆ. ಇದೆಲ್ಲ ಮಾಡುವಾಗ ನಾನು ನನ್ನದು ಅನ್ನೋ ಭಾವದಿಂದ ಹೊರಗೆ ಆಟೋಮೆಟಿಕಲಿ ನಾವು ಬರ್ತೀವಿ, ಸಹಜವಾಗಿ ಅದರಿಂದ ಹೊರಗೆ ಬಂದ್ಬಿಡ್ತೀವಿ.

0: ಹೊರಗಿನ ಶಬ್ದಗಳು ಅತಿಯಾದಾಗ ಒಳಗಿನ ಧ್ವನಿ ಕೇಳಿಸುವುದಿಲ್ಲ. ಆಗ ಹೊರಗದ್ದಲವನ್ನು ಲಯ ಮಾಡುವಂತಹ ಇನ್ನೊಂದು ಧ್ವನಿ ಒಳಗಿನಿಂದ ಬೇಕಾಗುತ್ತದೆ. ಅದೇ ಭ್ರಾಮರಿ ಪ್ರಾಣಾಯಾಮ, ಅಂದರೆ ದುಂಬಿಯ ಜೇಂಕಾರದಂಥ ಧ್ವನಿಯನ್ನ ಮಾಡುವ ಉಸಿರಾಟದ ಕ್ರಮವಿದು. ಹೊರಗಿನ ಗಲಾಟೆಯನ್ನು ಕೇಳದಂತೆ ಮಾಡಿ ನಮ್ಮ ಆಂತರ್ಯದ ದನಿಗೆ ಕಿವಿಯಾಗಿಸುವ ತಂತ್ರವೇ ಭ್ರಾಮರಿ ಪ್ರಾಣಾಯಾಮ. ಇನ್ನು 4-4 ಉಸಿರಾಟ ಕ್ರಮ, ಅಂದರೆ 4 ಸೆಕೆಂಡ್ ಉಸಿರು ಒಳಗೆ ತೆಗೆದುಕೊಳ್ಳಿ, ಅಂದರೆ ಪೂರಕ. ಹಾಗೆಯೇ 4 ಸೆಕೆಂಡ್ ಉಸಿರು ನಿಲ್ಲಿಸಿ, ಕುಂಭಕ. ಇನ್ನು 4 ಸೆಕೆಂಡ್ ಉಸಿರು ಹೊರಗೆ ಬಿಡಿ, ರೇಚಕ. ಇದನ್ನೇ ಪುನರಾವರ್ತಿಸಿ. ಮಂಗನಂತಾಡುವ ಮನಸ್ಸನ್ನ ಒಂದೆಡೆ ನಿಲ್ಲಿಸಲು ಇದು ಸೂಕ್ತ. ಇನ್ನು ಕಪಾಲಭಾತಿ. ಶಬ್ದದ ಅರ್ಥ ತಲೆಬುರುಡೆಯ ಬೆಳಕು ಎಂದರ್ಥ. ಸಶಕ್ತವಾಗಿ ಉಸಿರನ್ನು ಒಳಗೆ ಎಳೆದುಕೊಳ್ಳುವ ಈ ತಂತ್ರದಿಂದ ದೇಹದ ಯಾವುದೇ ನಾಡಿ ಮತ್ತು ಚಕ್ರಗಳಲ್ಲಿ ಇರಬಹುದಾದ ತಡೆಯನ್ನ ನಿವಾರಿಸುವ ವಿಧಾನ ಇದಾಗಿದೆ. ಅಲ್ಲದೆ ಹೃದಯದ ಬ್ಲಾಕೇಜ್ ಅನ್ನ ಕಡಿಮೆ ಮಾಡಿ ಹೃದಯಕ್ಕೆ ರಕ್ತದ ಹರಿವು ಸರಾಗವಾಗಿ ಆಗುವಂತೆ ಮಾಡುತ್ತದೆ. ಇನ್ನು ಭಸ್ತ್ರಿಕಾ. ಯಾಕೋ ಬೆಳಿಗ್ಗೆ ಎದ್ದಾಗಿನಿಂದ ಸುಸ್ತು, ಶಕ್ತಿಯೇ ಇಲ್ಲ ಎನ್ನುವ ಸಮಯದಲ್ಲಿ 3 ಆವರ್ತನಗಳ ಭಸ್ತ್ರಿಕಾ ಮಾಡುವುದು ಒಳ್ಳೆಯದು. ಇನ್ನು ನಾಡಿ ಶೋಧನ. ನಿಮ್ಮ ಕೆಲಸದಲ್ಲಿ ಶ್ರದ್ಧೆ ಗಮನವನ್ನು ಕೇಂದ್ರೀಕರಿಸಲು ಇದು ಸಹಕಾರಿ. 9 ಸೂತ್ರಗಳ ಈ ನಾಡಿ ಶೋಧನಾ ಪ್ರಾಣಾಯಾಮ ಇದಕ್ಕೆ ಉಪಶಮನ ನೀಡಬಲ್ಲದು. ನಾಡಿಗಳಲ್ಲಿರುವ ತಡೆಗಳನ್ನು ನಿವಾರಿಸಿ ಪ್ರಾಣಶಕ್ತಿಯ ಸಂಚಾರವನ್ನು ಸುಸೂತ್ರಗೊಳಿಸುತ್ತದೆ. ಹಾಗಾಗಿಯೇ ಇದಕ್ಕೆ ನಾಡಿ ಶೋಧನ ಎಂದು ಹೆಸರಿಡಲಾಗಿದೆ. ಶೀತಲಿ ಪ್ರಾಣಾಯಾಮವು ಮೈ ಮನಸ್ಸುಗಳನ್ನು ಶೀತಲಗೊಳಿಸುತ್ತದೆ. ನಾಲಿಗೆಯನ್ನು ಹೊರಗೆ ಚಾಚಿ ಸುರುಳಿ ಸುತ್ತಿ ಇದರ ಮೂಲಕ ಉಸಿರನ್ನು ದೀರ್ಘವಾಗಿ ಒಳಗೆ ಎಳೆದುಕೊಳ್ಳಿ. ನಂತರ ಮೂಗಿನಿಂದ ಉಸಿರನ್ನು ಹೊರಗೆ ಬಿಡಿ. ಇದನ್ನೇ ಪುನರಾವರ್ತಿಸಿ. ಯೋಚನೆಗಳಿಂದ ಕಾದ ದೇಹ ಮತ್ತು ಮನಸ್ಸಿಗೆ ಈ ಮೂಲಕ ನೀವು ತಂಪೆರೆಯಬಹುದು.
1: ಧ್ಯಾನ ಕೆಲವೊಬ್ಬರಿಗೆ ಅನ್ಸುತ್ತೆ 60 ವರ್ಷದ ನಂತರ ವಾನಪ್ರಸ್ಥಕ್ಕೆ ನಾವು ಪ್ರವೇಶ ಮಾಡಿದ ಮೇಲೆ ಧ್ಯಾನ ತಪಸ್ಸು ಇದೆಲ್ಲ ನಮಗೆ ಬೇಕು ಅಂತ. ಇಲ್ಲ, ಎಷ್ಟು ಬೇಗ

ಯೋಗಾಸನ ಮತ್ತು ಧ್ಯಾನಗಳನ್ನು ರೂಢಿಸಿಕೊಳ್ತೀವೋ ಅಷ್ಟು ಒಳ್ಳೆಯದು. ಇದರಿಂದ ನಾವು ಒತ್ತಡ ಟೆನ್ಷನ್ ಇಂದ ದೂರ ಆಗ್ತೀವಿ. ಯಾಕೆ ಅಂತಂದ್ರೆ ಸ್ಟ್ರೆಸ್ ಯಾವಾಗ ಬರುತ್ತಂದ್ರೆ ನನ್ನ ಆಂತರಿಕ ಶಕ್ತಿ ಕಡಿಮೆ ಇದೆ, ಹೊರಗಿನಿಂದ ಬರುವ ಪರಿಸ್ಥಿತಿಗಳ ಶಕ್ತಿ ಜಾಸ್ತಿ ಇದೆ ಅನ್ನುವಾಗ ಒತ್ತಡ ಅಲ್ಲಿ ನಿರ್ಮಾಣ ಆಗುತ್ತೆ. ಆ ಒತ್ತಡ ನಿರ್ಮಾಣ ಆಗಬಾರ್ದಂದ್ರೆ ನನ್ನ ಆಂತರಿಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಬಹುದು. ಅದು ಜಾಸ್ತಿ ಆಗೋದು ಧ್ಯಾನದಿಂದ, ಯೋಗಾಸನದಿಂದ ದೇಹದ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗೋದಾದ್ರೆ ಧ್ಯಾನದಿಂದ ಮನಸ್ಸು ಫ್ಲೆಕ್ಸಿಬಲ್ ಆಗುತ್ತೆ. ಮನಸ್ಸು ಯಾವಾಗ ನಮ್ಯತೆಯಲ್ಲಿ ಬರುತ್ತೋ ಆಗ ಎಂಥ ಪರಿಸ್ಥಿತಿಯಲ್ಲೂ ಎಂಥ ವ್ಯಕ್ತಿತ್ವ ಉಳ್ಳ ಮನುಷ್ಯರ ಜೊತೆಗೂ ನಾನು ಹೊಂದಿಕೊಳ್ಳುವಂತಹ ಶಕ್ತಿ ಮನಸ್ಸಿಗೆ ಸಹಜವಾಗಿ ಬರುತ್ತೆ.

0: ಸುಖಿಯಾಗು.
1: ಶ್ರೀ ಸಾಮಾನ್ಯನಿಂದ ಶ್ರೀಮಂತ ವರ್ಗದವರೆಗೆ ಎಲ್ಲರಿಗೂ ಇವತ್ತು ಒತ್ತಡದ ಜೀವನ ತಪ್ಪಿಲ್ಲ. ವಿದ್ಯಾರ್ಥಿಗಳಿಗೆ ಇಂದಿನ ಓದು, ಮುಂದಿನ ಭವಿಷ್ಯದ ಆತಂಕ, ಮಹಿಳೆಯರಿಗೆ ಮನೆ ಕಚೇರಿ ಕೆಲಸದ ಒತ್ತಡ, ಇನ್ನು ರೋಗ ರುಜಿನಿಗಳು, ಅವಘಡಗಳು, ಆರ್ಥಿಕ ಸಮಸ್ಯೆಗಳು, ಸಂಬಂಧದಲ್ಲಿ ಬಿರುಕುಗಳು, ಇಂತಹ ಹಲವಾರು ಕಾರಣಗಳಿಂದ ಮನಸ್ಸು ಮುದುಡುತ್ತದೆ. ಇದು ಎಲ್ಲರ ಬಾಳಲ್ಲೂ ಸಹಜ. ಆದರೆ ಮನಸ್ಸನ್ನು ಮರಳಿ ಅರಳಿಸಿಕೊಳ್ಳಬೇಕು. ಹಗುರವಾದ ಶರೀರ, ಕ್ರಮಬದ್ಧವಾದ ಉಸಿರಾಟ, ಪ್ರಶಾಂತವಾದ ಮನಸ್ಸು, ಭಾವನೆಗಳ ಮೇಲೆ ಹಿಡಿತ, ವಿಶ್ರಾಂತಿ ಭಾವನೆಯಿಂದ ಸಕಲ ಕರ್ಮಗಳನ್ನು ಮಾಡುವುದು, ಸದಾ ಆನಂದಮಯ ಪ್ರಜ್ಞೆಯಿಂದ ಇರುವುದು, ಇವುಗಳು ಪರಿಪೂರ್ಣ ಆರೋಗ್ಯದ ಆರು ಅಂಶಗಳು. ಇದು ಯೋಗ ಸಾಧನೆಯಿಂದ ದೊರೆಯುತ್ತದೆ ಎಂದು ಹೇಳ್ತಾ ಇಂದಿನ ಯೋಗಾಮೃತ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಯೋಗಾಮೃತ ಕೇಳಿದಿರಿ. ಪ್ರಸ್ತುತಪಡಿಸಿದವರು ರೂಪಾಗೌಡ, ಸಮಗ್ರ ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್.

ಆಕಾಶವಾಣಿ ಕಾರವಾರ. ಶ್ರೋತೃಗಳೇ, ಈಗ ಎಸ್ ವಿ ಪರಮೇಶ್ವರ್ ಭಟ್ ವಿರಚಿತ ಒಂದು ಭಾವಗೀತೆಯನ್ನು ಕೇಳ್ಕೊಂಬರೋಣ. ಈ ಭಾವಗೀತೆಯನ್ನು ಹಾಡಿದರೆ ಸುನೀತಾ ಅನಂತಸ್ವಾಮಿ.

ಇದುವರೆಗೆ ಎಸ್ ವಿ ಪರಮೇಶ್ವರ್ ಭಟ್ ಅವರ ಭಾವಗೀತೆಗಳನ್ನು ಸುನೀತಾ ಅನಂತಸ್ವಾಮಿ ಅವರ ಧ್ವನಿಯಲ್ಲಿ ಕೇಳಿದಿರಿ. ಆಕಾಶವಾಣಿ ಕಾರವಾರ. ಈಗ ಸಮಯ 8:50 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪ್ರಸಾರವಾಗಲಿದೆ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಸಾಧ್ಯಪಡದಾರಿಗಂ ನರಬಾಲಪಟ್ಟವನು ಶುದ್ಧಪಡಿಸಲು ತೊಡೆದು ಪೂರ್ವದೆಲ್ಲವನು. ಸಾಧ್ಯಪಡದಾರಿಗಂ ನರಬಾಲಪಟ್ಟವನು ಶುದ್ಧಪಡಿಸಲು ತೊಡೆದು ಪೂರ್ವದೆಲ್ಲವನು. ಹೊದ್ದೆ ಹರಿಯಲಿ ಬೇಕು ಕರ್ಮ ಶೇಷದ ಪಟವ ಬುದ್ಧಿ ನುಡಿ ಸೈರಣಿಯ ಮಂಕುತಿಮ್ಮ.

ಮನುಷ್ಯ ಕರ್ಮಜೀವಿ. ಹಿಂದಿನ ಜನ್ಮ, ಈ ಜನ್ಮ, ಮುಂದಿನ ಜನ್ಮ, ಈ ಮೂರರಲ್ಲೂ ಸಂಚಿತ, ಆಗಾಮಿ, ಪ್ರಾರಬ್ಧಗಳೆಂಬ ಕರ್ಮದಿಂದ ಬಂಧಿತನಾಗಿದ್ದಾನೆ. ಇದನ್ನೇ ವಿಧಿಲಿಖಿತ, ಹಣೆಬರಹ, ಕರ್ಮಶೇಷ, ಬಾಲಪಟ್ಟ ಇತ್ಯಾದಿ ಹೆಸರುಗಳಿಂದ ಕರೆಯುತ್ತಾರೆ. ಸಂಚಿತ ಕರ್ಮವೆಂದರೆ ಜನ್ಮಾಂತರಗಳಲ್ಲಿ ಹಿಂದೆ ಸಂಚಯವಾದ ಕರ್ಮ. ಆಗಾಮಿ ಕರ್ಮ ಅಂದರೆ ವರ್ತಮಾನ ಕರ್ಮಗಳ ಫಲವಾಗಿ ಮುಂದಿನ ಜನ್ಮಗಳಲ್ಲಿ ಅನುಭವಿಸುವ ಕರ್ಮ. ಪ್ರಾರಬ್ಧವೆಂದರೆ ಈ ಜನ್ಮದಲ್ಲಿ ಹಿಂದಿನ ಜನ್ಮದ ಪಾಪಪುಣ್ಯಗಳ ಫಲವಾಗಿ ಅನುಭವಿಸುತ್ತಿರುವ, ಅನುಭವಿಸಬೇಕಾದ ಪಾಪಪುಣ್ಯಗಳ ಕರ್ಮ. ಮಾಡಿದ್ದುಣ್ಣು ಮಹಾರಾಯ ಎಂಬಂತೆ ಈ ಜನ್ಮದಲ್ಲಿ ಅನುಭವಿಸುತ್ತಿರುವ ಕರ್ಮಗಳನ್ನು ನಾವು ತಪ್ಪಿಸಿಕೊಳ್ಳುವ ಹಾಗಿಲ್ಲ. ಉಳಿದ ಕರ್ಮದ್ವಯಗಳಿಂದಲೂ ತಪ್ಪಿಸಿಕೊಳ್ಳುವಂತಿಲ್ಲ. ಸಾಧ್ಯವಾಗದು ಆರೆಗುಂ ನರಭಾಲ ಪಟ್ಟ ಅನ್ನುತ್ತಾರೆ DVG. ಪೂರ್ವದೆಲ್ಲವನ್ನು ಪ್ರಾರಬ್ಧ ಕರ್ಮವನ್ನು ಅನುಭವಿಸಿದರೆ ನಾವು ಬೇಬಾಕಿ ಆಗುತ್ತೇವೆ, ಸಾಲರಹಿತರಾಗುತ್ತೇವೆ. ಅದಕ್ಕಾಗಿ ಕರ್ಮವೆಂಬ ವಸ್ತ್ರವನ್ನು ಹೊದೆಯಲೇಬೇಕಾಗಿದೆ. ಎಂದರೆ ಕರ್ಮದಿಂದ ಆವೃತ್ತರಾಗಿ ಸದಾ ಅದರ ಅನುಭವದಲ್ಲೇ ನಾವು ಇರುತ್ತೇವೆ ಎಂದರ್ಥ. ಪ್ರಾರಬ್ಧ ಕರ್ಮಗಳು, ಅನುಭವಿಸಲೇಬೇಕಾದ ಕರ್ಮಗಳು ಅಥವಾ ಅನುಭವಿಸುತ್ತಿರುವ ಕರ್ಮಗಳು ಮೂರು ವಿಧವಾಗಿವೆ. ಸ್ವಇಚ್ಛಾ ಕರ್ಮ, ನಾವೇ ಪಡೆದುಕೊಂಡಿದ್ದು. ಪರೇಚ್ಛಾ ಕರ್ಮ, ಬೇರೆಯವರ ಫಲವಾಗಿ ಬಂದದ್ದು. ಅನಿಚ್ಛಾ ಕರ್ಮ, ದೈವೇಚ್ಛೆಯಿಂದ ತಾನಾಗಿ ಬಂದದ್ದು. ಈ ಎಲ್ಲ ಪ್ರಾರಬ್ಧ ಕರ್ಮಗಳನ್ನು ನಾವು ಅನುಭವಿಸಲೇಬೇಕು, ಬೇರೆ ವಿಧಿ ಇಲ್ಲ. ಆದ್ದರಿಂದ ಅವುಗಳನ್ನು ಸಹಿಸುವುದಕ್ಕೆ ನಮಗೆ ಬೇಕಾದ ಒಂದೇ ದಾರಿ ಎಂದರೆ ಸೈರಣೆ, ಸಹನೆ. ಇದು ನಿಜವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಸಂಗತಿ. ಇದೇ ನಿಜವಾದ ಸತ್ಯ. ಕರ್ಮಶೇಷ ಅಂದಾಗ ಅದು ಸುಖವಾಗಿರಬಹುದು, ಇಲ್ಲ ದುಃಖ ರೂಪವಾಗಿರಬಹುದು. ಅದು ಪಾಪಕರ್ಮವಾಗಿರಬಹುದು, ಇಲ್ಲ ಪುಣ್ಯಕರ್ಮ ಆಗಿರಬಹುದು. ಎರಡನ್ನೂ ಸಮಾನ ದೃಷ್ಟಿಯಿಂದ ಸ್ವೀಕರಿಸುವ ಸಹನೆ ನಮಗಿರಬೇಕು. ಪುಣ್ಯಾನುಭವಕ್ಕೆ ಆತುರ ಸಲ್ಲದು, ಪಾಪ ಅನುಭವಕ್ಕೆ ಚಿಂತೆ ಸಲ್ಲದು. ಎರಡು ಸಂದರ್ಭದಲ್ಲೂ ತಾಳ್ಮೆಯಿಂದ ಇರುವುದು ಬಹಳ ಮುಖ್ಯ. ತಾಳುವಿಕೆಗಿಂತ ತಪವು ಇನ್ನಿಲ್ಲ ಅಂತ ಹೇಳಿದ ಮಹನೀಯರ ಮಾತನ್ನು ನಾವು ನೆನೆದು ಹಣೆ ಬರಹವನ್ನು ಅನುಭವಿಸಲು ಇರಬೇಕಾದ ಮನೋಭಾವವನ್ನು ರೂಢಿಸಿಕೊಳ್ಳಬೇಕು ಅನ್ನುವುದು DVG ಅವರ ಉಪದೇಶ.

ಯುದ್ಧವಾಗಲಿ ರಾಜ್ಯ ವಿದ್ಯೆಯಾಗಲಿ ಶಾಸ್ತ್ರ ವೃದ್ಧಿಯಾಗಲಿ ನರನ ಹಣೆಯಿ ನಳಿಯಿಸದ. ಯುದ್ಧವಾಗಲಿ ರಾಜ್ಯ ವಿದ್ಯೆಯಾಗಲಿ ಶಾಸ್ತ್ರ ವೃದ್ಧಿಯಾಗಲಿ ನರನ ಹಣೆಯಿ ನಳಿಯಿಸದ. ಕ್ಷುದ್ರ ಕಾರ್ಪಣ್ಯದ ನ್ಯಾಯದ ನಿತಿನಿ ತುಳಿಕೆ ಇದ್ದೆ ಇರುವುದು ನಮಗೆ ಮಂಕುತಿಮ್ಮ. ಕ್ಷುದ್ರ ಕಾರ್ಪಣ್ಯದ ನ್ಯಾಯದ ನಿತಿನಿ ತುಳಿಕೆ ಇದ್ದೆ ಇರುವುದು ನಮಗೆ ಮಂಕುತಿಮ್ಮ.

0: ಭಗವದ್ಗೀತೆಯಲ್ಲಿ ಹೇಳಿರುವ ಕರ್ಮಯೋಗವನ್ನು ತಮ್ಮದೇ ಆದ ರೀತಿಯಲ್ಲಿ ತಿಲಕ್, ವಿನೋಬಾ, ಅರವಿಂದ ಮೊದಲಾದ ಆಧುನಿಕ ಜ್ಞಾನಿಗಳು ವಿವರಿಸಿದ್ದಾರೆ. ಅವರ ಪೈಕಿ ಡಿ ವಿ ಜಿ ಅವರು ಅಗ್ರಗಣ್ಯರು. ಕಗ್ಗ ಗೀತೆಗಳ ಮೂಲಕ ವಿಶಿಷ್ಟ ರೀತಿಯಲ್ಲಿ ಕರ್ಮ ಸಿದ್ಧಾಂತವನ್ನು ವಿವರಿಸಿದ್ದಾರೆ ಡಿ ವಿ ಜಿ ಅವರು. ವಿಧಿಯನ್ನು, ಹಣೆ ಬರಹವನ್ನು ಯಾವುದೇ ಸಾಮೂಹಿಕ ಪ್ರಯತ್ನದಿಂದಾಗಲಿ ವೈಯಕ್ತಿಕ ಪ್ರಯತ್ನದಿಂದಾಗಲಿ ಎದುರಿಸಲು ಸಾಧ್ಯವೇ, ನಿವಾರಿಸಲು ಶಕ್ಯವೇ ಎಂದರೆ ಇಲ್ಲ ಎಂಬುದೇ ಉತ್ತರ. ವ್ಯಕ್ತಿಯ ಕೈಯಲ್ಲಿ ಆಗದ್ದು ಶಕ್ತಿಯ ಕೈಯಲ್ಲಿ, ಸಾಮೂಹಿಕ ಶಕ್ತಿಯ ಕೈಯಲ್ಲಿ ಆಗುತ್ತೆ ಅನ್ನುವುದು ನಿಜ. ಕೆಲವೊಮ್ಮೆ ಗಾಂಧೀಜಿಯವರು ಜನಶಕ್ತಿಯನ್ನು ಬಳಸಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟರು. ಹಿಟ್ಲರ್ ಯುದ್ಧ ಶಕ್ತಿಯಿಂದ, ಸೈನ್ಯ ಶಕ್ತಿಯಿಂದ ತನ್ನನ್ನೇ ಜಗತ್ತಿಗೆ ಶ್ರೇಷ್ಠ ವ್ಯಕ್ತಿ ಎಂದು ಭಾವಿಸಿಕೊಂಡು ಜಗತ್ತನ್ನೇ ಅಲ್ಲಾಡಿಸಿಬಿಟ್ಟ. ಆದರೆ ಅಧ್ಯಾತ್ಮ ಜ್ಞಾನ, ಶಾಸ್ತ್ರಜ್ಞಾನಗಳಿಂದ ಶಂಕರ, ಮಧ್ವ, ರಾಮಾನುಜರು ಅಹಿಂಸೆಯ ಮೂಲಕ ಜಗದ್ವಿಖ್ಯಾತರಾದರು. ಆದ್ದರಿಂದ ಯುದ್ಧವಿದ್ಯೆ, ರಾಜವಿದ್ಯೆ, ಶಸ್ತ್ರವಿದ್ಯೆ, ಶಾಸ್ತ್ರವಿದ್ಯೆ ದೇಶ ದೇಶಗಳನ್ನು, ಜನ ಜನಾಂಗಗಳನ್ನು ಪರಿವರ್ತಿಸಬಲ್ಲದು, ನಿಯಂತ್ರಿಸಬಲ್ಲದು. ಹಾಗೆಯೇ ಅವುಗಳ ನೆರವಿನಿಂದ ನರನ ಹಣೆ ಬರಹವನ್ನು ಪರಿವರ್ತಿಸಲಾದೀತೆ? ಇಲ್ಲ. ಕರ್ಮಶೇಷವನ್ನು ಹಣೆಯಿಂದ ಅಳಿಸಲಾದೀತೆ? ಮಾಡಿದ್ದುಣ್ಣು ಮಹಾರಾಯ ಎಂಬಂತೆ ನಾವು ಸಂಚಿತ ಕರ್ಮವನ್ನು ಅನುಭವಿಸಲೇಬೇಕು. ಮತ್ತೊಂದು ಸಂಗತಿ ಎಂದರೆ ಮನುಷ್ಯನ ಸಣ್ಣತನ, ಬಡತನ, ಅನ್ಯಾಯದ ಸ್ವಭಾವಗಳ ಫಲವಾಗಿ ಅಷ್ಟೋ ಇಷ್ಟೋ ಪಾಪಶೇಷವೋ ಪುಣ್ಯಶೇಷವೋ ನಮಗೆ ಕಟ್ಟಿಟ್ಟ ಬುತ್ತಿಯಾಗಿರುತ್ತೆ. ಹಿಂದಿನ ಜನ್ಮದ್ದು ಈ ಜನ್ಮಕ್ಕೆ ಪ್ರಾರಬ್ಧವೆನಿಸಿರುತ್ತದೆ. ಅದಕ್ಕೆ ಪರಿಹಾರವೇನು ಎಂದರೆ ತಾಳ್ಮೆ, ಸಹನೆ, ಸೈರಣೆಗಳಿಂದ ಬಂದದ್ದನ್ನು ಸಹಿಸಿಕೊಳ್ಳುವುದು, ಶಾಂತ ಸ್ವಭಾವವನ್ನು ಬೆಳೆಸಿಕೊಳ್ಳುವುದಷ್ಟೇ. ಲೋಕದಲ್ಲಿ ರಾಜಕೀಯವಾಗಿ ಆಡಳಿತ ಸುಧಾರಣೆಗಳಾಗಿದ್ದರೂ, ಕ್ರಾಂತಿಯಿಂದ ಯುದ್ಧಗಳಾಗಿದ್ದರೂ, ಶಾಸ್ತ್ರ ವಿಜ್ಞಾನಗಳಿಂದ ಬೆಳವಣಿಗೆಯಾಗಿದ್ದರೂ, ಅಪಾರ ಭೋಗ ಸಾಮಗ್ರಿಗಳು, ಜ್ಞಾನ ಸಾಮಗ್ರಿಗಳು ವೃದ್ಧಿಗೊಂಡಿದ್ದರೂ ರಾಗಿ ಬೀಸುವುದು ತಪ್ಪಲಿಲ್ಲ ಎಂಬಂತೆ ನಮ್ಮ ಕರ್ಮಗಳ ಫಲವನ್ನು ಅನುಭವಿಸುವುದನ್ನು ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಹಣೆ ಬರಹವನ್ನು ಯಾರೋ ತಪ್ಪಿಸಲಾರರು. ಕರ್ಮಶೇಷವನ್ನು ಅನುಭವಿಸುವುದು ಹೊರತು ಬೇರೆ ದಾರಿ ಇಲ್ಲ.
1: ಇದುವರೆಗೆ ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಕಲಾವತಿ ಅವಧೂತ್, ವ್ಯಾಖ್ಯಾನ ಪ್ರೊಫೆಸರ್ ಜಿ ಅಶ್ವಥ ನಾರಾಯಣ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
1: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನು ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನು ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್,

0: ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನು ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನು ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನು ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ಆತ್ಮೀಯ ಕೇಳುಗರೆ, 12ನೇ ವಿಶ್ವ ಯೋಗ ದಿನಾಚರಣೆ ಸಂದರ್ಭದಲ್ಲಿ ಆಕಾಶವಾಣಿ ಕಾರವಾರ ಕೇಂದ್ರದಿಂದ ವಿಶೇಷ ಬಾನುಲಿ ಸರಣಿ ಯೋಗಾಮೃತ. ಆರೋಗ್ಯಯುತ ವೃದ್ಧಾಪ್ಯದೆಡೆ ದೃಢ ಹೆಜ್ಜೆ. ಇದೇ ಜೂನ್ 14ರಿಂದ ಪ್ರತಿದಿನ ಬೆಳಿಗ್ಗೆ 8:30 ಯೋಗಾಮೃತ. ತಪ್ಪದೇ ಕೇಳಿ ಯೋಗಾಮೃತ.

ಶ್ರೋತೃಗಳು, ಇಂದು ಸಾಯಂಕಾಲ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಯುವ ಕವಿ ದಿನೇಶ್ ಎಸ್ ಗೌಡ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಇವರನ್ನು ಸಂದರ್ಶಿಸಲಿದ್ದಾರೆ ಟಿ ಶ್ಯಾಮ್ ಪ್ರಸಾದ್. ಐದು ಗಂಟೆ 30 ನಿಮಿಷಕ್ಕೆ ಸಂದೇಶ ಸಂಗಮ, ವಾಟ್ಸ್ಆ್ಯಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮ. ಇಂದಿನ ವಿಷಯ ನಿಮ್ಮ ಜೀವನದಲ್ಲಿ ಯೋಗ. ಪ್ರಸ್ತುತಿ ದೀಪಕ್ ಕುಮಾರ್ ಶೆಣವಿ. ಇಂದು ಸಾಯಂಕಾಲ 6 ಗಂಟೆ 50 ನಿಮಿಷಕ್ಕೆ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ್ ಮಣಿಯಲ್ಲಿ ಅಡಿಕೆ ಬೆಳೆಯಲ್ಲಿ ಎಲೆ ಚುಕ್ಕಿ ರೋಗದ ಸಮಗ್ರ ನಿರ್ವಹಣೆ, ಈ ಕುರಿತು ಶಿರಸಿಯ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಭಾಗದ ವಿಜ್ಞಾನಿಗಳಾದ ಡಾ ಹರೀಶ್ ಬಿಕೆ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

ಆಕಾಶವಾಣಿ ಕಾರವಾರ. ಶ್ರೋತೃಗಳೇ, ಇನ್ನು ಮುಂದೆ ಸಂಗೀತಾ ಕಟ್ಟಿಯವರು ಹಾಡಿರುವ ದರಾ ಬೇಂದ್ರೆ ವಿರಚಿತ ಕೆಲವು ಭಾವಗೀತೆಗಳನ್ನು ಕೇಳ್ಕೊಂಬರೋಣ. ಕೇಳಿ, ಮುಗಿಲ ಮಾರಿಗೆ ರಾಗರತಿಯ ನಂಜು ಏರಿತ್ತ, ಆಗ ಸಂಜೆಯಾಗಿತ್ತ.

ಸಂಗೀತ ಕಟ್ಟಿಯವರ ಧ್ವನಿಯಲ್ಲಿ ದರಾ ಬೇಂದ್ರೆ ವಿರಚಿತ ಭಾವಗೀತೆಗಳನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ, ಒಂದೇ ಬಾರಿ ನನ್ನ ನೋಡಿ ಮಂದನಗೆ ಹಾಂಗ ಬೀರಿ ಮುಂದ ಮುಂದ ಮುಂದ.

0: ಇದುವರೆಗೆ ಸಂಗೀತ ಗಟ್ಟಿಯವರು ಹರಿರುವ ದರಾ ಬೇಂದ್ರೆ ವಿರಚಿತ ಕೆಲವು ಭಾವಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ. ಘನತ್ಯಾಜ್ಯ ವಿಲೇವಾರಿ ಕುರಿತು ಮಾತನಾಡುತ್ತಿದ್ದಾರೆ ಡಾಕ್ಟರ್ ವಿಎನ್ ನಾಯಕ್.
1: ಕೃಷಿ ಪ್ರಧಾನ ರಾಷ್ಟ್ರವಾದ ಭಾರತದ ಗ್ರಾಮೀಣ ಸಂಸ್ಕೃತಿಯಲ್ಲಿ ಕಸ ಇಲ್ಲವೇ ತಿಪ್ಪೆ ಎಂದರೆ ದೈವ ಸಮಾನ ಹಾಗೂ ಪೂಜನೀಯವೆಂದು ಪರಿಗಣಿಸಲ್ಪಡುತ್ತಿದ್ದು ದೇವರೆನ್ನುವಂತೆ ಪೂಜಿಸಲಾಗುತ್ತಿತ್ತು. ಅಂತೆಯೇ ತಿಪ್ಪೇಸ್ವಾಮಿ ಎನ್ನುವ ದೇವರು ಹುಟ್ಟಿಕೊಂಡಿರಬಹುದು. ಇಂದಿಗೂ ತಿಪ್ಪೇಸ್ವಾಮಿ ಎನ್ನುವ ಹೆಸರನ್ನು ತಮ್ಮ ಮಕ್ಕಳಿಗೆ ಹಾಗೂ ಕುಟುಂಬದ ಹೆಸರಾಗಿ ಹಳ್ಳಿಗಳಲ್ಲಿ ಬಳಸುವುದನ್ನು ನಾವು ಕಾಣುತ್ತೇವೆ. ಅಂದು ಕೃಷಿಗಾಗಿ ಗೊಬ್ಬರ ತಯಾರಿಸುವಲ್ಲಿ ಮನೆಯ ತೋಟದ ಹಾಗೂ ಸುತ್ತಲಿನ ಅರಣ್ಯದಿಂದಲೂ ಒಣ ಎಲೆ ದನಗಳ ಸೆಗಣಿ ಇತ್ಯಾದಿಗಳನ್ನು ಸಂಗ್ರಹಿಸಿ ಸಾವಯವ ಕೃಷಿಗೆ ಬಳಸುತ್ತಿದ್ದರು. ಮನೆಯ ನೆರೆಯಲ್ಲಿ ಒಂದು ತಿಪ್ಪೆಗುಂಡೆ ನಿರ್ಮಿಸಿ ಅದನ್ನು ತುಂಬಿ ಗೊಬ್ಬರವಾದ ನಂತರ ಅದನ್ನು ಬಳಸಿ ಮನೆ ತುಂಬ ಧಾನ್ಯ ಸಂಗ್ರಹ ಮಾಡಿ ಆನಂದಿಸುವ ಜನರು ತಿಪ್ಪೆಗೆ ದೈವಭಾವ ನೀಡಿರುವುದು

ನಿಜಕ್ಕೂ ಯೋಗ್ಯವಾಗಿದೆ. ವೈಜ್ಞಾನಿಕ ಕ್ರಾಂತಿ ಎನ್ನುವುದು ಹೊಸ ಆವಿಷ್ಕಾರಗಳಿಗೆ ಬುನಾದಿಯನ್ನು ಒದಗಿಸಿಕೊಟ್ಟರೆ ಇಲ್ಲಿ ಉತ್ಪಾದಿಸಲ್ಪಟ್ಟ ಉಪಕರಣಗಳು ಮತ್ತು ವಸ್ತುಗಳು ಮಾರುಕಟ್ಟೆಗೆ ಲಗ್ಗೆಯಿಟ್ಟು ಜನಮನ ಗೆದ್ದು ವಿಶ್ವವ್ಯಾಪಿಯಾಗಿ ಬಳಸಲ್ಪಡುತ್ತಿವೆ. ಆದರೆ ಇವನ್ನು ಬಳಸಿದ ನಂತರ ತ್ಯಾಜ್ಯ ರೂಪದಲ್ಲಿ ಸಂಗ್ರಹವಾಗಿ ಈ ವಸ್ತುಗಳು ಗಟ್ಟಿ ಕಸ ನಿರ್ವಹಣೆಗೆ ಬೃಹತ್ ಸಮಸ್ಯೆಯಾಗಿ ಇಂದು ವಿಶ್ವವನ್ನೇ ಕಾಡುತ್ತಿದೆ. ಇದರಿಂದಾಗಿ ಅಂದಿನ ಕಸದಿಂದ ರಸವೆನ್ನುವ ಉಕ್ತಿ ಮಾಯವಾಗಿ ಕಸವೆಂದರೆ ಪಿಶಾಚಿ ಎನ್ನುವ ಹಂತಕ್ಕೆ ನಾವಿಂದು ತಲುಪಿದ್ದೇವೆ. ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಉದ್ಯೋಗವನ್ನರಸಿ ಪಟ್ಟಣಗಳಿಗೆ ಲಗ್ಗೆ ಇಡುತ್ತಿರುವ ಯುವಜನತೆ ಮತ್ತು ಪಟ್ಟಣಗಳಲ್ಲಿ ಬೇಡಿಕೆಗನುಗುಣವಾಗಿ ಸಿದ್ಧವಾಗುತ್ತಿರುವ ಬಳಸಿ ಚೆಲ್ಲುವ ವಸ್ತುಗಳು ಘನತ್ಯಾಜ್ಯ ಪ್ರಮಾಣ ಹೆಚ್ಚಲು ಕಾರಣವಾಗಿವೆ. ಕೃಷಿಕರ ಸಾಂಪ್ರದಾಯಿಕ ತ್ಯಾಜ್ಯ ನಿರ್ವಹಣೆ ಪದ್ಧತಿ ಮಾಯವಾಗಿ ಎಲ್ಲೆಂದರಲ್ಲಿ ತ್ಯಾಜ್ಯ ಚೆಲ್ಲಿ ನಿರ್ವಹಣೆಯ ಹೊಣೆಯನ್ನು ಬೇರೆಯವರ ಮೇಲೆ ಹಾಕಿ ತಮ್ಮ ಕರ್ತವ್ಯ ಲೋಪವನ್ನು ತಮ್ಮ ಜನ್ಮಸಿದ್ಧ ಹಕ್ಕೆನ್ನುವ ಜನತೆಯನ್ನು ಎಚ್ಚರಿಸದಿದ್ದರೆ ಸಮರ್ಪಕ ಗಟ್ಟಿಕಸ ನಿರ್ವಹಣೆ ಒಂದು ಕನಸಾಗಿ ಉಳಿಯುವುದರಲ್ಲಿ ಸಂದೇಹವಿಲ್ಲ. ಪ್ರತಿಯೊಬ್ಬರೂ ತಮ್ಮ ಕರ್ತವ್ಯ ಅರಿತು ಒಬ್ಬ ಜವಾಬ್ದಾರಿಯುತ ನಾಗರಿಕನಂತೆ ವರ್ತಿಸಿದರೆ ಗಟ್ಟಿಕಸ ನಿರ್ವಹಣೆಯನ್ನು ಸಮರ್ಪಕವಾಗಿ ಮಾಡುವುದು ಅಸಾಧ್ಯದ ಕೆಲಸವೇನಲ್ಲ. ನಮ್ಮ ಇಂದಿನ ತ್ಯಾಜ್ಯವನ್ನು ವಿಂಗಡಿಸಿದಾಗ ಕಂಡುಬರುವುದೆಂದರೆ 40%-60% ಸಾವಯವ ತ್ಯಾಜ್ಯಗಳಾಗಿದ್ದು ಅವನ್ನು ಗೊಬ್ಬರವನ್ನಾಗಿಸಿ ಮರುಬಳಕೆ ಮಾಡಬಹುದಾಗಿದೆ. ಒಂದು ವೇಳೆ ಗೊಬ್ಬರ ಸಂಪೂರ್ಣ ಜೈವಿಕವಾಗಿದ್ದರೆ ಆಗ ಇಂಥ ಗೊಬ್ಬರಕ್ಕೆ ಅತಿಯಾದ ಬೇಡಿಕೆ ಇದೆ. ಆದರೆ ಇದರಲ್ಲಿ ಇನ್ನುಳಿದ ಯಾವುದೇ ಪದಾರ್ಥ ಸೇರಿದರೆ ಅದು ಸಮಸ್ಯೆಯಾಗುತ್ತದೆ. ನಮ್ಮ ತ್ಯಾಜ್ಯದಲ್ಲಿ ನಾವು ಒಡೆದ ಗಾಜಿನ ಚೂರುಗಳನ್ನು ಹಾಗೂ ಪ್ಲಾಸ್ಟಿಕ್ ಚೀಲಗಳನ್ನು ಚೆಲ್ಲುತ್ತೇವೆ. ಇವಲ್ಲದೆ ಕಬ್ಬಿಣದ ತುಂಡಗಳು, ಬಳಸಿ ಒಗೆದ ಬ್ಲೇಡು, ಮೊಳೆ, ಮುರಿದ ನಳದ ಭಾಗ, ಹಳೆಯ ಕಟ್ಟಡದ ಇಟ್ಟಿಗೆ ಚೂರುಗಳು, ಹಂಚುಗಳು, ಹೀಗೆ ಯಾದಿ ಮುಂದುವರಿಯುತ್ತದೆ. ಒಂದು ವೇಳೆ ಕೇವಲ ಕೆಲವು ಗಾಜಿನ ಚೂರುಗಳು ಗೊಬ್ಬರದಲ್ಲಿ ಸೇರಿದರೆ ಅದನ್ನು ಬಳಸಿದ ಹೊಲದಲ್ಲಿ ನಡೆದಾಡುವುದು ಇಲ್ಲವೇ ಉಳುವುದು ಕಷ್ಟಸಾಧ್ಯ. ಈ ಗಾಜು ನೆಟ್ಟು ಉಳುಮೆ ಮಾಡುವವರು ಹಾಗೂ ಉಳುವ ಎತ್ತುಗಳಿಗೂ ಅಪಾಯ. ಗಟ್ಟಿಕಸದ ನಿರ್ವಹಣೆಯಲ್ಲಿ ವಿಶ್ವದಾದ್ಯಂತ ಸಮಸ್ಯೆ ಬಂದಿರುವುದು ಅಪಾರ ಪ್ರಮಾಣದಲ್ಲಿ ಬಳಸುತ್ತಿರುವ ಪ್ಲಾಸ್ಟಿಕ್ನಿಂದ. ಪ್ಲಾಸ್ಟಿಕ್ ಭೂಮಿಯಲ್ಲಿ ಸೇರಿದರೆ ಇದು ಜೈವಿಕವಾಗಿ ನಾಶವಾಗಲು 1000 ವರ್ಷಗಳೇ ಬೇಕು. ಇದರರ್ಥ ಪ್ಲಾಸ್ಟಿಕ್ ಸಂಶೋಧನೆ ಮಾಡಿದ ಮೊದಲ ದಿನದಿಂದ ಉತ್ಪನ್ನವಾದ ಚೀಲಗಳು ಭೂಮಿಯ ಮೇಲೆ ಇಂದಿಗೂ ಪಿಶಾಚಿಗಳಂತೆ ಹಾರಾಡುತ್ತಿವೆ ಎಂದರೆ ಅಚ್ಚರಿ ಪಡಬೇಕಾಗಿಲ್ಲ. ಇದೇ ರೀತಿ ಮುಂದುವರಿದರೆ ಮುಂದೊಂದು ದಿನ ಪ್ಲಾಸ್ಟಿಕ್ ಇಲ್ಲದ ನೆಲವನ್ನು ಹುಡುಕಲು ನಾವು ಸೂಕ್ಷ್ಮದರ್ಶಕ ಬಳಸಬೇಕಾಗಬಹುದು. ಹಿಂದೆ ಮಹಿಳೆಯೊಬ್ಬಳು ತನ್ನ ಸತ್ತ ಮಗುವನ್ನು ಎತ್ತಿಕೊಂಡು ಗೌತಮ್ ಬುದ್ಧನ ಮುಂದೆ ಕಣ್ಣೀರಿಟ್ಟು ನನ್ನ ಮಗುವನ್ನು ಬದುಕಿಸಿಕೊಡು ಎಂದು ಕೇಳಿದಳಂತೆ. ಅವನು ಮುಗುಳು ನಗುತ್ತಾ, ಸರಿ, ಆದರೆ ನೀನು ಸಾವಿಲ್ಲದ ಮನೆಯಿಂದ ಸಾಸಿವೆ ಕಾಳು ತಂದುಕೊಟ್ಟರೆ ನಾನು ನಿನ್ನ ಮಗುವನ್ನು ಬದುಕಿಸುತ್ತೇನೆ ಎಂದು ಹೇಳಿದನಂತೆ. ಬಹುಶಃ ಇಂದಿಗೂ ಅವಳು ಸಾವಿಲ್ಲದ ಮನೆಯನ್ನು ಹುಡುಕುತ್ತಿರಬಹುದು. ಕಾರಣ ನಾವು ನಿಸರ್ಗದ ಒಂದು ವಿಧಾನ ಹಾಗೂ ಅನಿವಾರ್ಯವಾದದ್ದನ್ನು ಕೇಳಬಾರದು. ಇಂದು ನಾವು ದೇವರ ಮೊರೆ ಹೋಗಿ ನಮಗೆ ನೆಮ್ಮದಿಯಿಂದ ಆರೋಗ್ಯವಂತರಾಗಿ ಜೀವಿಸಲು ಯೋಗ್ಯ ನೆಲವನ್ನು ತೋರಿಸು ಎಂದರೆ ಅವನು ಮೊದಲು ಈ ಭೂಮಿಯ ಮೇಲೆ ಪ್ಲಾಸ್ಟಿಕ್ ಇಲ್ಲದ ಪ್ರದೇಶವನ್ನು ಹುಡುಕಿ ತೋರಿಸು, ನಂತರ ನಾನು ನಿನಗೆ ನೆಮ್ಮದಿಯ ಬದುಕು ಸಾಗಿಸಲು ದಾರಿ ತೋರುತ್ತೇನೆ ಎಂದು ಹೇಳಬಹುದೇನು? ಇದು ಹಾಸ್ಯ ಎನಿಸಬಹುದು, ಆದರೆ ಇದು ಕಟು ಸತ್ಯ. ಹೀಗಾಗದಿರಲು ನಾವು ಸೂಕ್ತ ನಿರ್ವಹಣೆಯತ್ತ ಗಮನಹರಿಸುವುದು ಒಂದು ದಾರಿಯಾದರೆ, ಇಂಥ ಮಾಲಿನ್ಯಕಾರಕ ವಸ್ತುಗಳ ಬಳಕೆಯೇ ಬೇಡವೆನ್ನುವುದು ಇನ್ನೊಂದು ದಾರಿ. ನಾವು ಚೆಲ್ಲುವ ತ್ಯಾಜ್ಯಗಳಲ್ಲಿ ಕೆಲವು ಅಪಾಯಕಾರಿ ರಾಸಾಯನಿಕಗಳು ಈಗ ಸೇರುತ್ತಿವೆ. ಅನೇಕ ಶೃಂಗಾರ ಸಾಧನಗಳಲ್ಲಿ ರಾಸಾಯನಿಕಗಳನ್ನು ಬಳಸಲಾಗುತ್ತದೆ. ನಾವು ಬಳಸುವ ಬ್ಯಾಟರಿ ಸೆಲ್ನಲ್ಲಿ ಸೀಸೆ ಇರುತ್ತದೆ. ನಮ್ಮ ಮೊಬೈಲ್ ಮತ್ತು ಇನ್ನಿತರ ವಿದ್ಯುನ್ಮಾನ ಉಪಕರಣಗಳಲ್ಲಿ ಇರುವ ರಾಸಾಯನಿಕಗಳು ಭೂಮಿಯಲ್ಲಿ ಸೇರಿದರೆ ಅವು ನಾಶವಾಗಲು 100+ ವರ್ಷಗಳೇ ಬೇಕಾಗುತ್ತವೆ. ಈಗ ವಿಶ್ವದ ಎಲ್ಲೆಡೆ ಜನರಿಗೆ ಈ ತ್ಯಾಜ್ಯ ಅಂದರೆ ಇಲೆಕ್ಟ್ರಾನಿಕ್ ಉಪಕರಣಗಳಲ್ಲಿರುವ ರಾಸಾಯನಿಕಗಳು ಆರೋಗ್ಯಕ್ಕೆ ಹಾನಿಕಾರಕವೆಂದು ಅರಿವಾಗಿದೆ. ಇದರಿಂದಾಗಿ ಇವುಗಳ ವಿಲೇವಾರಿಯನ್ನು ಪ್ರತ್ಯೇಕವಾಗಿ ಮಾಡಬೇಕಾಗುತ್ತದೆ. ಇಂದು ನಮ್ಮ ದೇಶದ ಜನಸಂಖ್ಯೆಯ 25% ಜನ ನಗರದಲ್ಲಿ ವಾಸಿಸಿದರೆ ಇನ್ನು 15 ವರ್ಷಗಳಲ್ಲಿ ಈ ಪ್ರಮಾಣ 60ಕ್ಕೆ ಏರಲಿದೆ. ಈಗ ನಗರ ಮತ್ತು ಪಟ್ಟಣಗಳಲ್ಲಿ ಉತ್ಪನ್ನವಾಗುವ ತ್ಯಾಜ್ಯದ ಪ್ರಮಾಣ ದಿನವೊಂದಕ್ಕೆ 1,00,000 ಮೆಟ್ರಿಕ್

0: ಟನ್ ಆಗಿದ್ದು ಇನ್ನು 3 ಪಟ್ಟು ಆಗುವ ಸಮಯ ದೂರವಿಲ್ಲ. ಈಗಾಗಲೇ ನಿರ್ವಹಣೆಯ ಸಮಸ್ಯೆಯನ್ನು ಎದುರಿಸುತ್ತಿರುವ ಪಟ್ಟಣಗಳ ತ್ಯಾಜ್ಯ ಸಮಸ್ಯೆ ಮುಂದೆ 3 ಪಟ್ಟು ಹೆಚ್ಚಲಿದೆ ಎಂದಂತಾಯಿತು. ನಮ್ಮ ಜಿಲ್ಲೆಯನ್ನೇ ತೆಗೆದುಕೊಂಡು ನೋಡಿದರೆ ಇರುವ ಅತಿ ಪುಟ್ಟ ಪಟ್ಟಣಗಳ ಸಂಖ್ಯೆ ಕೇವಲ 10 ರಿಂದ 12 ಮಾತ್ರ. ಆದರೆ ಈಗಾಗಲೇ ತ್ಯಾಜ್ಯ ವಿಲೇವಾರಿಗೆ ಸ್ಥಳ ಸಿಗುತ್ತಿಲ್ಲ. ಎಲ್ಲೇ ಸ್ಥಳವೊಂದನ್ನು ಆಯ್ಕೆ ಮಾಡಿದರೆ ಅಲ್ಲಿ ವಿಲೇವಾರಿಗೆ ಸ್ಥಳೀಯರ ವಿರೋಧ. ಇದಕ್ಕೆ ಕಾರಣ ವಿಲೇವಾರಿ ಪ್ರದೇಶದಲ್ಲಿ ಉಂಟಾಗುವ ಕಲುಷಿತ ವಾತಾವರಣ. ಇದರಿಂದ ಭೂಮಿಯ ದುರ್ಬಳಕೆಯಾಗುವುದಲ್ಲದೆ ಮುಂದೊಂದು ದಿನ ಇಂಥ ವಿಲೇವಾರಿ ಪ್ರದೇಶಗಳು ನಿರುಪಯುಕ್ತವಾಗಿ ಹೋಗುತ್ತವೆ. ಇಂಥ ದುಸ್ಥಿತಿಯನ್ನು ಅವಲೋಕಿಸಿಯೇ ನಮ್ಮ ಪ್ರದೇಶ ಹೀಗಾಗಬಾರದೆನ್ನುವುದು ಅವರ ತಪ್ಪೇನಲ್ಲ. ಆದರೆ ಹೀಗೆ ಹೊಲಸನ್ನು ಹೊಳೆಯುವ ಈ ಜನ ಎಚ್ಚೆತ್ತು ಈ ಸಮಸ್ಯೆಗೆ ಪರಿಹಾರ ಹುಡುಕಲು ಸಹಾಯವನ್ನೇಕೆ ಮಾಡುತ್ತಿಲ್ಲ? ಈ ವಿಲೇವಾರಿ ನಗರಸಭೆ, ಪಟ್ಟಣ ಪಂಚಾಯತ್ ಇಲ್ಲ ಪುರಸಭೆ ಎಂದು ಬೇರೆಯವರ ತಲೆ ಮೇಲೆ ತಮ್ಮ ಹೊಲಸನ್ನು ಹೊರಿಸುವ ಬದಲಿಗೆ ನಾವೂ ಇದಕ್ಕೆ ಕಾರಣ ಮತ್ತು ಪರಿಹಾರೋಪಾಯಗಳನ್ನು ನಾವೇ ಮಾಡೋಣ ಎಂದು ಎಲ್ಲರೂ ನಿರ್ಧಾರ ಕೈಗೊಂಡರೆ ಇದು ಸರಳವಾಗಿ ಬಗೆಹರಿಯುವ ಸಮಸ್ಯೆ ಆಗುತ್ತದೆ. ಹಾಗಿದ್ದರೆ ನಾವೇನು ಮಾಡಬಹುದು? ಇತ್ತೀಚೆಗೆ ನಾವೊಂದು ಕಾರ್ಯಾಗಾರವನ್ನು ಮಾಡಿ ಹೇಗೆ ಸಂಪೂರ್ಣ ತ್ಯಾಜ್ಯವನ್ನು ನಿರ್ವಹಣೆ ಮಾಡಬಹುದೆನ್ನುವುದನ್ನು ತರಬೇತಿದಾರರಿಗೆ ತಿಳಿಸಿದೆವು. ಪೂರ್ಣ ಪ್ರಮಾಣದಲ್ಲಿ ಜೈವಿಕವಾಗಿ ನಾಶವಾಗುವ ಕಸವನ್ನು ವಿಂಗಡಿಸಿದರೆ ಇದನ್ನು ಗೊಬ್ಬರವನ್ನಾಗಿ ಮಾಡಬಹುದು. ಹೀಗೆ ಅಡಿಗೆ ಕೋಣೆಯ ತ್ಯಾಜ್ಯದಿಂದ ಚಿಕ್ಕದೊಂದು ಜೈವಿಕ ಅನಿಲ ಘಟಕವನ್ನು ಕೇವಲ 15,000 ರೂಪಾಯಿಯಲ್ಲಿ ಮನೆಯಲ್ಲಿ ನಿರ್ಮಿಸಿ ನಮ್ಮೆಲ್ಲ ಕೊಳೆಯುವ ತ್ಯಾಜ್ಯಗಳನ್ನು ಬಳಸಿ 4 ಜನರ ಕುಟುಂಬವೊಂದಕ್ಕೆ ಸಾಕಾಗುವಷ್ಟು ಅಡಿಗೆ ಅನಿಲ ಉತ್ಪಾದಿಸಬಹುದು ಹಾಗೂ ಅಲ್ಲಿ ಉಳಿದ ತ್ಯಾಜ್ಯವು ಉತ್ತಮ ಗೊಬ್ಬರವಾಗುತ್ತದೆ. ಈಗಾಗಲೇ ಕರ್ನಾಟಕದ ಹಲವೆಡೆ ವಿದ್ಯಾರ್ಥಿ ನಿಲಯಗಳು, ಹೋಟೆಲ್ಗಳು, ದೇವಾಲಯಗಳಲ್ಲಿ ಇಂಥ ಘಟಕಗಳನ್ನು ನಿರ್ಮಿಸಿ ತ್ಯಾಜ್ಯ ನಿರ್ವಹಣೆಯನ್ನು ಉತ್ತಮವಾಗಿ ಮಾಡುತ್ತಿದ್ದಾರೆ. ನಮ್ಮ ಮುಂದಿರುವ ಕೇವಲ 1/2ಕ್ಕಿಂತ ಕಡಿಮೆ ತ್ಯಾಜ್ಯ ಮಾತ್ರ. ಇದರಲ್ಲಿ ವಿಂಗಡಿಸಿದ 40 µm ದಪ್ಪನೆಯ ಪ್ಲಾಸ್ಟಿಕ್ ಸಂಗ್ರಹಿಸಿ ಮರುಬಳಕೆಗೆ ಕಳುಹಿಸಬಹುದು. ಇದನ್ನು ಡಾಂಬರು ಮಾಡಲು ಇಲ್ಲವೇ ಇನ್ನುಳಿದ ದಪ್ಪನೆಯ ಪ್ಲಾಸ್ಟಿಕ್ ಮಾಡಲು ಬಳಸಲಾಗುತ್ತದೆ. ಎಲ್ಲ ಗಾಜಿನ ತುಕಡಿಗಳನ್ನು ಸಂಗ್ರಹಿಸಿದರೆ ಮರಳಿ ಇದನ್ನು ಗಾಜಿನ ಕಾರ್ಖಾನೆಗೆ ಕಳುಹಿಸಲು ಅವಕಾಶವಿದೆ. ಎಲ್ಲ ಬಳಸಿದ ಪೇಪರ್ಗಳನ್ನು ಸಂಗ್ರಹಿಸಿದರೆ ಅವನ್ನು ಪೇಪರ್ ಮಿಲ್ಲಿಗೆ ಕಳುಹಿಸಬಹುದು. ಹೀಗೆ ನಮ್ಮ ತ್ಯಾಜ್ಯದಲ್ಲಿರುವ ಎಲ್ಲವನ್ನೂ ವಿಲೇವಾರಿ ಮಾಡಬಹುದು. ಆದರೆ ಹೀಗೆ ಹಾಗಾಗುತ್ತಿಲ್ಲ. ಕಾರಣವೆಂದರೆ ನಾವು ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಎಲ್ಲವನ್ನು ಸೇರಿಸಿ ಮುದ್ದೆ ಮಾಡಿ ನೆರೆಯ ಖಾಲಿ ಜಾಗದಲ್ಲಿ ಚೆಲ್ಲುತ್ತೇವೆ. ಅಲ್ಲಿ ದನವೊಂದು ಬಂದು ಇದು ಉತ್ತಮ ಆಹಾರವೆಂದು ತಿಂದು ಸಾಯುತ್ತದೆ. ನಾವು ನಮ್ಮ ಮನೆಯ ಸುತ್ತಲಿನ ವಾತಾವರಣದ ಶುದ್ಧತೆಗಾಗಿ ಅಮಾಯಕ ಪ್ರಾಣಿಯ ಕೊಲೆಯನ್ನು ಮಾಡಬೇಕೇ? ಹಾಗಿದ್ದರೆ ಇದನ್ನು ತಪ್ಪಿಸಲು ನಾವೇನು ಮಾಡಬಹುದು? ಎಂದಿಗೂ ಪ್ಲಾಸ್ಟಿಕ್ ಚೀಲ ಬೇಡವೆನ್ನಿ. ಮಾರುಕಟ್ಟೆಗೆ ತಪ್ಪದೇ ಬಟ್ಟೆಯ ಚೀಲವೊಂದನ್ನು ತೆಗೆದುಕೊಂಡು ಹೋಗಿ. ನಿಮ್ಮ ಮನೆಯ ಆವರಣದಲ್ಲೇ ಕಾಂಪೋಸ್ಟ್ ಹೊಂಡ ತಯಾರಿಸಿ ಅಲ್ಲಿ ಜೈವಿಕವಾಗಿ ನಾಶವಾಗುವ ಕಸವನ್ನು ಹಾಕಿ ಮಣ್ಣು ಮುಚ್ಚಿ. ಮನೆಯಲ್ಲಿಯೇ ಗಟ್ಟಿ ಕಸವನ್ನು ವಿಂಗಡಿಸಿ ಪ್ರತ್ಯೇಕವಾಗಿ ಗುರುತಿಸಿರುವ ಬಣ್ಣದ ಚೀಲಗಳಲ್ಲಿ ಹಾಕಿ ನಗರಸಭೆಯ ಸಂಗ್ರಹ ಮಾಡುವವರಿಗೆ ನೀಡಿ. ಯಾವುದೇ ಕಾರಣಕ್ಕೂ ಕಸವನ್ನು ಚರಂಡಿ ಇಲ್ಲವೇ ನೆರೆಯವರ ಖಾಲಿ ಜಾಗದಲ್ಲಿ ಇಲ್ಲವೇ ಸಾರ್ವಜನಿಕ ಪ್ರದೇಶದಲ್ಲಿ ಚೆಲ್ಲಬೇಡಿ. ಮರುಬಳಸಬಹುದಾದ ವಸ್ತುಗಳನ್ನು ಚೆಲ್ಲಬೇಡಿ. ಮರುಬಳಕೆಗೆ ಮಾಡಬಹುದಾದ ಪ್ಲಾಸ್ಟಿಕ್ ಸಂಗ್ರಹಿಸಿಟ್ಟು ವಿಲೇವಾರಿ ಮಾಡಿ. ಬಳಸಿ ಬಿಸಾಡುವ ಪಾಶ್ಚಾತ್ಯ ಸಂಸ್ಕೃತಿಯ ದಾಸರಾಗಬೇಡಿ. ಕಸ ನಿರ್ವಹಣೆಯಲ್ಲಿ ತೊಡಗಿದ್ದವರಿಗೆ ನಿಗದಿತ ಶುಲ್ಕವನ್ನು ತಪ್ಪದೇ ನೀಡಿ. ನೀರಿನ ಪ್ಲಾಸ್ಟಿಕ್ ಬಾಟಲಿಗಳನ್ನು ಮರುಬಳಕೆ ಮಾಡಿ. ಬ್ಯಾಟರಿ ಸೆಲ್ನಲ್ಲಿ ಇರುವ ರಾಸಾಯನಿಕ, ತಾಪಮಾನ ಅಳೆಯುವ ಸಾಧನಗಳಲ್ಲಿರುವ ಪಾರಜ ಚೆಲ್ಲುವ ಅನೇಕ ಔಷಧಿಗಳು ಪರಿಸರಕ್ಕೆ ಹಾಗೂ ಅವನ್ನು ಬಳಸುವವರಿಗೆ ಹಾನಿಕಾರಕವಾಗಿರುತ್ತದೆ. ಇವನ್ನು ಸಂಗ್ರಹಿಸಿಟ್ಟು ಬೇರೆಯಾಗಿ ವಿಲೇವಾರಿ ಮಾಡಿ. ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ನಾವು ಸಾಯಬೇಕು ಸ್ವರ್ಗ ಸೇರಬೇಕು ಎನ್ನುವುದು. ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ಅರಿತು ತಮ್ಮ ಕರ್ತವ್ಯವನ್ನು ಸಮರ್ಪಕವಾಗಿ ನಿರ್ವಹಿಸಿದರೆ ಘನತ್ಯಾಜ್ಯ ವಿಲೇವಾರಿಯನ್ನು ಯಶಸ್ವಿಯಾಗಿ ಮಾಡಿ ಸ್ವಚ್ಛ ಸುಂದರ ಸ್ವರ್ಗದಂಥ ಪರಿಸರವನ್ನು ನಿರ್ಮಿಸಿ ದೇವರ ಮೊರೆ ಹೋಗದೆ ನಾವೆಲ್ಲರೂ ಸ್ವಂತ ಪ್ರಯತ್ನದಿಂದ ಸಂತೋಷದಿಂದ ಬಾಳುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ.
1: ಘನತ್ಯಾಜ್ಯ ವಿಲೇವಾರಿ ಕುರಿತು ಇದುವರೆಗೆ ಮಾತನಾಡಿದವರು ಡಾಕ್ಟರ್ ವಿ ಎನ್ ನಾಯಕ್.

0: ಯಾಕಮ್ಮ ನನ್ನ ಹಿಂಗ?
1: ಇಂಥ ಸತ್ಯದ ಪ್ರಶ್ನೆಗೆ ಏನು ಉತ್ತರ ಹೇಳಿ? ಸಾಧನೆಯ ಶಿಖರ ಏರಿದ್ರು ಹೆಣ್ಣಿನ ಜೀವನಕ್ಕೆ ನೆಮ್ಮದಿಯ ಭವಿಷ್ಯ ಇಲ್ಲ ಅಂತ ಹೇಳಿ, ಅಥವಾ ನಿನಗ್ಯಾರು ರಕ್ಷಣೆಗೆ ಇಲ್ಲ ಅಂತ ಹೇಳಿ? ನನ್ನ ಹತ್ರ ಉತ್ತರ ಅದೇನು?
2: ಉತ್ತರ ಅದ ಅಮ್ಮ, ನಾವೆಲ್ಲರೂ ಕೂಡ ಉತ್ತರ ಹುಡುಕ್ಬೇಕು. ಎಲ್ಲಾ ಮಹಿಳೆಯರಿಗೂ ರಕ್ಷಣೆ ಮಾಡ್ತೀನಂತ ಭರವಸೆ ಕೊಡ್ತೀನಿ.
3: ನನ್ನ ತಮ್ಮನ ಜೊತೆ ನಾನು ಭರವಸೆ ಕೊಡ್ತೀನಿ. ಮಹಿಳಾ ದೌರ್ಜನ್ಯವನ್ನ ಎಲ್ಲರೂ ಖಂಡಿಸೋಣ.
4: ಹೆಣ್ಣಿನಿಂದ ತಾನೇ ಮಾನ ಪ್ರಾಣ.
1: ಇದು ಮನೆ ಮನೆಯ ಮಾತಾಗಲಿ, ಗಂಡು ಹೆಣ್ಣು ಎಂಬ ಭೇದ ತೊಲಗಲಿ, ಸ್ತ್ರೀ ಕುಲ ನೆಮ್ಮದಿಯಿಂದ ಉಸಿರಾಡುವಂತಾಗ್ಲಿ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಮಂಜುಳುಗಾನ ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮ.

ಎಸ್ಪಿ ಬಾಲಸುಬ್ರಹ್ಮಣ್ಯ ಮತ್ತು ಪಿ ಸುಶೀಲ ಅವರ ಯುಗಳ ಸ್ವರಗಳಲ್ಲಿ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರಗೀತೆ, ವಿಜಯ್ ನರಸಿಂಹ ಬರೆದಿರುವ ಗೀತೆಗೆ ವಿಜಯ್ ಭಾಸ್ಕರ್ ಅವರ ಸಂಗೀತ.

0: ಯಾಕ ಯವ್ವ, ನಿಮ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
1: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ. ಆಕಳ ಹಾಲ್ ಕೊಟ್ರ ಒಲ್ಲಂದ ಹಠ ಮಾಡ್ಲಿಕತ್ತದ?
0: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
2: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
3: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯ?

0: ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮಂಜುಳ ಗಾನ ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್ ಅವರ ಯುಗಳ ಸ್ವರಗಳಲ್ಲಿ ಧ್ರುವತಾರೆ ಚಿತ್ರಗೀತೆ, ಶ್ರೀ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ.

ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಅವರ ಯುಗ ಸ್ವರಗಳಲ್ಲಿ ಬಿಡುಗಡೆಯ ಬೇಡಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಆರ್ ಎನ್ ಜಯಗೋಪಾಲ್ ವಿರಚಿತ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತ.

ಮಂಜುಳು ಗಾನ ಹಳೆಯ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಮುಂದೆ ಕೇಳಿ ಸನಾದಿ ಅಪ್ಪಣ್ಣ ಚಿತ್ರಕ್ಕಾಗಿ ಜಿ ಉದಯಶಂಕರ್ ಅವರು ಬರೆದಿರುವ ಗೀತೆ. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಸಂಯೋಜನೆಯಲ್ಲಿ ಈ ಗೀತೆಗೆ ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ.

ಮದುವೆ ಮಾಡು ತಮಾಷೆ ನೋಡು ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು ಹಾಡಿರುವ ಗೀತೆಯನ್ನು ಕೇಳಿದಿರಿ. ಸಿ ಉದಯಶಂಕರ್ ಅವರು ಬರೆದಿರುವ ಗೀತೆಗೆ ಸಂಗೀತ ಒದಗಿಸಿದವರು ವಿಜಯಾನಂದ. ಮುಂದೆ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ಯುಗಳ ಸ್ವರಗಳಲ್ಲಿ ನೀನನ್ನ ಗೆಲ್ಲಲಾರೆ ಚಿತ್ರದ ಗೀತೆ, ಸಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಇಳಯರಾಜ ಅವರ ಸಂಗೀತ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ನೀರಿನ ಸಂರಕ್ಷಣೆ ಎಲ್ಲರ ಹೊಣೆ. ಗಿಡ ಮರ ಬೆಳೆಸಿ ಅಂತರ್ಜಲ ಉಳಿಸಿ. ನೀರನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಬಳಸಿ ನಾಳೆಗಾಗಿ ಉಳಿಸಿ.

ನಗು ಮನುಷ್ಯನ ಬದುಕನ್ನ ಅರಳಿಸುವ ದಿವ್ಯೌಷಧ. ನಗು ಜೀವರಸವನ್ನ ಉದ್ದೀಪಿಸುವ ಸಂಜೀವಿನಿ. ಮನುಷ್ಯನಿಗೆ ನಿಸರ್ಗ ನೀಡಿರುವ ವ

0: ನಗು. ಹೃದಯವನ್ನ ಅರಳಿಸುವುದು ನಗು, ಮನಸ್ಸನ್ನ ಬೆಸೆಯುವುದೂ ನಗು. 108 ಒತ್ತಡಗಳ ಸುಳಿಯಲ್ಲಿ ನಲುಗುತ್ತ ಬಾಳನ್ನ ಯಾಂತ್ರಿಕಗೊಳಿಸಿರುವ ಮನುಷ್ಯನಿಗೆ ಕಲ್ಮಶವಿಲ್ಲದ ನಗು ಬದುಕನ್ನ ಹಗುರಾಗಿಸಬಲ್ಲದು.
1: ನಗುತ್ತಿರು ಎಂದೆಂದು ಮಲ್ಲಿಗೆ ಹೂವಂತೆ ಸೂಸುತ್ತಿರು ಪ್ರೀತಿ.
0: ನಮ್ಮೆಲ್ಲ ಅಹಂ ಒತ್ತಡ ಜಂಜಡಗಳನ್ನ ಬದಿಗಿಟ್ಟು ನಗುವುದನ್ನು ಕಲಿಯೋಣ, ಇನ್ನೊಬ್ಬರ ನಗುವಿಗೂ ಕಾರಣರಾಗೋಣ.

10:41 ನಿಮ್ಮೀಗ ಮುಡಿ ಬರುತ್ತೆ ಕಾರ್ಯಕ್ರಮ ಓಲ್ಡ್ ಈಸ್ ಗೋಲ್ಡ್. ಹೌದು ಕೇಳಿದರೆಲ್ಲರೂ ಚಂದದ ಹಳೆಯ ಗೀತೆಗಳಿಗಾಗಿ ಕಾಯುವಂತಹ ಕಾರ್ಯಕ್ರಮ ಇದು. ಹೌದು, ಪ್ರೀತಿಯಿಂದ ಕಾಯ್ತಾ ಇರ್ತೀರಿ. ಹಾಗಾಗಿ ಚಂದದ ಗೀತೆಗಳ ಒಂದು ಪ್ಲೇಲಿಸ್ಟ್ ನಿಮಗಾಗಿ ರೆಡಿ ಆಗುತ್ತೆ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ನಿಮ್ಮೆಲ್ಲರ ಮೆಚ್ಚಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಸುಲೋಚನಾ ಅವರ ಧ್ವನಿಯಲ್ಲಿ ಒಂದು ಚಂದದ ಗೀತೆ ಮೂಡಿಬಂತು. ಇಂದಿನ ಓಲ್ಡ್ ಈಸ್ ಗೋಲ್ಡ್ನ ಕಾರ್ಯಕ್ರಮದ ಆರಂಭದ ಗೀತೆಯಾಗಿ ಜಿ ಉದಯಶಂಕರ್ ಅವರ ಚಂದದ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ರಾಗ ಸಂಯೋಜನೆ ಈ ಹಾಡಿಗಿತ್ತು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ ಸಮಯ 10:59 ಸೆಕೆಂಡುಗಳು. ಮುಂದಿನ ಗೀತೆ ಮೂಡಿಬರುತ್ತೆ. ಜೇನುಗೂಡು ಚಿತ್ರದಿಂದ ಬಿಬಿ ಶ್ರೀನಿವಾಸ್ ಹಾಗೂ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಈ ಹಾಡು ಇದೆ. ಕುಮಾರ ಸೀತಾರಾಮ ಶಾಸ್ತ್ರಿಯವರ ರಚನೆಗೆ ಎ ಕೃಷ್ಣಮೂರ್ತಿಯವರ ಸ್ವರ ಸಂಯೋಜನೆ ಇದೆ. ಯಾವ ಹಾಡು ಅಂತೀರಾ? ಜೇನಿರುಳು ಜೊತೆಗೂಡಿರಲು ಬೇಕೇನು. ಎಷ್ಟೋ ಚಂದವಾಗಿದೆ ಅಲ್ವಾ? ಆ ಜೇನನ್ನು ಸವಿದಂತಹ ಸವಿ ಈ ಗೀತೆನ ಕೇಳಿದಾಗ ಆಗತ್ತೆ. ಈ ಒಂದು ಗೀತೆ ಈಗ ನಿಮಗಾಗಿ. ಹಾಗೆಯೇ ಆತ್ಮೀಯ ಕೆಳಗರೆ, ಕಾರ್ಯಕ್ರಮವನ್ನು ಆಸ್ಥೆಯಿಂದ ಕೇಳ್ತಾ ಇರ್ತೀರಿ ನೀವು. ಈಗ ಪ್ರಸಾರ ಆಗ್ತಿರುವಂತಹ ಹಾಡುಗಳಲ್ಲಿ ಒಂದು ವಿಶೇಷತೆ ಇದೆ, ಸಾಮ್ಯತೆ ಇದೆ. ಏನು ಅಂತ ಹೇಳಿ ನೀವು ಕಂಡುಹಿಡಿಬೇಕು. ಹೌದು, ಖಂಡಿತವಾಗಿಯೂ ಬರೀ ಗೀತೆಗಳನ್ನು ಕೇಳಿದ್ರೆ ನೀವು ಏನು ವಿಶೇಷ ಅಂತ ಹೇಳಿ

ಹಿಡಿಯೋದಕ್ಕೆ ಸಾಧ್ಯ ಇಲ್ಲ. ಗೀತೆಗಳನ್ನು ನೀವು ನೋಡಿದಂತಹ ನೆನಪು ನಿಮಗೆ ಇದ್ದರೆ ಆ ಗೀತೆಯ ಚಿತ್ರೀಕರಣವನ್ನು ಚಿತ್ರೀಕರಣ ಮಾಡಲಾದಂತಹ ಸ್ಥಳವನ್ನು ಒಮ್ಮೆ ನೀವು ಕಣ್ಣ ಮುಂದೆ ತಂದ್ಕೊಳ್ಳಿ, ಮನಸ್ಸಿಗೆ ತಂದ್ಕೊಳ್ಳಿ. ಆಗ ನಿಮಗೆ ವಿಷಯ ಹೊಳೆಯುತ್ತೋ ಏನೋ, ಸ್ವಲ್ಪ ಕಷ್ಟ ಅನ್ನಿಸ್ಬಹುದು, ಆದರೂ ಕೂಡ ಕೇಳಿದ ಮೇಲೆ ಅಯ್ಯೋ ಇಷ್ಟು ಸಿಂಪಲ್ಲ ಅಂತ ಹೇಳಿ ಅನಿಸತ್ತೆ. ಒಂದು ಚಂದದ ಸಾಮ್ಯತೆ ಎಲ್ಲ ಗೀತೆಗಳಲ್ಲೂ ಇದೆ. ಕೇಳ್ತಾ ಇರಿ ಜೊತೆಯಾಗಿ, ಇದು 102.9 FM, ನಿಮ್ಮೆಲ್ಲರ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ನಮ್ಮ ಭಾರತ ಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭಾರತ ಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

ಈ ದಿನದ ವಿಷಯ ಏನಿರಬಹುದು ಅಂತ ಹೇಳಿ ನಮ್ಮ ಕೇಳುಗರು ಗೆಸ್ ಮಾಡಿ ಕಳಿಸ್ತಾ ಇದ್ದಾರೆ. ಖಂಡಿತ ಅಲ್ಲ, ಹತ್ತಿರಕ್ಕೆ ಬಂದಿದ್ದೀರಾ, ಇನ್ನೂ ಒಂದು ಸ್ವಲ್ಪ ಹತ್ತಿರಕ್ಕೆ ಬರಬೇಕು, ಹೊರಗಡೆ ಬರಬೇಕು. ಆಯಿತಾ, ಇರಲಿ, ಅಷ್ಟು ಸುಲಭವಾಗಿ ನೀವು ಗೆಸ್ ಮಾಡೋದಕ್ಕೆ ಆಗೋದಿಲ್ಲ, ಆದರೆ ಖಂಡಿತವಾಗಿಯೂ ಕಷ್ಟ ಅಂತ ಕೂಡ ನಾನು ಹೇಳೋದಿಲ್ಲ. ಏನ್ರಿ ಇಷ್ಟೊಂದು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀರಾ, ಖಂಡಿತವಾಗಿಯೂ ಇಲ್ಲ, ಸುಮ್ಮನೆ ಒಂದು ಆಟಕ್ಕಷ್ಟೆ. ಈಗ ಮುಂದಿನ ಗೀತೆ ಮುಡಿ ಬರುತ್ತೆ. ಒಂದಾಗಿ ಬಾಳು ಚಿತ್ರದಿಂದ ಚಿತ್ರ ಅವರ ಧ್ವನಿಯಲ್ಲಿ ಈ ಹಾಡಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ವಿಜಯಾನಂದ್ ಅವರ ಸಂಗೀತ ಈ ಹಾಡಿಗೆ.

ಸಮಯ 10:22:22 ಆಗಿದೆ. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಕೇಳ್ತಾ ಸಾಕ್ತಾ ಇದ್ದೇವೆ. ನಮ್ಮ ಕೇಳುಗರು ಬಹಳಷ್ಟು ಜನ ಸಂದೇಶಗಳನ್ನು ಕಳಿಸ್ಕೊಟ್ಟಿದ್ದಾರೆ, ಗೆಸ್ ಮಾಡಿದ್ದಾರೆ. ಬೆಡ್ರೂಮ್ನಲ್ಲಿ ಚಿತ್ರೀಕರಿಸಿದಂತಹ ದಾಂಪತ್ಯ ಗೀತೆಗಳ ಅಂತ ಹೇಳಿ ಮಂಗಳಾ ಅವರು ಹೇಳಿದರೆ, ತ್ರಿವೇಣಿ ಸುದರ್ಶನ್ ಅವರು ಮೊದಲ ರಾತ್ರಿಯ ಹಾಡುಗಳ ಅಂತ ಹೇಳಿ ದಾಂಪತ್ಯದ ಗೀತೆಗಳ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಏಕಾಂತ ಸೃಷ್ಟಿ ಮಾಡುವಂತಹ ಹಾಡ ಅಂತ ಹೇಳಿ ನಿರ್ಮಲಾ ಅವರು ಕೇಳಿದರೆ, ನಾಯಕಿ ಸಾಲಂಕೃತವಾಗಿ ಸೀರೆಯನ್ನು ಉಟ್ಟು ಹಾಡುವ ಹಾಡುಗಳು ಅಂತ ಹೇಳಿ ವಿಜಯಲಕ್ಷ್ಮಿ ಕೊಣನಕುಂಟೆಯಿಂದ ತಿಳಿಸಿದರೆ, ಗಾನಸುಮ ಪಟ್ಟಸುಮ್ಮನಹಳ್ಳಿಯಿಂದ ಸತಿಪತಿಯರಿಬ್ಬರ ಸಾಂಗತ್ಯದ ಸದನವಾದಂತಹ ಪ್ರೇಮದ ಅರಮನೆಯೊಳಗಿನ ಹಾಡುಗಳ ಇಂದಿನ ವಿಶೇಷ ಅಂತ ಹೇಳಿ ಕೇಳ್ತಾ ಇದ್ದಾರೆ. ತುಂಬ ಚೆಂದವಾಗಿ ನೀವು ಸಂದೇಶವನ್ನು ಬರೆದು ಕಳಿಸಿದಿರಿ. ಹಾಗೆಯೇ ಮತ್ತಿನ್ಯಾರು ಪತಿ ಪತ್ನಿಯರು ಹಾಡುವಂತಹ ಹಾಡುಗಳ ಅಂತ ಹೇಳಿ ನಿರ್ಮಲಾ ಅವರು ಕೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಒಂದು ಗೆಸ್ಸಿಂಗ್ ಏನಿದೆ ಅದು ಸರಿ ಅಲ್ಲ ಅಂತ ಹೇಳೋದಕ್ಕೆ ಈಗ ಮೂಡಿಬರುವ ಹಾಡು ಹೇಳುತ್ತೆ. ಈಗ ಮೂಡಿಬರುವ ಹಾಡು ನಿಮ್ಮೆಲ್ಲರ ಗೆಸ್ಸಿಂಗ್ ತಪ್ಪು ಅಂತ ಹೇಳುತ್ತೆ. ಪಿ ಸುಶೀಲ ಅವರ ಧ್ವನಿಯಲ್ಲಿ ಇರುವಂತಹ ಬೆಳ್ಳಿ ಮೋಡ ಚಿತ್ರದ ಹಾಡು ಇದು.

0: ಬೆಳ್ಳಿ ಮೋಡ ಚಿತ್ರದ ಈ ಒಂದು ಚಂದದ ಗೀತೆಯ ರಚನಾಕಾರರು ಆರ್ ಎನ್ ಜಯಗೋಪಾಲ್ ಅವರು. ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಈ ಹಾಡನ್ನ ಕೇಳಿದ್ರೆ ಸ್ವರ ಸಂಯೋಜನೆ ಮಾಡಿದವರು ವಿಜಯ ಭಾಸ್ಕರ್.
1: ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ.
2: ಅಮೃತಧಾರೆ ಕೋಟಿ ಜನುಮ ಜತೆಗಾತಿ.
1: ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ. ಕೇಳಿ ಆನಂದಿಸಿ ಆಕಾಶವಾಣಿ.

0: ಕನ್ನಡ ಹಾಡುಗಳ ಬಗ್ಗೆ ಅತಿ ಹೆಚ್ಚಾಗಿ ವಿಷಯಗಳನ್ನು ಸಂಗ್ರಹಿಸುವಂತಹ ಗುಣ ನಂದು, ತುಂಬ ತಿಳ್ಕೊಂಡಿದ್ದೀನಿ. ಆದರೆ ಈ ದಿನ ನಾನಂತೂ ತಲೆ ಕೆಡಿಸ್ಕೊಳ್ಳೋದಕ್ಕೆ ತಯಾರಿಲ್ಲ. ಹಾಗಾಗಿ ಹಾಡುಗಳನ್ನು ಕೇಳ್ತಾ ಎಂಜಾಯ್ ಮಾಡ್ತೀನಿ ಅಷ್ಟೇ. ಜೇನುಗೂಡು ಚಿತ್ರದ ಹಾಡು ನಮಗೆ ಬಹಳ ಇಷ್ಟ ಆಯಿತು. ಇಲ್ಲಿ ನಮ್ಮ ಸ್ನೇಹಿತರನೇ ಈ ದಿನದ ವಿಶೇಷ ಏನು ಅಂತ ಹೇಳಿ ಕಂಡು ಹಿಡಿತಾರೆ. ಆಗ ತಿಳ್ಕೊತೀನಿ ಅಂತ ಹೇಳಿ ನಾಗರಾಜ್ ಕೊಡೇಕಲ್ ಅವರು ಗಂಗಾವತಿಯಿಂದ ನಮಗೆ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಇನ್ನು ನಿರ್ಮಲಾ ಅವರು ಏನಿರಬಹುದು ವಿಷಯ ಅಂತ ಹೇಳಿ ಒಂದು ದೊಡ್ಡ ಇಮೋಜಿಯನ್ನು ಕಳಿಸ್ಬಿಟ್ಟಿದ್ದಾರೆ. ಗಾನಸುಮ್ಮ ಅವರು ಪಟ್ಟಸಮ್ಮನಹಳ್ಳಿಯಿಂದ ಹುಣ್ಣಿಮೆಯ ದಿನದ ಬೆಳದಿಂಗಳಿನಲ್ಲಿ ಹಾಡುವ ಹಾಡುಗಳು ಇರಬಹುದಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮನೆಯಲ್ಲೇ ಚಿತ್ರೀಕರಣಗೊಂಡಂತಹ ಹಾಡುಗಳು ಇರಬಹುದಾ ಅಂತ ಹೇಳಿ ರಾಧಾಕೃಷ್ಣ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇವರು ಸ್ವಲ್ಪ ಹತ್ತಿರಕ್ಕೆ ಬಂದಿದ್ದಾರೆ. ಹಾಗೆ ಸಂಗತಿ ಕೋಪ ಮಾಡಿಕೊಂಡಾಗ ಒಲಿಸ್ಕೊಳ್ಳೋದಕ್ಕೆ ಹಾಡುವಂತಹ ಹಾಡುಗಳ ಅಂತ ಹೇಳಿ ಪಿ ಬಿಂದುಮತಿ ಯಲಹಂಕದಿಂದ, ಚಿಕ್ಕಮಗಳೂರಿನಲ್ಲಿ ಎಸ್ಟೇಟ್ನಲ್ಲಿ ಚಿತ್ರೀಕರಿಸಲಾದ ಹಾಡ ಅಂತ ಹೇಳಿ ಶೈಲಿನಿ ಮುರಳೀಧರ್ ಅವರು ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಅಲ್ಲ, ಮೊದಲಿನಿಂದ ಕಾರ್ಯಕ್ರಮವನ್ನು ಅಂದರೆ ಹಾಡುಗಳನ್ನು ಕೇಳ್ಕೊಂಡು ಬಂದಾಗ ಆ ಒಂದು ಸಾಮ್ಯತೆಯನ್ನು ನಿಮಗೆ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗತ್ತೆ. ಮತ್ತು ಉಮೇಶ್ ಸಿರಿಗೆರೆ ಅವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹಾಗೆ ಹಿಂಗಣಿಯ ಚಿದಾನಂದಿಯ ಕಲ್ಯಾಣಿ ಪತ್ತಾರ ಅವ್ರಿಗೂ ಕೂಡ ಹಾಡುಗಳು ಇಷ್ಟ ಆಯ್ತಂತೆ. ಹಲಸೂರಿನ ರಾಜೇಶ್ ಅವರು ಕೂಡ ಇದನ್ನೇ ಹೇಳಿದ್ದಾರೆ. ಸಮಯ 10:13 ಸೆಕೆಂಡುಗಳಾಗಿದೆ. ಕೇಳ್ತಾ ಇದ್ದೀವಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಈಗ ಒಂದು ಚಿಕ್ಕ ವಾಣಿಜ್ಯ ವಿರಾಮ ಇದೆ, ಆ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.
1: ಮನೆ ಎಲ್ಲ ಕೆಲಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್. 1 ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ. ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
0: ಮತ್ತೊಮ್ಮೆ ಆತ್ಮೀಯ

ಬಂಗಾಳಿಯನ್ನ ಬೇಸಿದಂತಹ ಧ್ವನಿ ವಾಣಿ ಜಯರಾಮ್ ಅವರದಾಗಿತ್ತು. ಅನುರಾಗ ಅರಳಿತು ಚಿತ್ರದ ಹಾಡು, ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸ್ವರ ಕಲ್ಪನೆ ಈ ಹಾಡಿಗಿತ್ತು. ನಮ್ಮ ಕೇಳೋರೆಲ್ಲ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ರಾತ್ರಿ ಟೈಮಲ್ಲಿ ಮನೆಯಲ್ಲೇ ಚಿತ್ರೀಕರಣ ಮಾಡಿದಂತಹ ಹಾಡುಗಳ ಅಂತ ಹೇಳಿ ಸುಮಾ ಅವರು ಸಂಕತ್ಕಟ್ಟೆಯಿಂದ ಕೇಳ್ತಾ ಇದ್ದಾರೆ. ಹಾಗೆ ದೀಪ್ತಿ ದಿನೇಶ್ ಕಟಾವ್ಕರು ತುಂಬ ಕ್ಯೂರಿಯಾಸಿಟಿ ಆಗ್ತಾ ಇದೆ, ಹಾಡುಗಳು ಚಲೋ ಅದಾವು ಅಂತ ಹೇಳ್ತಾ ಇದ್ದಾರೆ. ನಮಗೂ ಕೂಡ ಭಾಳ ಖುಷಿ ಕೊಡುತ್ತೆ, ನಮಗೆ ನಿಮ್ಮ ಭಾಷೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಆದರೆ ಖುಷಿ ಅಂತೂ ಆಗುತ್ತೆ ನಿಮ್ಮ ಸಂದೇಶಗಳನ್ನು ನೋಡ್ತಾ ನೋಡ್ತಾ. ಹಾಗೆ ಸಿಕ್ಕಾಪಟ್ಟೆ ಸಖತ್ ಗಾಳಿ ಬೀಸ್ತಾ ಇದೆ ಅಂತ ಹೇಳಿ ಸಂದೇಶ ಕಳಿಸಿರೋರು ನಾಗರತ್ನ, ರಾಜಾಜಿನಗರದ ನಮ್ಮ ಕೇಳುಗರು. ಹಾಗೆ ಭವ್ಯ ಹೆಸರುಘಟ್ಟದಿಂದ ಸಂದೇಶ ಕಳಿಸಿದ್ದಾರೆ, ಮತ್ತು ಚಿದಾನಂದ್ ಟಿ ವಿ ಸರ್ಕಲ್ನಿಂದ. ಹಾಗೆ

ನೀವು ಒಪ್ಪದೇ ಇರಬಹುದು, ಆದರೆ ಎಲ್ಲ ಹಾಡುಗಳಲ್ಲೂ ಸಾಮ್ಯತೆ ಇದೆ ಗೊತ್ತಾ. ಇದು ಮಲಗುವ ಕೋಣೆಯಲ್ಲಿ ಚಿತ್ರೀಕರಿಸಿದಂತಹ ಹಾಡುಗಳು ಅಂತ ಹೇಳಿ ವಾದ ಮಾಡ್ತಾ ಇದ್ದಾರೆ. ಈಗ ಟೀಚರ್ ಏನಾದರೂ ತಪ್ಪು ಹಾಕಿದ್ರೆ, ಇಲ್ಲ ಮೇಡಮ್ ನಾನು ಸರಿಯಾಗಿ ಬರೆದಿದ್ದೀನಿ ನೋಡಿ ಅಂತ ಹೇಳ್ತಾರಲ್ಲ, ಆ ರೀತಿ ನಮ್ಮ ಕೇಳುಗರು ಸಹ ಪ್ರೀತಿಯ ಒಂದು ಜಗಳವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ವಿಜಯಲಕ್ಷ್ಮಿ ಅವರು ಕೋಣನಕುಂಟೆಯ ನಮ್ಮ ಕೇಳುಗರು, ಹಾಗೆ ಸರಿಯಾದ ಉತ್ತರವನ್ನು ಕಂಡು ಹಿಡಿದ್ಬಿಟ್ಟಿದ್ದಾರೆ ನಮ್ಮ ಕೇಳುಗರಾದ ಗಾನಸುಮ ಅವರು ಪಟ್ಟಸೋಮನಹಳ್ಳಿಯಿಂದ. ಹಾಗೆ ಗಂಡ ಹೆಂಡತಿ ಜೊತೆ ಇರೋ ಹಾಡುಗಳ ಅಂತ ಹೇಳಿ ಸಂದೇಶ ಕಳಿಸಿದರೆ ನಮ್ಮ ಕೇಳುಗರು. ಶ್ರೀನಿವಾಸ್ ಪದ್ಮನಾಭನಗರದಿಂದ ಸಂದೇಶ ಕಳಿಸಿ ಮಧುಚಂದ್ರದ ಹಾಡುಗಳ ಅಂತ ಹೇಳ್ತಾ ಇದ್ದಾರೆ. ಒಂದೇ ಸ್ಥಳದಲ್ಲಿ ಚಿತ್ರೀಕರಣಗೊಂಡಂತಹ ಹಾಡುಗಳ ಅಂತ ಹೇಳಿ ಕುಂಟನಹಳ್ಳಿ ಮಲ್ಲೇಶ ಅವರು ಕೇಳ್ತಾ ಇದ್ದಾರೆ. ಗಂಡ ಹೆಂಡತಿ ಒಬ್ಬರನ್ನೊಬ್ಬರು ರಮಿಸುವ ಗೀತೆಗಳು ಅಂತ ಹೇಳಿ ಅಮರಾವತಿ ಹರಿಕುಮಾರ್ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ನಮ್ಮ ಕೇಳುಗರಾದ ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಸರಿಯಾದ ಉತ್ತರ ಕಂಡು ಹಿಡಿದ್ರು ಅಂತ ಹೇಳಿದ್ನಲ್ಲ, ಸರಿ ಉತ್ತರ ಏನು ಅಂತ ಹೇಳಿದ್ರೆ ಮನೆಯ ವರಾಂಡದಲ್ಲಿ ಸೆಟ್ ಹಾಕಿ ಚಿತ್ರೀಕರಣ ಮಾಡಿರುವ ಹಾಡುಗಳು ಇರಬಹುದಾ ಅಂತ ಹೇಳಿ ಹೇಳ್ತಾ ಇದ್ರೆ, ಖಂಡಿತವಾಗಿಯೂ ನಿಜ, ವರಾಂಡ ಅಂತ ಹೇಳ್ತೀವಿ. ಹಾಗೆ ಈಗಿನ ಕಾಲದಲ್ಲಿ ಅದಕ್ಕೆ ಬಾಲ್ಕನಿ ಅನ್ನುವಂತಹ ಹೆಸರನ್ನು ಕೊಟ್ಟಿರ್ತೀವಿ. ಸಾಮಾನ್ಯವಾಗಿ ಮನೆಯ ಒಂದು ಮಲಗುವ ಕೋಣೆ ಏನಿರುತ್ತೆ ಅದಕ್ಕೆ ಹೊಂದಿಕೊಂಡಂತೆ ಇರುತ್ತೆ ಬಾಲ್ಕನಿ. ಹಾಗೆ ಬೇರೆ ಸ್ಥಳಗಳಲ್ಲಿಯೂ ಇದ್ದರೂ ಕೂಡ ಈ ನಮ್ಮ ಮಲಗುವ ಕೋಣೆಗೆ ಅಟ್ಯಾಚ್ ಆಗಿರುತ್ತಲ್ಲ ಆ ಒಂದು ಜಾಗಕ್ಕೆ ಬಾಲ್ಕನಿ ಅನ್ನುವಂಥದ್ದು ಹೆಚ್ಚಾಗಿ ಸೂಕ್ತ ಅನಿಸುವಂಥದ್ದು ಈ ದಿನದ ಒಂದು ವಿಷಯಕ್ಕೆ. ಯಾಕಂತ ಹೇಳಿದ್ರೆ ಈಗ ಪ್ರಸಾರವಾದಂತಹ ಎಲ್ಲ ಹಾಡುಗಳು ಕೂಡ ಮಲಗುವ ಕೋಣೆಯಲ್ಲಿ ಚಿತ್ರೀಕರಣಗೊಂಡಂತಹ ಹಾಡುಗಳು. ಹಾಗೆ ಹಾಡ್ತಾ ಹಾಡ್ತಾ ಅವರು ಎಲ್ಲರೂ ಕೂಡ ಮನೆಯ ಬೆಡ್ರೂಮಿನ ಬಾಲ್ಕನಿಗೆ ಬರ್ತಾರೆ, ಅಲ್ಲಿಯೂ ಕೂಡ ಹಾಡುಗಳು ಚಿತ್ರೀಕರಣಗೊಂಡಿತ್ತು. ನೋಡಿ, ಸಾಮಾನ್ಯವಾಗಿ ನಾವೆಲ್ಲ ಹಿಂದಿನ ಚಿತ್ರಗಳ ಒಂದು ಹಾಡಿನ ಚಿತ್ರೀಕರಣಕ್ಕೆ ಹೋದಾಗ ಅಲ್ಲಿ ಮನೆಗೊಂದು ಬಾಲ್ಕನಿ ಇರ್ತಾ ಇತ್ತು, ಆ ಬಾಲ್ಕನಿ ವಿಶಾಲವಾಗಿರ್ತಿತ್ತು, ಅಲ್ಲೊಂದು ತೂಗುಯಾಲೆ ಇರ್ತಾ ಇತ್ತು, ಹಾಗೆ ಕುಳಿತುಕೊಳ್ಳೋದಕ್ಕೆ ಪೀಠೋಪಕರಣಗಳಿರ್ತಾ ಇತ್ತು, ಸುತ್ತಲೂ ಹೂ ಬಳ್ಳಿಗಳು ತೂಗ್ತಾ ಇರ್ತಿದ್ವು. ಇಂಥದ್ದು ಸಾಮಾನ್ಯವಾಗಿ ಎಲ್ಲ ಚಿತ್ರಗಳಲ್ಲೂ ಹಾಡುಗಳಲ್ಲೂ ಮನೆಯ ದೃಶ್ಯ ಅಂತ ಬಂದಾಗ ಇರುವಂಥದ್ದನ್ನು ನಾವು ಕಾಣಬಹುದು ಆಗಿನ ಚಿತ್ರಗಳಲ್ಲಿ. ಈಗೂ ಕೂಡ ಆ ಒಂದು ಟ್ರೆಂಡ್ ಇದೆ, ಬಟ್ ಎಲ್ಲೋ ಅದು ಸ್ವಲ್ಪ ಕಣ್ಮರೆಯಾಗಿದೆ, ಹಾಡುಗಳ ಚಿತ್ರೀಕರಣ ಅಲ್ಲಿ ನಡೆಯೋದು ಕಮ್ಮಿ ಆಗಿದೆ ಅಂತ ಹೇಳಿ ನಾವು ಹೇಳಬಹುದು. ತುಂಬ ದೊಡ್ಡದಾದಂತಹ ಬಾಲ್ಕನಿಗಳು ಆಗಿನ ಕಾಲದ ಒಂದು ಮನೆಯ ಸೆಟ್ ಹಾಕಿರ್ತಿದ್ರಲ್ಲ ಅದರಲ್ಲಿ ಇರ್ತಿತ್ತು. ಬಹುತೇಕವಾಗಿ ಈ ಒಳಾಂಗಣ ಚಿತ್ರೀಕರಣ ಘಟಕಗಳಲ್ಲಿ ಆ ಒಂದೊಂದು ಸ್ಟುಡಿಯೋಗಳಲ್ಲಿ ಮನೆಯ ಸೆಟ್ಟನ್ನು ಹಾಕಿರುವಂತಹ ಸಂದರ್ಭದಲ್ಲಿ ಇಂಥದ್ದಿರ್ತಿತ್ತು. ಅಂತಹ ಗೀತೆಗಳನ್ನು ಆಯ್ಕೆ ಮಾಡಿ ಈ ದಿನ ನಿಮ್ಮೆಲ್ಲರಿಗೂ ಕೂಡ ಕೇಳಿಸ್ಲಾಗ್ತಾ ಇದೆ. ಇಂದಿನ ಓಲ್ಡೀಸ್ಗಳಲ್ಲಿ ಸ್ವಲ್ಪ ಕನ್ಫ್ಯೂಸ್ ಅನ್ನಿಸಬಹುದು, ಆದರೆ ಅದಕ್ಕೆ ಹೇಳಿದ್ದು ಹಾಡಿನ ಒಂದು ದೃಶ್ಯವನ್ನು ನಿಮ್ಮ ಕಣ್ಮುಂದೆ ತಂದುಕೊಳ್ಳಿ ಅಂತ ಹೇಳಿ. ಹಾಗಾಗಿ ಎಲ್ಲ ಹಾಡುಗಳು ಕೂಡ ಒಂದು ಮಲಗುವ ಕೋಣೆ ಹಾಗೆ ಅದಕ್ಕೆ ಹೊಂದಿಕೊಂಡಿರುವಂತಹ ಬಾಲ್ಕನಿಯಲ್ಲಿ ಚಿತ್ರೀಕರಣಗೊಂಡಿರುವಂತಹ ಹಾಡುಗಳು ಇಂದಿನ ಓಲ್ಡ್ ಈಸ್ ಗೋಲ್ಡ್ನ ವಿಶೇಷ ಕಾರ್ಯಕ್ರಮ. ಸರಿಯಾಗಿ ಊಹೆ ಮಾಡಿದಂತಹ ಗಾನಸುಮ ಪಟ್ಟಸೋಮನಹಳ್ಳಿ ಅವರಿಗೆ ವಿಶೇಷವಾದಂತಹ ಅಭಿನಂದನೆಗಳು, ಚಪ್ಪಾಳೆಗಳು ವಿವಿಧ ಭಾರತಿ ಕಡೆಯಿಂದ. ಈಗ ಮೂಡಿಬರುವ ಹಾಡು ಕುವೆಂಪು ಅವರ ಕವಿತೆ, ಚಿತ್ರ ಸಂಗೀತಕ್ಕೆ ಅಳವಡಿಸಿರುವವರು ಟಿ ಚಲಪತಿರಾವ್. ಮಾವನ ಮಗಳು ಚಿತ್ರದ ಹಾಡು ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿಯವರ ಗಾಯನ ಈ ಹಾಡಿನಲ್ಲಿ ಇದೆ. ಖಂಡಿತವಾಗಿಯೂ ಎಲ್ಲ ಹಾಡುಗಳನ್ನು ಕೇಳಿದ ಮೇಲೆ ಅದನ್ನು ವಿಡಿಯೋ ನೋಡೋದನ್ನು ಮರೀಬೇಡಿ ಇವತ್ತು.

ಗೋಲ್ಡ್ ಈಸ್ ಗೋಲ್ಡ್ನಲ್ಲಿ ನೀವು ಹಳೆಯ ಸುಮಧುರವಾದ ಕನ್ನಡ ಚಿತ್ರಗೀತೆಗಳನ್ನು ಆಲಿಸ್ತಾ ಇದ್ದೀರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಇದನ್ನ ಮನೆಯ ಮಲಗುವ ಕೋಣೆಗೆ ಹೊಂದಿಕೊಂಡಂತೆ ಇರುವಂತಹ ವರಾಂಡ ಬಾಲ್ಕನಿಯಲ್ಲಿ ಚಿತ್ರೀಕರಣಗೊಂಡಂತಹ ಹಾಡುಗಳನ್ನ ನಾವು ಕೇಳ್ತಿದ್ದೀವಿ. ಬಹುತೇಕ ಎಲ್ಲ ಹಾಡುಗಳು ಸಹ ಒಳಾಂಗಣದಲ್ಲಿ ಚಿತ್ರೀಕರಣಗೊಂಡಿರುವಂಥದ್ದು. ಆದರೆ ಈ ದಿನ ಪ್ರಸಾರ ಆದಂತಹ ಹಾಡಿನಲ್ಲಿ ಬೆಳ್ಳಿಮೋಟ ಚಿತ್ರದ ಮುದ್ದಿನ ಗಿಣಿಯ ಹಾಡಿದೆಯಲ್ಲ, ಅದು ಹೊರಾಂಗಣ ಮನೆಯಲ್ಲೇನೆ, ಅಂದರೆ ಒಂದು ಶೂಟಿಂಗ್ ನಡೀತಲ್ಲ ಆ ಒಂದು ಸ್ಥಳದಲ್ಲಿ ಈ ಒಂದು ಚಿತ್ರೀಕರಣವನ್ನು ಮಾಡಿದ್ದಾರೆ. ಅಲ್ಲೂ ಕೂಡ ಅವಳು ಆ ಹುಡುಗನ ಜೊತೆ ಹೊರಗಡೆ ಬಂದು ಮನೆಯ ಮೇಲಿನ ಬಾಲ್ಕನಿಯಲ್ಲಿಯೂ ಕೂಡ ನಿಂತು ಹಾಡುವಂತಹ ಒಂದೆರಡು ದೃಶ್ಯಗಳನ್ನು ನಾವು ಆ ಒಂದು ಹಾಡಿನಲ್ಲಿ ಕಾಣಬಹುದು. ಹಾಗೆಯೇ ಇನ್ನು ಬಾಲ್ಕನಿ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ, ಇದೊಂದು ಕಟ್ಟಡದ ಹೊರಭಾಗಕ್ಕೆ ಜೋಡಿಸಲಾದ ಸಣ್ಣ ಎತ್ತರದ ವೇದಿಕೆ ಅಂತ ಹೇಳಬಹುದು. ವಿಶ್ರಾಂತಿ ಪಡೆಯೋದಕ್ಕೆ, ತಾಜಾ ಗಾಳಿಯನ್ನು ಅನುಭವಿಸೋಕೆ, ಹಾಗೆ ಪ್ರಕೃತಿಯನ್ನು ಸವಿಯೋದಕ್ಕೆ ಇರುವಂತಹ ಪ್ರತ್ಯೇಕವಾದ ಭಾಗ ಅಂತ ಹೇಳಿದ್ರೆ ಬಾಲ್ಕನಿ. ಆಗೆಲ್ಲ ಮನೆಗಳು, ಈಗಲೂ ಕೂಡ ಇಂಡಿಪೆಂಡೆಂಟ್ ಹೌಸ್ಗಳಿಗೆ ಈ ಒಂದು ನಮ್ಮ ಅಗತ್ಯಕ್ಕೆ ತಕ್ಕಂತೆ ನಾವು ಬಾಲ್ಕನಿಗಳನ್ನು ನಿರ್ಮಿಸ್ಕೊಳ್ಬಹುದು. ಆದರೆ ಈಗ ನಗರಗಳಲ್ಲಿ ಈ ಅಪಾರ್ಟ್ಮೆಂಟ್ ಸಂಸ್ಕೃತಿನ ಬೆಳೆದು ಬಂದಿದೆ. ಹೌದು, ಸ್ಥಳದ ಅಭಾವ, ಆದರೆ ಎಲ್ಲರಿಗೂ ಕೂಡ ಸ್ವಂತ ಮನೆ ಇರಬೇಕು ಅಂತ ಹೇಳಿ, ಹಾಗೆ ಅಪಾರ್ಟ್ಮೆಂಟ್ಗಳಲ್ಲಿ ಇರಬೇಕಾದಂತಹ ಒಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಇನ್ನೂ ಕೂಡ ಇರುವ ಸ್ಥಳಕ್ಕೆ ಅನುಗುಣವಾಗಿ ಬಾಲ್ಕನಿಗಳನ್ನು ಕೊಟ್ಟಿರ್ತಾರೆ. ಚಿಕ್ಕ ಬಾಲ್ಕನಿ ಆದರೂ ಕೂಡ ಆ ಒಂದು ಜಾಗವನ್ನು ಸುಂದರವಾಗಿಸಿಕೊಂಡಿರ್ತಾರೆ ನಮ್ಮ ನಗರದ ಜನರು. ಅಲ್ಲಿಯೇ ಒಂದು ಪುಟ್ಟ ಉದ್ಯಾನ, ಅಂದರೆ ಈ ಪಾಟ್ಗಳನ್ನೆಲ್ಲ ಜೋಡಿಸ್ಕೊಂಡು ಅಲಂಕಾರಿಕ ಹೂವುಗಳನ್ನು ಗಿಡಗಳನ್ನು ಬೆಳೆಸಿ ಅಲ್ಲೇ ಕೂತ್ಕೊಂಡು ಪ್ರಕೃತಿಯನ್ನು ಸವಿಯೋದಕ್ಕೆ, ಅಕ್ಕಪಕ್ಕದ ಒಂದು ದೃಶ್ಯಗಳನ್ನು ಕಣ್ತು ತುಂಬಿಕೊಳ್ಳೋದಕ್ಕೆ ಅಂತ ಹೇಳಿ ಆಸನದ ವ್ಯವಸ್ಥೆಯೂ ಕೂಡ ಇರುತ್ತೆ. ಮನೆ ಒಳಗಡೆನೆ ಇದ್ದು ಬೇಜಾರಾದಾಗ ಒಳ್ಳೆ ಗಾಳಿ ತಗೋಬೇಕು ಅಂತ ಹೇಳಿ ಆ ಒಂದು ಬಾಲ್ಕನಿಯಲ್ಲಿ ಕುಳಿತುಕೊಳ್ಳುವಂಥದ್ದು ಇದೆ. ಹಾಗೆಯೇ ಇನ್ನು ಯುಟಿಲಿಟಿ ಸ್ಪೇಸ್ ಅಂತ ಅಂದರೆ ಈ ಅಡುಗೆ ಕೋಣೆಗೆ ಇರುವಂಥದ್ದು, ಹಾಗೆ ಬೇರೆ ಜಾಗಗಳು, ಬಟ್ಟೆ ಒಣಗಿ ಹಾಕೋದಕ್ಕೆ ಅದು ಇದು ಸಾಮಾನುಗಳನ್ನು ಇಟ್ಕೊಳ್ಳೋದಕ್ಕೆ ಬಳಸಿದ್ರೆ ನಮ್ಮ ಮಲಗುವ ಕೋಣೆಗೆ ಅಟ್ಯಾಚ್ ಆಗಿರುವಂಥದ್ದಲ್ಲಿ ಈ ಒಂದು ವ್ಯವಸ್ಥೆಯನ್ನು ಕಾಣಬಹುದು. ಹಾಗೆ ನಾವು ಹೋಗುವಂತಹ ಹೋಟೆಲ್ಗಳು, ರೆಸಾರ್ಟ್ಗಳಲ್ಲಿಯೂ ಕೂಡ ನಾವಿರುವಂತಹ ಕೊಠಡಿಗೆ ಇದೇ ವ್ಯವಸ್ಥೆ ಇರುತ್ತೆ. ಪುಟ್ಟದಾದಂತಹ ಒಂದು ಬಾಲ್ಕನಿ, ಅಲ್ಲಿ ಕೂತ್ಕೊಂಡು

ಕಾಫಿ ಟೀ ಕುಡಿಯೋದಕ್ಕೆ, ಪುಸ್ತಕಗಳನ್ನು ಓದೋದಕ್ಕೆ ಅನುವು ಮಾಡಿಕೊಟ್ಟಿರ್ತಾರೆ ಆ ಒಂದು ಸ್ಥಳಗಳಲ್ಲಿ. ಹಾಗೆ ಶುಭ್ರವಾದ ತಾಜಾ ಗಾಳಿಯನ್ನು ಸೇವಿಸೋದಕ್ಕೆ ಕೂಡ ಈ ಒಂದು ಜಾಗ ಮೀಸಲಾಗಿ ಇರುತ್ತೆ. ಈಗ ಮತ್ತೊಂದು ಗೀತೆ, ಎಸ್ ಜಾನಕಿ ಹಾಗೂ ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಇರುವಂಥದ್ದು ಚಲಿಸುವ ಮೋಡಗಳು ಚಿತ್ರದ ಹಾಡು, ಜಿ ಉದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ರಾಗ ನಿರ್ದೇಶನ.

ಗೋಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಿ. ಇನ್ನು ಬಾಲ್ಕನಿ ಅನ್ನೋದ್ರ ಕುರಿತಾಗಿ ನಾವು ಮಾತನಾಡಿದ್ವಿ. ಬಾಲ್ಕನಿ ಅನ್ನುವಂತಹ ಪದ ಬಂದದ್ದು ಇಟಲಿ ಭಾಷೆಯಿಂದ. ಇಟಾಲಿಯನ್ ಭಾಷೆಯಲ್ಲಿ ಬಾಲ್ಕೋನ್ ಅಥವಾ

ಸ್ಕ್ವಾಪ್ ಫೋಲ್ಡ್ ಅನ್ನುವಂತಹ ಪದದಿಂದ ಬಾಲ್ಕನಿ ಅನ್ನುವಂತಹ ಪದ ಬಂತು ಅಂತ ಹೇಳಿ ಹೇಳಲಾಗತ್ತೆ. ಈಗ ಹಾಡಿಗೆ ಬರೋದಾದರೆ ಮುಂದಿನ ಗೀತೆ ಅವಳ ಹೆಜ್ಜೆ ಚಿತ್ರದಿಂದ ಮೂಡಿ ಬರ್ತಾ ಇದೆ. ಚಿ ಉದಯಶಂಕರ್ ಅವರು ಗೀತೆನ ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರು ಸ್ವರವನ್ನು ಹಾಕಿದ್ದಾರೆ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಗೀತೆನ ಹಾಡಿದ್ದಾರೆ.

మధుమాస చంద్రమా నైదిలిగి సంభ్రమా. ಈ ಒಂದು ಚಂದದ ಗೀತೆ ವಿಜಯವಾಣಿ ಚಿತ್ರದಾಗಿತ್ತು. ಎಸ್ ಜಾನಕಿ ಹಾಗೂ ವಾಣಿ ಜಯರಾಮ್ ಅವರ ಮಧುರವಾದ ಕಂಠಸಿರಿಗಳು ಈ ಒಂದು ಗೀತೆಯಲ್ಲಿ ಮೂಡಿ ಬಂತು. ಆರ್ ಎನ್ ಜೈಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ಈ ಒಂದು ಗೀತೆಯೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಜೊತೆಯಾದಂತಹ ನನ್ನೆಲ್ಲ ಕೇಳುಗರು, ಹೌದು, ಕಾರ್ಯಕ್ರಮಗಳನ್ನು ಕೇಳಿದಿರಿ, ಜೊತೆಗೆ ಸಂದೇಶಗಳನ್ನು ಕೂಡ ಕಳಿಸಿ ಕಾರ್ಯಕ್ರಮಕ್ಕೆ ಸ್ಪಂದಿಸಿದಿರಿ. ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತಾ ಬೆಳಗಿನ ಪ್ರಸಾರದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗ್ತಾರೆ ಆರ್ ಜೆ ವರುಣ್ ಅವರು. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಸಮಯ 11 ಗಂಟೆಗೆ ನಾವು ಬಂದ್ಬಿಟ್ಟಿದ್ದೀವಿ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳನ್ನು ನೀಡೋದಕ್ಕೆ ಸ್ಟುಡಿಯೋದಲ್ಲಿ ಸಿದ್ಧರಾಗಿದ್ದಾರೆ ವಾರ್ತಾವಾಚಕಿ ಚೇತನಾ ರಾಜೇಂದ್ರ ಅವರು. ಇನ್ನೀಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಸ್ಲೋವಾಕಿಯಾದ ಅಧ್ಯಕ್ಷ ಪೀಟರ್ ಪೆಲೆಗ್ರಿನಿ ಸ್ಲೋವಾಕಿಯಾ ಶಾಲಾ ಮಕ್ಕಳ ಯೋಗ ಪ್ರದರ್ಶನವನ್ನು ವೀಕ್ಷಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ, ಆರೋಗ್ಯಕರ ಜೀವನಕ್ಕಾಗಿ ಯೋಗ ಜನರನ್ನು ಒಗ್ಗೂಡಿಸುವುದನ್ನು ಸಂತಸ ತಂದಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದು ಎರಡು ದಿನಗಳ ಪ್ರವಾಸಕ್ಕಾಗಿ ಫ್ರಾನ್ಸ್ನ ಏವಿಯಾನ್ಗೆ ಆಗಮಿಸಲಿದ್ದು G7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆಯಾಗದಂತೆ ಎಚ್ಚರಿಕೆ ವಹಿಸಲು ಕೇಂದ್ರ ಸರ್ಕಾರ ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲಿನ ವಿಶೇಷ ಹೆಚ್ಚುವರಿ ಅಬಕಾರಿ ಸುಂಕವನ್ನು ಹೆಚ್ಚಿಸಿದೆ. ಪರಿಷ್ಕೃತ ದರಗಳು ಇಂದಿನಿಂದಲೇ ಜಾರಿಗೆ ಬರಲಿವೆ. ಬೆಂಗಳೂರು ನಗರ ಜಿಲ್ಲೆಯಾದ್ಯಂತ ಇದೇ 28ರಿಂದ ಜುಲೈ 1ರವರೆಗೆ ರಾಷ್ಟೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ ಆಯೋಜಿಸಿದ್ದು, 5 ವರ್ಷದೊಳಗಿನ ಯಾವುದೇ ಮಗು ಲಸಿಕೆಯಿಂದ ವಂಚಿತವಾಗದಂತೆ ನಿಗಾ ವಹಿಸಲು ಬೆಂಗಳೂರು ನಗರ ಜಿಲ್ಲಾಧಿಕಾರಿ PS ಕಾಂತರಾಜು ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಮಥುರಾದ ಪ್ರಸಿದ್ಧ ಬನ್ಕೆ ಬಿಹಾರಿ ದೇವಸ್ಥಾನದ ದರ್ಶನದ ಸಮಯ ಬದಲಾವಣೆ ಸೇರಿದಂತೆ ಸಮಿತಿಯ ಕೆಲವು ನಿರ್ಧಾರಗಳನ್ನು ಪ್ರಶ್ನಿಸಿ ಸೇವಾಯತ್ಗಳು ಸಲ್ಲಿಸಿರುವ ಅರ್ಜಿಯ ವಿಚಾರ

ವಿಚಾರಣೆಯನ್ನು ಸುಪ್ರೀಂಕೋರ್ಟ್ ಇಂದು ನಡೆಸಲಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 315 ಅಂಕಗಳ ಏರಿಕೆಯೊಂದಿಗೆ 76,579 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 77 ಅಂಕ ಏರಿಕೆಯ ನಂತರ 23,931 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 4 ಪೈಸೆ ಏರಿಕೆಯೊಂದಿಗೆ 94.54 ರೂಪಾಯಿಯಷ್ಟಿದೆ. ಕ್ಯಾಲಿಫೋರ್ನಿಯಾದ ಲಾಸ್ ಏಂಜಲೀಸ್ನಲ್ಲಿಂದು ನಡೆಯುತ್ತಿರುವ ಮತ್ತೊಂದು ಜಿ ಗುಂಪಿನ ಇರಾನ್ ಮತ್ತು ನ್ಯೂಜಿಲೆಂಡ್ ನಡುವಿನ ಪಂದ್ಯ 2-2 ಗೋಲುಗಳ ಅಂತರದ ಸಮಬಲದೊಂದಿಗೆ ಅಂತ್ಯಗೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕೇಳ್ತಿದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ 11:05. ನಿಮಗೆಲ್ಲ ಮಧ್ಯಾಹ್ನದ ಪ್ರಸಾರಕ್ಕೆ ಪ್ರೀತಿಯ ಸ್ವಾಗತ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗ್ತಿದ್ದೀನಿ ನಾನು, ನಿಮ್ಮ ಬಾನುಲಿ ಗೆಳೆಯ ವರುಣ್ ಜಿಜೆ. ಇದು 11:00 ಹಂಗಾಮ. ಬ್ಯಾಕ್ ಟು ಬ್ಯಾಕ್ ಹಿಟ್ ಗೀತೆಗಳನ್ನ ಕೇಳುವಂತಹ ಸಮಯ. ಈಗ ಕೇಳಿ ಅಮರ್ ಚಿತ್ರದ ಗೀತೆಯನ್ನ ಸಂಜಿತ್ ಹೆಗ್ಡೆ ಹಾಗೂ ಸಂಗಡಿಗರ ಧ್ವನಿಯಲ್ಲಿ, ಕವಿರಾಜ್ ಅವರ ಸಾಹಿತ್ಯಕ್ಕೆ ಅರ್ಜುನ್ ಚನ್ನಿ ಅವರ ಸಂಗೀತ ಇರುವಂತಹ ಗೀತೆಯನ್ನ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ 102.9 FM. ಈಗ ಸಮಯ ಆಗಿದೆ 11:31. ಮಧ್ಯಾಹ್ನದ ಪ್ರಸಾರದಲ್ಲಿ ಇನ್ನು ಮುಂದೆ ಕೇಳುವಿರಿ ಕಲಾಭಾರತಿ. ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ ಇಂದು ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವಂತಹ ದೀಪಾ ಸನ್ನಿಧಿ ಅವರ ಕುರಿತಾಗಿ ಮಾತಾಡ್ತಾ ಸಾಗೋಣ. ಚಿತ್ರರಂಗದಲ್ಲಿ ಕೆಲವೊಬ್ಬರು ಬೆಳ್ಳಿ ಪರದೆಗೆ ಎಂಟ್ರಿ ಕೊಟ್ಟ ತಕ್ಷಣ ತಮ್ಮ ನಟನೆಯ ಮೂಲಕ ಪ್ರೇಕ್ಷಕರ ಮನಸ್ಸಿನಲ್ಲಿ ಶಾಶ್ವತವಾದಂತಹ ಸ್ಥಾನವನ್ನು ಪಡೆಯುತ್ತಾರೆ. ಅಂತಹ ನಟಿಯರಲ್ಲಿ ದೀಪಾ ಸನ್ನಿಧಿ ಸಹ ಒಬ್ರು. ಆಕ್ಷನ್, ಸೆಂಟಿಮೆಂಟ್ ಮತ್ತು ಕಮರ್ಷಿಯಲ್ ಕತೆಗಳಲ್ಲಿ ಅವರು ತೋರಿದಂತಹ ವೈವಿಧ್ಯತೆ ಇಂದಿಗೂ ಪ್ರೇಕ್ಷಕರಿಗೆ ನೆನಪಿದೆ. ಇವತ್ತು ದೀಪಾ ಸನ್ನಿಧಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಸಿನಿಮಾಗಳ ಕುರಿತಾಗಿ ಅವರ ಕುರಿತಾಗಿ ನಾವು ಮಾತಾಡ್ತಾ ಸಾಗೋಣ. ಅವರ ಮೊದಲ ಚಿತ್ರದಿಂದ ಹಿಡಿದು ಇಲ್ಲಿಯವರೆಗೆ ಅವರ ನಟನಾ ಪ್ರಯಾಣ ಹೇಗಿತ್ತು ಎಂಬುದನ್ನು ಇವತ್ತು ಮೆಲುಕು ಹಾಕೋಣ ಇವತ್ತಿನ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ಇವತ್ತು ಸ್ಯಾಂಡಲ್ವುಡ್ನ ನಗುಮುಖದ ತಾರೆ ದೀಪಾ ಸನ್ನಿಧಿ ಅವರ ಜನ್ಮದಿನ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ದೀಪಾ ಅವರ ಸಿನಿಮಾ ಜರ್ನಿ ನಿಜಕ್ಕೂ ಅದ್ಭುತ.

ಯಾವುದೇ ಗಾಡ್ಫಾದರ್ ಇಲ್ಲದೆ ಕೇವಲ ತಮ್ಮ ನಟನಾ ಕೌಶಲ್ಯದಿಂದಲೇ ಚಿತ್ರರಂಗಕ್ಕೆ ಕಾಲಿಟ್ಟಂತಹ ಪ್ರತಿಭೆ ಇವರು. ಹೌದು, ಗ್ಲಾಮರ್ ಗೊಂಬೆಯಾಗದೆ ನಟನೆಗೆ ಹೆಚ್ಚು ಸ್ಕೋಪ್ ಇರುವಂತಹ ಪಾತ್ರಗಳನ್ನೇ ಆರಿಸಿಕೊಂಡಿದ್ದು ಇವರ ಸಿನಿ ಕೆರಿಯರ್ನ ಪ್ಲಸ್ ಪಾಯಿಂಟ್ ಅಂದರೆ ತಪ್ಪಾಗೋದಿಲ್ಲ. ಇವತ್ತು ಅವರ ಹುಟ್ಟುಹಬ್ಬದ ಸಂಭ್ರಮ, ಅವರ ಸಿನಿ ಪಯಣದ ಮೊದಲ ಗೀತೆ.

ಶಕ್ತಿ ಕಾರ್ಯಕ್ರಮದಲ್ಲಿ ದೀಪಾ ಸನ್ನಿಧಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾಗಿ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ಹೌದು, ಆತ್ಮೀಯ ಕೇಳುಗರೆ, 2011 ತೆರೆ ಕಂಡಂತಹ ಸಾರಥಿ ಚಿತ್ರದ ಮೂಲಕ ದೀಪಾ ಸನ್ನಿಧಿ ಅವರು ಬೆಳ್ಳಿ ಪರದೆಗೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಎದುರು ರುಕ್ಮಿಣಿ ಅನ್ನುವಂತಹ ಸಾಂಪ್ರದಾಯಿಕ ಮತ್ತು ಮುಗ್ಧ ಹುಡುಗಿಯ ಪಾತ್ರದಲ್ಲಿ ದೀಪಾ ಅವರು ಎಷ್ಟು ಅದ್ಭುತವಾಗಿ ನಟಿಸಿದ್ರು ಅಂದರೆ, ಮೊದಲ ಚಿತ್ರದಲ್ಲೇ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಮುಡಿಗೆ ಇತ್ತು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಸೃಷ್ಟಿಸಿದ ದಾಖಲೆ ದೀಪಾ ಅವರ ಸಿನಿ ಕೆರಿಯರ್ಗೆ ದೊಡ್ಡ ಬ್ರೇಕ್ ನೀಡಿತು ಅಂದರೆ ತಪ್ಪಾಗಲಾರದು. ಈಗ ಕೇಳಿ ಪರಮಾತ್ಮ ಚಿತ್ರದ ಗೀತೆಯನ್ನು.

ನಾವು ಕಲಾಭಾರತಿ ಕಾರ್ಯಕ್ರಮದಲ್ಲಿ ದೀಪ ಸನ್ನಿಧಿ ಅವರ ಜನ್ಮದಿನದ ಪ್ರಯುಕ್ತ ಅವರ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಮೊದಲ ಸಿನಿಮಾದ ಬ್ಲಾಕ್ ಬಾಸ್ಟರ್ ಹಿಟ್ ಆದ ತಕ್ಷಣ ದೀಪ ಅವರಿಗೆ ಸ್ಯಾಂಡಲ್ವುಡ್ನ ಟಾಪ್ ಸ್ಟಾರ್ಗಳ ಜೊತೆ ನಟಿಸುವಂತಹ ಅವಕಾಶ ಸಿಗುತ್ತೆ. ಪಾಸ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪರಮಾತ್ಮ ಚಿತ್ರದಲ್ಲಿ ಇವರು ನಿರ್ವಹಿಸಿದಂತಹ ವಿಭಿನ್ನ ಪಾತ್ರ ಪ್ರೇಕ್ಷಕರ ಮನವನ್ನ ಗೆದ್ದಿತ್ತು. ಹೌದು, ಅದಾದ ನಂತರ ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆಗೆ ಜಾನು ಅನ್ನುವಂತಹ ಚಿತ್ರದಲ್ಲಿ ನಟಿಸಿ ಕಮರ್ಷಿಯಲ್ ಸಕ್ಸಸ್ ಕಂಡ್ರು. ನಾಯಕಿಯಾಗಿ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನ ನೀಡಿದಂತಹ ಹೆಗ್ಗಳಿಕೆ ದೀಪಾ ಸನ್ನಿಧಿ ಅವರಿಗೆ ಸಲ್ಲುತ್ತೆ. ಈಗ ಕೇಳಿ ಜಾನು ಚಿತ್ರದ ಗೀತೆ. ನಾಸೋನು ನಿಗಮ ಅವರ ಧ್ವನಿಯಲ್ಲಿ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು

0: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
4: ದೀಪಾಸನಿಧಿ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ. ದೀಪಾಸನಿಧಿ ಅವರ ಮೂಲ ಹೆಸರಾಗಿದ್ದದ್ದು ರಹಸ್ಯ ಅಂತ. ಹೌದು, ದೀಪಾಸನಿಧಿ ಅವರ ಮೂಲ ಹೆಸರಾಗಿತ್ತು ರಹಸ್ಯ. ಈಗ ಅವರು ಏನು ಹೇಳ್ತಾ ಇದ್ದೆ ಪರಮಾತ್ಮ, ಹಾಗೆ ನಂತರ ಜಾನು ಚಿತ್ರಗಳೆಲ್ಲ ಹಿಂದಿಂದೆ ಹಿಟ್ ಏನು ಫಿಲಮ್ಗಳನ್ನು ಅವರು ಕೊಡ್ತಾ ಸಾಕ್ತಾರೆ. ನಂತರ ದೀಪಾ ಅವರು ಬರೀ ಕಮರ್ಷಿಯಲ್ ಸಿನಿಮಾಗಳಿಗೆ ಮಾತ್ರ ಸೀಮಿತ ಆಗಲಿಲ್ಲ. ಎಂದೆನಿಗೂ ಮತ್ತು ದರ್ಶನ್ ಅವರ ಜೊತೆಗೆ ನಟಿಸಿದಂತಹ ಚಕ್ರವರ್ತಿ ಸಿನಿಮಾಗಳಲ್ಲಿ ಇವರ ಮಾಗಿದ ನಟನೆಗೆ ವಿಮರ್ಶಕರಿಂದ ಮೆಚ್ಚುಗೆ ವ್ಯಕ್ತ ಆಯಿತು. ಕನ್ನಡ ಮಾತ್ರ ಅಲ್ಲದೆ ತಮಿಳು ಚಿತ್ರರಂಗದಲ್ಲೂ ಎನಕುಲ್ ಒರವನ್ ಎಂಬಂತಹ ಸೈಕಾಲಜಿಕಲ್ ಥ್ರಿಲ್ಲರ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿ ಸೈ ಎನಿಸಿಕೊಂಡರು. ಕತೆ ಮತ್ತು ಪಾತ್ರಕ್ಕೆ ತಕ್ಕಂತೆ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವಂತಹ ಇವರ ನಟನಾ ಶೈಲಿ ಚಿತ್ರರಂಗದಲ್ಲಿ ಇವರಿಗೆ ಉತ್ತಮ ಹೆಸರನ್ನು ತಂದುಕೊಟ್ಟಿತು. ಈಗ ಕೇಳಿ ಸಕ್ಕರೆ ಚಿತ್ರದ ಗೀತೆಯನ್ನ. ಸೋನು ನಿಗಮ ಅವರ ಧ್ವನಿಯಲ್ಲಿ, ಜಯಂತ್ ಕಾಕಿಣಿ ಅವರ ಸಾಹಿತ್ಯಕ್ಕೆ, ವಿ ಹರಿಕೃಷ್ಣ ಅವರ ಸಂಗೀತ ಇರುವಂತಹ ಗೀತೆಯನ್ನು.

ಶುಭವಾರ್ತೆ ಕಾರ್ಯಕ್ರಮದಲ್ಲಿ ನಾವು ದೀಪ ಸನ್ನಿಧಿ ಅವರ ಕುರಿತಾಗಿ ಮಾತಾಡ್ತಾ ಇದ್ವಿ. ದೀಪ ಸನ್ನಿಧಿ ಅವರು ಸಿನಿಮಾಗಳನ್ನು ಆಯ್ಕೆ ಮಾಡಿಕೊಳ್ಳುವಲ್ಲಿ ತುಂಬ ಚೂಸಿ ಅಂತಾನೆ ಹೇಳ್ಬೋದು. ಯಾವುದೇ ವಿವಾದಗಳಿಲ್ಲದೆ ಚಿತ್ರರಂಗದ ನಿರ್ದೇಶಕರು ಮತ್ತು ಸಹಕಲಾವಿದರ ಜೊತೆ ಅತ್ಯುತ್ತಮ ಒಡನಾಟ ಹೊಂದಿರುವಂತಹ ಸುಸಂಸ್ಕೃತ ನಟಿಯವರು. ಬೆಳ್ಳಿ ಪರದೆಯ ಮೇಲೆ ಇವರ ಮುಗುಳ್ನಗೆ ಮತ್ತು ಸಹಜ ಅಭಿನಯ ಇವತ್ತಿಗೂ ಸಿನಿ ಪ್ರೇಕ್ಷಕರ ನೆನಪಿನಲ್ಲಿ ಹಸಿರಾಗಿದೆ. ಇವತ್ತು ಜೂನ್ 16 ಈ ಸುಂದರ ದಿನದಂದು ನಟಿ ದೀಪಾ ಸನ್ನಿಧಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ, ಅವರು ಮತ್ತೆ ಹೊಸ ಸಿನಿಮಾಗಳ ಮೂಲಕ ಚಿತ್ರರಂಗಕ್ಕೆ ಕಮ್ಬ್ಯಾಕ್ ಮಾಡಲಿ ಅನ್ನುವಂಥದ್ದು ನಮ್ಮ ಆಶಯ. ಕೇವಲ ಇವತ್ತಿನ ಕಲಾವಾರ್ತಿ ಕಾರ್ಯಕ್ರಮದಲ್ಲಿ ದೀಪಾ ಸನ್ನಿಧಿ ಅವರ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ತಿಳ್ಕೊಂಡ್ವಿ. ಕಲಾವಾರ್ತಿ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ ನಮ್ಮ ಕೇಳುಗರು ಸಹ ಸಂದೇಶವನ್ನು ಕಳಿಸಿದ್ದಾರೆ. ನಾವು ದೀಪಾ ಸನ್ನಿಧಿ ಅವರ ಸಿನಿಮಾಗಳನ್ನು ನೋಡಿ ಅವರ ಅಭಿನಯವನ್ನು ತುಂಬ ಇಷ್ಟಪಟ್ಟಿದ್ದೇವೆ ಅಂತ ನಮ್ಮ ಕೇಳುಗರು ಸಂದೇಶವನ್ನು ಕಳಿಸಿದ್ದಾರೆ. ಆತ್ಮೀಯ ಕೇಳುಗರೇ, ನಿಮ್ಮೆಲ್ಲ ಸಂದೇಶಗಳಿಗೆ ಧನ್ಯವಾದ. ಈಗ ಪ್ರಸಾರವಾಗಲಿದೆ ಕಲಾಭಾರತಿಯ ಕೊನೆಯ ಹಾಡು ಚಕ್ರವರ್ತಿ ಚಿತ್ರದಿಂದ ಅರ್ಮನ್ ಮಲ್ಲಿಕ್ ಹಾಗೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಮೂಡಿಬಂದಂತಹ ಈ ಗೀತೆಗೆ ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯ ಹಾಗೆಯೇ ಅರ್ಜುನ್ ಜನ್ಯ ಅವರ ಸಂಗೀತವಿದೆ.

0: ಸಮಯ 11:59 ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ.
1: ಕಡಲಾಮೆ ದಿನಾಚರಣೆ ಇಂದು. ಸಮುದ್ರ ಆಮೆ ಜೀವಶಾಸ್ತ್ರದ ಪಿತಾಮಹ ಸಂರಕ್ಷಣಾವಾದಿ ಡಾಕ್ಟರ್ ಆರ್ಚಿ ಕಾರ್ ಅವರ ಜನ್ಮದಿನವಾದ ಇಂದು ಸಮುದ್ರ ಆಮೆ ರಕ್ಷಕರಾಗುವ ಪ್ರತಿಜ್ಞೆ ಕೈಗೊಂಡು ಆಚರಿಸಲಾಗುತ್ತಿದೆ. ಕಡಲಾಮೆ ಮತ್ತು ಅವುಗಳ ಆವಾಸ ಸ್ಥಾನ ಸಂರಕ್ಷಣಾ ಪ್ರಯತ್ನಗಳ ಬಗ್ಗೆ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ದೇಶದ ಅಭಿವೃದ್ಧಿ, ಸುಶಾಸನ ಮತ್ತು ಜನಕಲ್ಯಾಣ ಕ್ಷೇತ್ರಗಳಲ್ಲಿ ಐತಿಹಾಸಿಕ ಸಾಧನೆ ಮಾಡಿದೆ ಎಂದು ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದಗೌಡ ಹೇಳಿದ್ದಾರೆ. ಗದಗ್ನಲ್ಲಿ ಮಾತನಾಡಿದ ಅವರು, ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಧ್ಯೇಯದೊಂದಿಗೆ ದೇಶ ಒಗ್ಗೂಡಿದೆ ಎಂದರು. ಆರೋಗ್ಯಕರ ಮುಪ್ಪಿಗೆ ಯೋಗ ಧ್ಯೇಯದೊಂದಿಗೆ ಈ ತಿಂಗಳ 21ನೇ ತಾರೀಕು ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆ ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವ ಹೊಂದಿದ ದೇಶದ 12 ತಾಣಗಳನ್ನು ಗುರುತಿಸಿದೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ವಿಶ್ವ ಪರಂಪರೆಯ ತಾಣ ಹಂಪಿ ಸಹ ಯೋಗ ಪ್ರದರ್ಶನಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಆಯುಷ್ ಖಾತೆ ಸಚಿವ ಪ್ರತಾಪ್ ರಾವ್ ಜಾಧವ್ ಹೊಸದಿಲ್ಲಿಯಲ್ಲಿ ತಿಳಿಸಿದ್ದಾರೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿಯವರ ಸಾರಥ್ಯದಲ್ಲಿ ನಡೆಯಲಿದೆ. ವಿಶ್ವಾದ್ಯಂತ 2,500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ಭಾರತೀಯ ಸೇನೆಗೆ ಅಗ್ನಿವೀರರಾಗಿ ಆಯ್ಕೆಯಾದ 11 ಜನ ಸಾಧಕ ಕ್ರೀಡಾಪಟುಗಳಿಗೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಶ್ರೀ ಕಾರುಣ್ಯ ಸ್ಪೋರ್ಟ್ಸ್ ಅಸೋಸಿಯೇಷನ್ನಲ್ಲಿ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಸನ್ಮಾನಿಸಿದರು. ಉತ್ತರ ಕನ್ನಡ ಜಿಲ್ಲೆ ಬೇಡ್ತಿ ಅಘನಾಶಿನಿ ಕೊಳ್ಳ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಶಿರಸಿಯ ಸಹಾಯಕ ಆಯುಕ್ತರ ಕಚೇರಿ ಎದುರು ಪತ್ರ ಚಳವಳಿ ನಡೆಯಿತು. ಬೇಡ್ತಿ ಹಾಗೂ ಅಘನಾಶಿನಿ ನದಿ ತಿರುವು ಯೋಜನೆ ವಿಸ್ತೃತ ಯೋಜನಾ ವರದಿ ತಡೆಹಿಡಿಯಬೇಕು, ಯೋಜನೆ ಕೈಬಿಟ್ಟಿದ್ದಾಗಿ ಘೋಷಿಸುವಂತೆ 10,000 ರೈತರು ಸಹಿ ಹಾಕಿದ ಪತ್ರಗಳನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಕಳುಹಿಸಿದ್ದಾರೆ. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ರಚನೆ ಕುರಿತು ಅಂತಿಮ ಅಧಿಸೂಚನೆಗೆ ಮುಖ್ಯಮಂತ್ರಿ ಅವರನ್ನು ಕೋರಲಾಗಿದೆ ಎಂದು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟದ ನೇತೃತ್ವ ವಹಿಸಿರುವ ಹಿರಿಯ ನ್ಯಾಯವಾದಿ ಬಿಡಿ ಹಿರೇಮಠ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ನಿಯೋಗದ ಸದಸ್ಯ ಜೆಡಿಎಸ್ ಮುಖಂಡ ಗುರುರಾಜ್ ಹುಣಸಿಮರದ್ ಮಾತನಾಡಿ, ಬೇಡಿಕೆ ಈಡೇರಿಕೆಗೆ 9 ಜುಲೈ ಗಡುವು ನೀಡಿದ್ದಾಗಿ ತಿಳಿಸಿದರು.

0: ಧಾರವಾಡದ ಮಾಳಮಡ್ಡಿಯ ಕೆಇಬೋರ್ಡ್ಸ್ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಏಳನೇ ತರಗತಿ ವಿದ್ಯಾರ್ಥಿನಿ ಕುಮಾರಿ ಆದ್ಯಾ ರಾಮ್ ಕೌಲುಗುಡ್ಡ ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಸಂಸ್ಥೆ ಸಂಘಟಿಸಿದ್ದ ಅಂತಾರಾಷ್ಟೀಯ ವಿಜ್ಞಾನ ಒಲಿಂಪಿಯಾಡ್ ಸ್ಪರ್ಧೆಯಲ್ಲಿ ಆರನೇ ಸ್ಥಾನ ಹಾಗೂ ರಾಜ್ಯಕ್ಕೆ ಪ್ರಥಮರಾಗಿ ಹೊರಹೊಮ್ಮಿದ್ದಾರೆ. ಶಿಷ್ಯವೇತನ ಪುರಸ್ಕಾರಕ್ಕೂ ಅವರು ಭಾಜನರಾಗಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ಕುಮಾರಿ ಆದ್ಯಾ ರಾಮ್ ಕೌಲುಗುಡ್ಡ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರಗಳು, ನಾನು ಕುಮಾರಿ ಆದ್ಯಾ ರಾಮ್ ಕವಲ್ಗುಡ್ ಧಾರವಾಡದ ನಾರಾಯಣ್ಪುರ್ ನಿವಾಸಿಯಾಗಿದ್ದು ಕೆಇಬೋರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಮಾಳಮಡ್ಡಿಯಲ್ಲಿ ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಇಂಡಿಯನ್ ಟ್ಯಾಲೆಂಟ್ ಒಲಿಂಪಿಯಾಡ್ ಅನ್ನು ಸಂಸ್ಥೆಯು ನಡೆಸಿದ ಅಂತಾರಾಷ್ಟೀಯ ವಿಜ್ಞಾನ ಒಲಿಂಪಿಯಾಡ್ ಪರೀಕ್ಷೆಯಲ್ಲಿ 2025-26 ಸಾಲಿನಲ್ಲಿ ನಾನು ರಾಜ್ಯಕ್ಕೆ ಆರನೇ ರ್ಯಾಂಕ್ ಗಳಿಸಿದ್ದೇನೆ. ಈ ಸಾಧನೆಯು ನನಗೆ ತುಂಬಾ ಸಂತೋಷವನ್ನು ತಂದಿದೆ. ಈ ಮೂಲಕ ನನ್ನ ಪರೀಕ್ಷೆಗೆ ತಯಾರಿ ಮಾಡಿಸಿದ ನನ್ನ ತಂದೆಯಾದ ಡಾಕ್ಟರ್ ರಾಮ್ ಕವಲ್ಗುಡ್ ಅವರಿಗೆ, ನನ್ನ ಶಾಲೆಯ ಎಲ್ಲಾ ಗುರುವೃಂದಕ್ಕೆ, ಪ್ರಾಂಶುಪಾಲರಿಗೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
0: ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಇಂದು ಸಂಜೆ 6 ಗಂಟೆಗೆ ಡಾ ಸಂತೋಷ್ ಹಾನಗಲ್ ಅವರ ದಿ ಲ್ಯಾಂಪ್ ಬೇರರ್ಸ್ ಪುಸ್ತಕ ಲೋಕಾರ್ಪಣೆಗೊಳ್ಳಲಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಾಲೂಕು ಕುಡಿಯುವ ನೀರು ಪೂರೈಕೆ ಕಾರ್ಯಪಡೆ ಸಮಿತಿ ಸಭೆ ನಡೆಸಿ ಜನ ಹಾಗೂ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸಲು ಸೂಚಿಸಿದರು. ಪ್ರಸಕ್ತ ಸಾಲಿನ ಯುಜಿಸಿಇಟಿ ಸೀಟು ಹಂಚಿಕೆ ಪ್ರಕ್ರಿಯೆ ಶೀಘ್ರದಲ್ಲೇ ಆರಂಭವಾಗಲಿದೆ. ಈ ಹಿನ್ನೆಲೆ ದೂರದರ್ಶನದ ಚಂದನ ವಾಹಿನಿ ಕೆಇಎ ನಿಮ್ಮೊಂದಿಗೆ ನೇರ ಫೋನ್ಇನ್ ಕಾರ್ಯಕ್ರಮವನ್ನು ಇಂದು ಸಂಜೆ 6 ಗಂಟೆಗೆ ಆಯೋಜಿಸಿದೆ. ಕೆಇಎ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ವನಿತಾ ವಿಹಾರ
3: ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕವನಮಾಲೆ, ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ.
4: ಶ್ರೀಮತಿ ಬಿಕೆ ಮೀನಾಕ್ಷಿ. ಈಗ ಕವನ ನದಿ ಮಲಗಿದೆ. ಈ ಕವಿತೆಯ ಆಶಯ, ನದಿಯನ್ನು ಪ್ರತಿಮೆಯಾಗಿಟ್ಟುಕೊಂಡು ಹೆಣ್ಣನ್ನು ವರ್ಣಿಸಲಾಗಿದೆ. ಈ ಸಮಾಜ ಹೆಣ್ಣನ್ನು ಹೇಗೆ ನಡೆಸಿಕೊಳ್ಳುತ್ತಿದೆ, ಹೇಗೆ ಕಾಣುತ್ತಿದೆ, ಅವಳ ಇರವನ್ನು ಹೇಗೆ ಪರಿಭಾವಿಸುತ್ತಿದೆ ಎಂಬುದನ್ನು ನದಿಯ ಮೂಲಕ ಕವಿ ಹೇಳುತ್ತಾ ಹೋಗುತ್ತಾರೆ. ಆಕೆ ಎದೆಯೊಳಗೆ ತುಂಬಿಕೊಂಡ ದುಗುಡ ದುಮ್ಮಾನಗಳನ್ನು ವರ್ಣಿಸುತ್ತಲೇ ಆಕೆಯ ಭಾವನೆಗಳನ್ನು, ಅವಳು ಏನೆಂಬುದನ್ನು ಅರ್ಥೈಸಿಕೊಳ್ಳುವಲ್ಲಿ ಸಮಾಜದ ವಿಫಲತೆಯನ್ನು ಹೇಳುತ್ತದೆ ಈ ಕವಿತೆ. ಕವಿತೆಯ ಶೀರ್ಷಿಕೆ ನದಿ ಮಲಗಿದೆ. ನದಿ ಮಲಗಿದೆ, ಆಗತಾನೆ ಹೆತ್ತ ಬಾಣಂತಿಯಂತೆ, ಕನಸಲಿ ಮೈ ಮರೆತ ಷೋಡಶಿಯಂತೆ, ಉದ್ದಕ್ಕೂ ತಾನೇ ತಾನಾಗಿ ಮೈ ಮುರಿದಿದೆ. ಸುಪ್ತವಾಗಿ ಮುಫತ್ತಾಗಿ ಕೆಲವರಿಗೆ ಮರೀಚಿಕೆಯಂತೆ ಮೈ ಚಾಚಿದೆ. ನದಿ ಮಲಗಿದೆ ಗಾಢ ನಿದ್ರೆಯಲೆಂಬಂತೆ, ಕಲಕಲವಿಲ್ಲ ಜುಳುಜುಳುವಿಲ್ಲ, ಮೆಲ್ಲ ಹರಿಹಾಯುವ ತೋಳ ಬಳಸುವ ತಹತಹವಿಲ್ಲ, ವಿಶ್ರಾಂತಿಗೂ ಅಲ್ಲ, ಮೈ ತುಂಬ ಸೆರಗ ಸುತ್ತಿದಂತೆ, ಸುತ್ತಿಯೂ ಬೆತ್ತಲಾದಂತೆ, ಬಗೆವ ಕಣ್ಣುಗಳಿಗೆ ಪಕ್ಕಾಗಿ ಕಳಚಿ ಓಡುವ ತರಾತುರಿ ಇರದೆ, ಮೊಗೆ ಮೊಗೆದು ಕುಡಿಯುವ ಹೀರಿಕೊಳ್ಳುವ ಹಿಂಡಿ ಹಿಪ್ಪೆಯಾಗುವ ಭಯವಿಲ್ಲದೆ ಅಳುಕಿಲ್ಲದೆ ಏಕಾಕಿ ಮಲಗಿದೆ. ಸದ್ದಿಲ್ಲದೆ ಪಿಸು ನುಡಿಯಗೊಳ್ಳದೆ ಆಕ್ರಮಣವಾಗಲಿ ಅಸಹನೆ ಇಲ್ಲವೆನ್ನುತ್ತ ಮಲಗಿಯೇ ಮಲಗಿದೆ. ಎಚ್ಚರವಿರದಂತೆ ಕಣ್ತೆರೆದು, ಎಚ್ಚರವಿರದಂತೆ ಕಣ್ತೆರೆದು, ಸುತ್ತ ಹರಿದಿದ್ದರೂ ದೀನ ನೋಟ ಹಿಮದ ಬಿಸಿ ಅಪ್ಪುಗೆಯಲ್ಲಿ ಕುಕ್ಕಿ ಕುಟುಕಾಡುವ ಎಳೆಹಕ್ಕಿ ಮೀನು ಮೊಸಳೆ ಜೀವಗಳ ಕಾಪಿಟ್ಟುಕೊಂಡೇ ನದಿ ಮಲಗಿದೆ ಸುಖವಾಗಿ ಮೈ ಚೆಲ್ಲಿದೆ. ನಟಿಸುತ್ತಿರಬೇಕೇನೋ. ಖಾಲಿಯಾಗಿದೆ ನದಿ, ಒಡಲ ಕಸವನೆಲ್ಲ ದಡಕ್ಕೆ

ಸೆದು ಖಾಲಿಯಾಗಿದೆ ನದಿ. ಒಡಲ ಕಸವನೆಲ್ಲ ದಡಕೆಸೆದು ಲಾಲಿಯಾಡಿಕೊಂಡಿದೆ ಮಧುರತೆಗೆ. ನದಿ ಬಹು ಸರಳವಾಗಿದೆ, ಸುಭಗವಾಗಿದೆ. ವಿರಾಗಿಣಿಯೋ ವಿರಹಿಣಿಯೋ ಸರಾಗಿಣಿಯೋ ಏನೆಂದು ಅರ್ಥವಾಗದು. ವಿರಾಗಿಣಿಯೋ ವಿರಹಿಣಿಯೋ ಸರಾಗಿಣಿಯೋ ಏನೆಂದು ಅರ್ಥವಾಗದು. ಆದರೂ ತೊನೆ ತೊನೆವ ಸುಂದರಿಯಾಗಿದೆ, ಮಾತೃತ್ವದಲ್ಲಿ ಮೆರೆವ ಮಮತೆಯಾಗಿದೆ. ಭಾವ ಬಿತ್ತಿ ಎದೆಯೊಳಗೆ ಗೂಡು ಕಟ್ಟಿದೆ. ಎಚ್ಚರಾಗುವುದು ಅದಾವಾಗಲೋ.

0: ತೊನೆ ತೊನೆವ ಸುಂದರಿಯಾಗಿದೆ. ಮಾತೃತ್ವದಲ್ಲಿ ಮೆರೆವ ಮಮತೆಯಾಗಿದೆ. ಭಾವ ಬಿತ್ತಿ ಎದೆಯೊಳಗೆ ಗೂಡು ಕಟ್ಟಿದೆ. ಎಚ್ಚರಾಗುವುದು ಅದಾವಾಗಲೋ, ಎಂತಿಗೆ ಮೈ ತೊಳೆದು ಮೈ ತಳೆವುದೋ, ಅರಿವದುದು ಅದಾವಾಗಲೋ. ಎಚ್ಚರಾಗಬೇಕಿರುವುದು ಜರೂರು. ಕೇಳಬೇಕಿದೆ ಶ್ರುತಿಗೊಂಡ ನಾದ. ಸರಸವಾಗಬೇಕಿದೆ ಬದುಕು, ಸರಸವಾಗಬೇಕಿದೆ ಬದುಕು. ತೇಪೆಯಾಗಬೇಕಿದೆ ಒಳಗಿನ ಬಿರುಕು, ತೇಪೆಯಾಗಬೇಕಿದೆ ಒಳಗಿನ ಬಿರುಕು. ತುರ್ತಿದೆ ನಮಗೆ ಮಿದುಳು ಮನಸ್ಸುಗಳ ತೊಳೆಯಬೇಕಿದೆ, ಸ್ವಚ್ಛವಾಗಬೇಕಿದೆ, ಸ್ವಚ್ಛಂದವಾಗಬೇಕಿದೆ. ಬದುಕಿನ ತೀರಗಳು ತೆರವಾಗಬೇಕಿದೆ, ಸ್ವಚ್ಛವಾಗಬೇಕಿದೆ, ಸ್ವಚ್ಛಂದವಾಗಬೇಕಿದೆ. ಬದುಕಿನ ತೀರಗಳು ತೆರವಾಗಬೇಕಿದೆ, ಬದುಕಿನ ತೀರಗಳು ತೆರವಾಗಬೇಕಿದೆ.
1: ಎಲ್ಲರಿಗೂ ನಮಸ್ಕಾರ. ನಾನು ಸುಚಿತ್ರ ಹೆಗಡೆ. ಕವನದ ಶೀರ್ಷಿಕೆ ಉಳಿದು ಹೋದ ಕ್ಷಣ. ಸಮೃದ್ಧ ಕಳೆಹುಲ್ಲಿನ ಬೇಣದ ಹಿಂದಿನ ನಕ್ಷತ್ರಗಳು ಮುದ್ದಿಸುವ ತೋಟದಲ್ಲಿ ಇರುವ ನಮ್ಮ ಪುಟ್ಟ ಅಡಗುತಾಣ, ನಾನು, ನೀನು ಮತ್ತು ಚಂದ್ರಕಿರಣ. ನಿನ್ನ ಬೆಚ್ಚನೆಯ ಕರಡಿಯಪ್ಪುಗೆಯ ತುಣುಕುಗಳು ಮಧ್ಯರಾತ್ರಿಯ ಆಗಸದ ನಿಗೂಢ ಕ್ಯಾನ್ವಾಸಿನಲ್ಲಿ ನಮ್ಮ ಸಿಹಿ ಪಿಸುಮಾತುಗಳು, ಬಿಸಿ ಉಸಿರು ಮೈಯ ಗಂಧ, ಹೃದಯ ಬಡಿತಗಳ ವಿನಿಮಯ, ನಮ್ಮೊಡಲ ಕಡಲಿನಾಳದ ಗುಟ್ಟು ಎಂದಿಗೂ ನಮ್ಮದಾಗಿರಲಿ. ನಾನು, ನೀನು ಮತ್ತು ಚಂದ್ರಕಿರಣ. ನೆರಿಗೆ ಲಂಗದಲ್ಲಿ ಬಚ್ಚಿಟ್ಟ ಚಕ್ಕುಲಿ, ನಿನ್ನ ಮುಷ್ಟಿಯಲ್ಲಿದ್ದ ಶಂಖದ ಸರ ಮತ್ತು ಬೆರಳುಗಳ ವಿನಿಮಯ, ಕತ್ತೆತ್ತಿ ಮುಖವೆತ್ತಿ ನಾಚಿಕೆ ಗೆದ್ದ ಕ್ಷಣ, ನಾನು, ನೀನು ಮತ್ತು ಚಂದ್ರಕಿರಣ. ತುಂಬಿದ ಕಣ್ಣು, ಅದುರುವ ತುಟಿ, ವಿನಿಮಯವಾಗದ ಮುತ್ತು, ಹಿಂಡಿದ ಹೃದಯದ ಕೊನೆಯ ಕ್ಷಣ, ನಾನು, ನೀನು ಮತ್ತು ಚಂದ್ರಕಿರಣ. ಕವಿತೆಯ ಆಶಯ, ಮೊದಲ ಪ್ರೀತಿ ಸದಾ ಹಸಿರು, ಹದಿಹರೆಯದಲ್ಲಿ ಮೂಡಿದ ಪ್ರೀತಿಯ ಸುಂದರ ಸ್ಮರಣೆಗಳು ಮತ್ತು ಫಲಿಸದ ನಿರಾಶೆ ಎರಡೂ ಇಲ್ಲಿ ವ್ಯಕ್ತವಾಗಿವೆ.
2: ಎಲ್ಲರಿಗೂ ನಮಸ್ಕಾರ. ನಾನು ಜಾಹಿದ ಕೊಡಗು. ಕವನದ ಶೀರ್ಷಿಕೆ ಅವಳ ಧ್ಯಾನ. ಅವನ ಬೇಕು ಬೇಡಗಳು ಅದೆಷ್ಟು ಚೆನ್ನಾಗಿ ಗೊತ್ತು ಅವಳಿಗೆ. ಬೆಳಿಗ್ಗೆ ಎದ್ದೊಡನೆ ದಡಬಡನೆ ಬಿಸಿ ಬಿಸಿ ಟೀಯೊಂದಿಗೆ ಅವನನ್ನು ಎದುರುಗೊಳ್ಳುವ ಅವಳಿಗೆ ಚೆನ್ನಾಗಿ ಗೊತ್ತು. ಅವನಿಗೆ ಟೀ ಎಂದರೆ ಅವಳಿಗಿಂತಲೂ ಹೆಚ್ಚು ಆಪ್ತವೆಂದು. ಅಂತೆಯೇ ಅವಳಿಗೆ ಇದೂ ಗೊತ್ತು, ಅವನಿಗೆಂದೇ ಟೀ ಮಾಡುವ ಆ ಘಳಿಗೆ ಅವಳಿಗೆ ಅವನಿಗಿಂತಲೂ ಹೆಚ್ಚು ಆಪ್ತವೆಂದು. ತಿಂಡಿಯ ತಟ್ಟೆಯನ್ನು ಕೈಯಲ್ಲಿಟ್ಟು ಮುಖದಲ್ಲಿ ಮೂಡುವ ಸಂತೃಪ್ತ ಅಥವಾ ಅತೃಪ್ತ ಗೆರೆಯನ್ನು ಅವಗಾಹನೆ ಮಾಡುವ ಕ್ರಿಯೆ ಗಂಟೆಗಟ್ಟಲೆ ಒಲೆಯ ಮುಂದೆ ಅಡುಗೆ ಬೇಯಿಸಿದಷ್ಟು ಸರಳ ಅವಳಿಗೆ. ಉಪ್ಪಿಟ್ಟು ಮಾಡುವುದು ಬಿಟ್ಟು ತಿಂಗಳೇ ಆಯಿತು. ಬೇಳೆ ಬಟಾಟೆ ಆಗದು ಅವನಿಗೆ. ಮಸಾಲೆ ಮಜ್ಜಿಗೆ ಎಂದರೆ ಪ್ರಾಣ. ಹಸಿಮೆಣಸು ಹಸಿಡಿಟಿ ತರಿಸುತ್ತೆ, ಕರಿದ ಶೇಂಗ ಪಿತ್ತ. ದಿನಾ ರಾತ್ರಿ ಊಟಕ್ಕೆ ಮುದ್ದೆ ಇದ್ದರೆ ಸಂತೃಪ್ತ. ಸ್ನಾನಕ್ಕೆ ಬಿಸಿ ನೀರು ಬಿಡುವುದು, ತೊಟ್ಟ ಅಂಗಿ ಅಥವಾ ಪ್ಯಾಂಟಿನಲ್ಲಿ ಸುಕ್ಕು ಹುಡುಕುವುದು, ಊಟದ ನಂತರ ನೀರು ಕುಡಿದನೋ ಇಲ್ಲವೋ, ಮುಖದಲ್ಲಿನ ಗಡ್ಡದಲ್ಲೇನಾದರೂ ಬಿಳಿ ಮೂಡಿದೆಯೇ, ಕಾಲರ್ ಪಟ್ಟಿ ಸರಿಯಾಗಿ ಮಡಿಸಿರುವನೇ, ನಿನ್ನೆ ಬಿಚ್ಚಿಟ್ಟ ಸಾಕ್ಸನ್ನು ಒಗೆಯುವುದೇ ಮರೆತನಲ್ಲ, ರಾತ್ರಿ ಮಲಗಿರುವವನ ಕಾಲ ಮೇಲಿನ ಕಂಬಳಿ ಸರಿದಿದೆಯಲ್ಲ, ಇತ್ತೀಚೆಗೆ ಯಾಕೋ ಸ್ವಲ್ಪ ಗೊರಕೆ ಹೆಚ್ಚಾಗಿದೆ, ಕೆಲಸ ಹೆಚ್ಚೇನು, ಸಿಗರೆಟ್ ಬೇಡ, ಮದ್ಯ ಸ್ವಲ್ಪ ಕಡಿಮೆ ಮಾಡು, ಆರೋಗ್ಯದ ಬಗ್ಗೆ ಕಾಳಜಿ ವಹಿಸು, ಯಾಕಿಷ್ಟು ತಡ, ಇಷ್ಟೆಂದು ಕಾಯುವುದು. ಅಬ್ಬಾ, ಅವನ ಪ್ರಪಂಚ ಹೊಕ್ಕವಳಿಗೆ ಮತ್ಯಾವುದರ ಪರಿವಿದೆ. ಇಷ್ಟೆಲ್ಲದರ ನಡುವೆ ರಜೆಯ ಭಾನುವಾರ ಕಂಬಳಿಯೊಳಗೆ ಗುಬ್ಬಚ್ಚಿಯಂತೆ ಅವುಚಿ ಅವನ ಭುಜಕ್ಕೊರಗಿ ಚಂದದ ರೊಮ್ಯಾಂಟಿಕ್ ಸಿನಿಮಾವೊಂದನ್ನು ನೋಡುವುದು ಅವಳ ಊಹೆಗೂ ಮೀರಿದ ಆತ್ಯಂತಿಕ ಕ್ಷಣ ಅಲ್ಲವೇ? ಈ ಕವಿತೆಯ ಆಶಯ ಅಂದರೆ, ಒಬ್ಳು ಪ್ರೇಮಿ ಅಥವಾ ಅವಳು ಹೆಂಡತಿನೇ ಆಗಿರಲಿ, ಅವಳು ಮೊದಲು ಪ್ರೇಮಿ ಆಗಿರ್ತಾಳೆ, ಅವಳು ಅವನನ್ನು ಎಷ್ಟು ಆಸೆ ಪಡ್ತಾಳೆ, ಅವನನ್ನು ಎಷ್ಟು ಕಾಳಜಿ ಮಾಡ್ತಾಳೆ, ಎಷ್ಟು ಅವನು ಹಿಂದಿಂದೇನೆ ನಿಂತು ಅವನ ಸೇವೆ ಮಾಡ್ತಾಳೆ. ಆದರೆ ಆ ಸೇವೆ ನಿಷ್ಕಲ್ಮಶವಾಗಿ ಮಾಡ್ತಾ ಹೋಗ್ತಾಳೆ ಅವಳು. ಅವಳು ಯಾವ ರಿಟರ್ನ್ಸ್ ಕೇಳಲ್ಲ ಅದಕ್ಕೆ. ಅವನು ನನ್ನನ್ನು ಪ್ರೀತಿಸ್ಲಿ ಅಂತಾಗಲಿ ಅವಳು ಎಕ್ಸ್ಪೆಕ್ಟ್ ಮಾಡಲ್ಲ. ಆದರೆ ಅದು ಆಗಬೇಕು ಅನ್ನೋದು ಈ ಕವಿತೆಯ ಆಶಯ.

0: ಪ್ರತಿಯೊಬ್ಬ ಗಂಡ ಕೂಡ ತನ್ನ ಹೆಂಡತಿಗೂ ಒಂದು ಆರೋಗ್ಯ ಇದೆ, ಅವಳಿಗೂ ಒಂದು ಬದುಕಿದೆ, ಅವಳದೇ ಒಂದು ಸ್ವತಂತ್ರ ಸ್ಪೇಸ್ ಇದೆ, ಅದನ್ನ ಅರ್ಥ ಮಾಡಿಕೊಂಡು ಅವಳ ಜೊತೆನಲ್ಲಿ ನಡ್ಕೊಂಡು ಹೋಗೋದು ತುಂಬಾ ಮುಖ್ಯ ಆಗುತ್ತೆ ಇವತ್ತಿಗೆ. ಯಾಕಂದ್ರೆ ಅವಳು ದುಡಿತಿರ್ತಾಳೆ, ಇಬ್ರು ದುಡಿಮೆಯಲ್ಲಿರುವಂತ ಗಂಡ ಹೆಂಡತಿ ಹೆಂಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕಬೇಕು, ಅವಾಗಷ್ಟೇ ಜೀವನ ಸ್ವಾರಸ್ಯಕರ ಆಗಿರುತ್ತೆ ಅನ್ನೋದು ಈ ಕವಿತೆ ಆಶಯ.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶಿಲ್ಪಶ್ರೀ ಹರು. ಕವನದ ಶೀರ್ಷಿಕೆ ಕಳೆದು ಹೋಗುತ್ತಿದ್ದಾನೆ. ಕನಸು ಕಸವುಗಳ ಕಾವಲ್ಲಿ ಹೈರಾಣಾಗಿ ಬೂದಿಯಾದರೂ ಅದರಲ್ಲೇ ಜೀವ ತಳೆವ ಫೀನಿಕ್ಸ್. ನೇಗಿಲು ಗುದ್ದಲಿಗಳಿಂದ ನಿತ್ಯವೂ ಸೀಳುತ್ತಿದ್ದರೂ ಬರಿದ ನೆಲದಲ್ಲಿ ಬಿದ್ದ ಒಂದು ಹದದ ಮಳೆಗೆ ಚಿಗಿವ ಚಿಗಿರಿ. ಬದುಕಿನುದ್ದಕ್ಕೂ ಕೂಗಾಡಿ ಹೋರಾಡಿದರೂ ಮುದುಡುವ ಕರಿಕಾಯ ಹೊತ್ತ ಅವನೀಗ ಬುಡಮೇಲಾದ ಹೊಳದಂಡೆಯ ಗರಿಕೆ. ಅವನಿಂದು ಕಟ್ಟಡ ಕಾರ್ಖಾನೆಗಳಡಿಯ ಅವಶೇಷ. ಅವನೆದೆಯೇ ರಸ್ತೆ ರೈಲುಗಳಿಗೆ ಹಾಸುಗಲ್ಲು. ನೀತಿ ಕಟ್ಟಾಳುವ ಬಕಧ್ಯಾನಿಗಳ ತೆಕ್ಕೆಯಲ್ಲಿ ಉಸಿರುಗಟ್ಟಿರುವ ಅವನ ಕನಸುಗಳು ಹರಳುಗಟ್ಟುವ ಮುನ್ನವೇ ಮಾರಾಟವಾಗುತ್ತಿವೆ. ಹೊತ್ತು ಮೂಡುವ ಮುನ್ನ ಕೆಸರ ಗದ್ದೆಗಿಳಿದು ನೆಲತಾಯಿಯ ಒಡಲಿಗೆ ಪುಳಕ ನೀಡುವ ಅವನ ಅಪ್ಪಟ ಮಗನೀಗ ಹಸಿರ ಹೆಸರಲ್ಲಿ ಉಸಿರ ಕಳೆದುಕೊಳ್ಳುತ್ತಿದ್ದಾನೆ. ಕವನದ ಆಶಯ ಭೂಮಿ ತಾಯಿಯ ಮೊದಲ ಮಗ ಅಂದರೆ ಚೊಚ್ಚಲ ಮಗ ರೈತ. ರೈತ ಕಾಲದಿಂದಲೂ ಕೆಸರು ಗದ್ದೆಯಲ್ಲಿ ಶ್ರಮಪಟ್ಟು ಜೀವನವನ್ನ ನಡೆಸಿದ್ರೂ ಕೂಡ ಅವನಿಗೆ ಅವನ ಕನಸುಗಳನ್ನ ಈಡೇರಿಸಿಕೊಳ್ಳಲಾಗದಂತಹ ದುಸ್ಥಿತಿ ಸಂಕಟ. ಇವತ್ತಿಗೂ ಯಾವತ್ತಿಗೂ ಅವನ ಬದುಕು ಹೀಗೆಯೇ ಎಂದು ನಿರ್ಧಾರ ಆಗಿರುವ ಹಾಗೆ ನಮ್ಮ ಸುತ್ತಲಿನ ವ್ಯವಸ್ಥೆ ಅವನ ಉಸಿರನ್ನ ಕಟ್ಟಿಸುತ್ತಿದೆ. ಹಾಗಾಗಿ ಅವನನ್ನ ಅಭಿವೃದ್ಧಿ ಹೆಸರಿನಲ್ಲಿ ಅವನ ಜಮೀನನ್ನ ಅವನನ್ನ ನಾವೆಲ್ಲ ಕಿತ್ತುಕೊಳ್ತಾ ಇದ್ದೇವೆ. ಇದರಿಂದ ಅವನಿಗೆ ಬಿಡುಗಡೆಯೇ ಇಲ್ಲವೇನು ಅನ್ನುವ ಜೊತೆಗೆ ಆ ರೈತನ ಪರಿಸ್ಥಿತಿ ಹೇಗಿದೆ ಅನ್ನುವುದರ ಚಿತ್ರಣ ಈ ಕವನದಲ್ಲಿ ಚಿತ್ರಿತವಾಗಿದೆ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷಿತಾ. ಕವನದ ಶೀರ್ಷಿಕೆ ಮುನ್ನಡೆಯಬೇಕು ನಗುತ್ತಲಿ. ಅದೆಷ್ಟೋ ವಿಧಾಯಗಳು ಸಂಭವಿಸುವವು ಬದುಕಲಿ, ಅದೆಷ್ಟೋ ವಿಧಾಯಗಳು ಸಂಭವಿಸುವವು ಬದುಕಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಬೇಕು ನಗುತ್ತಲಿ. ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಬೇಕು ನಗುತ್ತಲಿ. ಬರುವಾಗ ಏನನ್ನೂ ತರದೆ, ಬರುವಾಗ ಏನನ್ನೂ ತರದೆ, ಹೋಗುವಾಗೇನೂ ಕೊಂಡೊಯ್ಯದೆ, ಹೋಗುವಾಗ ಏನನ್ನೂ ಕೊಂಡೊಯ್ಯದೆ, ನಡುವಲ್ಲಿ ಬಯಸುವವು ಕಣ್ಣಿಗೆ ಕಂಡಿದ್ದೆಲ್ಲ ಬೇಕೆಂದು, ನಡುವಲ್ಲಿ ಬಯಸುವವು ಕಣ್ಣಿಗೆ ಕಂಡದ್ದೆಲ್ಲ ಬೇಕೆಂದು, ನಾಳೆಗಳ ಕಾಣದೆ ನಿನ್ನೆಗಳ ಬದಲಿಸಲಾಗದೆ, ನಾಳೆಗಳ ಕಾಣದೆ ನಿನ್ನೆಗಳ ಬದಲಿಸಲಾಗದೆ, ದೂಷಿಸುವೆವು ವಾಸ್ತವವ ನಮ್ಮದಲ್ಲದ ಸಮಯವ ನೆನೆದು, ದೂಷಿಸುವೆವು ವಾಸ್ತವವ ನಮ್ಮದಲ್ಲದ ಸಮಯವ ನೆನೆದು. ಶಾಶ್ವತವಲ್ಲದ ಈ ಬದುಕಿಗೆ ಶಾಶ್ವತ ಬಂಧಗಳ ಆಸರೆ ಏಕೆ, ಶಾಶ್ವತವಲ್ಲದ ಈ ಬದುಕಿಗೆ ಶಾಶ್ವತ ಬಂಧಗಳ ಆಸರೆ ಏಕೆ, ಮಾಸಿ ಹೋಗುವ ನೆನಪುಗಳ ನೆನೆದು ಮತ್ತೆ ಮತ್ತೆ ಮರುಗುವುದೇಕೆ, ಮಾಸಿ ಹೋಗುವ ನೆನಪುಗಳ ನೆನೆದು ಮತ್ತೆ ಮತ್ತೆ ಮರುಗುವುದೇಕೆ. ವಿದಾಯಗಳು ಎಷ್ಟೇ ಸಂಭವಿಸಲಿ ಬದುಕಲಿ, ವಿದಾಯಗಳು ಎಷ್ಟೇ ಸಂಭವಿಸಲಿ ಬದುಕಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಿರಿ ನಗುತ್ತಲಿ, ಎದೆಗುಂದದೆ ಸ್ವೀಕರಿಸಿ ಮುನ್ನಡೆಯಿರಿ ನಗುತ್ತಲಿ. ಈ ಕವನದ ಆಶಯ ಬಂದು ನಮ್ಮ ಬದುಕಲ್ಲಿ ನಿರೀಕ್ಷಿತವಾಗಿ ಅಥವಾ ಅನಿರೀಕ್ಷಿತವಾಗಿ ಎಷ್ಟೋ ಜನ ಬರ್ತಾರೆ, ಆದರೆ ಬಂದವರೆಲ್ಲ ಜೊತೆಗೆ ಇರ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಇತ್ತೀಚೆಗೆ ಎಷ್ಟೋ ಆತ್ಮಹತ್ಯೆ ಪ್ರಕರಣಗಳು ಇದರಿಂದಾನೇ ಆಗ್ತಿದ್ದಾವೆ. ಯಾರೋ ನಮ್ಮ ಜೊತೆ ಬರ್ತಾರೆ, ಇರ್ತಾರೆ, ಪ್ರೀತಿ ತೋರಿಸ್ತಾರೆ, ನಂತರ ಬಿಟ್ಟೋಗ್ತಾರೆ ಅಂದ ಮಾತ್ರಕ್ಕೆ ನಾವು ಅದನ್ನೇ ನೆನಪು ಮಾಡಿಕೊಂಡು ಕೊರಗದೆ ನಗ್ತಾ ಮುಂದೆ ಸಾಗಬೇಕು ಅನ್ನೋದೇ ಈ ಕವಿತೆಯ ಆಶಯ.
3: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು HR ಕನ್ನಿಕಾ. ನಾನು ವಾಚಿಸಲಿರುವಂತಹ ಕವನ ಸ್ನೇಹದ ಜ್ಯೋತಿ. ಸ್ನೇಹದ ಗುಡಿ ಕಟ್ಟಿ ಭಕ್ತಿಗಾನದಲ್ಲಿ ಮಿಂದು ಅಹಂಕಾರದ ಕುರುವನ್ನಳಿಸಿ ಅರ್ಚನೆ ಮಂತ್ರಗಳ ಜಪಿಸಿ ಬಿಡು. ಖಾಲಿಯಾದ ಬಾಂದಳಕ್ಕೆ ಚುಕ್ಕಿಗಳ ಚಿತ್ತಾರ ಬಿಡಿಸಿ ಬೆಳದಿಂಗಳ ಬೆಳಕಲ್ಲಿ ಮನದ ಕತ್ತಲೆ ಕಳೆದು ಬಿಡು. ಕುಂಬಾರನ ಮಣ್ಣಿನ ಹನತೆಗೆ ಗಾಣಿಗನ ತೈಲವ ಬೆರೆಸಿ ಕೃಷಿಕನು ಬೆಳೆದ ಹತ್ತಿಯನ್ನಿಟ್ಟು ಏಕತೆಯ ಸಂದೇಶ ಸಾರಿಬಿಡು. ನಿಶ್ಚಲ ಹೃದಯವು ಬಲವಾಗಿ ಪರಿಶ್ರಮವು

0: ವೈಭವವಾಗಿ ನಿನ್ನ ಛಾಯೆಯ ಒಕ್ಕಳ ನಾಭಿಯಿಂದ ಸ್ನೇಹ ಜ್ಯೋತಿಯ ಬೆಳಗಿ ಬಿಡು. ಈ ಕವನದ ಆಶಯವೇನೆಂದರೆ, ಸ್ನೇಹವೆಂಬ ಗುಡಿಯನ್ನ ಕಟ್ಟಿ ಭಕ್ತಿ ಭಾವದಲ್ಲಿ ಮಿಂದು ನಮ್ಮೆಲ್ಲಿರುವ ಅಹಂಕಾರವನ್ನು ಅಳಿಸಿದಾಗ ಸ್ನೇಹವೆಂಬ ಮಂತ್ರವನ್ನ ಜಪಿಸುತ್ತಾ ಬಾಳು ಬೆಳಗುತ್ತದೆ. ರಾತ್ರಿಯ ವೇಳೆಯಲ್ಲಿ ಬಾಂದಳವು ಚುಕ್ಕಿಗಳ ಬಿಡಿಸಿದ ಚಿತ್ತಾರದಲ್ಲಿ ಬೆಳದಿಂಗಲು ಕತ್ತಲಿಗೆ ದಾರಿ ತೋರಿಸುತ್ತಿದೆಯೋ, ಅದೇ ರೀತಿ ಮನದಲ್ಲಿ ತುಂಬಿರುವ ಎಷ್ಟೋ ಸಮಸ್ಯೆಗಳಿಗೆ ಈ ಸ್ನೇಹದ ಸಂಜೀವಿನಿ ಮನದ ಕತ್ತಲೆಯನ್ನ ಬೆಳಗುತ್ತದೆ. ಹೇಗೆ ಕುಂಬಾರ ಮಣ್ಣಿನ ಮಡಿಕೆಯ ದೀವಿಗೆಯಾಗಿ ಗಾಣಿಗನ ತೈಲವನ್ನು ಬೆರೆಸಿದಾಗ, ರೈತನು ಬೆಳೆದ ಹತ್ತಿಯನ್ನ ದೀಪವನ್ನ ಹಚ್ಚಿದಾಗ ಕತ್ತಲು ಬೆಳಗುತ್ತದೆ. ಕುಂಬಾರ ಗಾಣಿಗ ರೈತನಿಂದ ಶ್ರಮದಿಂದ ಕತ್ತಲೆಯನ್ನು ಬೆಳಗುವ ಹಣತೆ ಹೇಗೆ ಸಿದ್ಧವಾಯಿತೋ ಎಂದರೆ, ಇದಕ್ಕೆ ಯಾವುದೇ ಜಾತಿ ಭೇದವಿಲ್ಲ. ಎಲ್ಲ ಸಂಬಂಧಗಳೆಲ್ಲ ಸ್ನೇಹವು ಪವಿತ್ರವಾದದ್ದು. ಯಾವುದೋ ವಯಮಾನ ಜಾತಿ ಮತ ಧರ್ಮಗಳ ಭೇದವಿಲ್ಲ. ಸ್ನೇಹವು ಬಲವಾಗಬೇಕಾದರೆ ಅಂತರಂಗವು ಪರಿಶುದ್ಧವಾಗಿರಬೇಕು ಎಂಬುದು ಈ ನನ್ನ ಕವನದ ಆಶಯ.
1: ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಎಂಯು, ಕಾವ್ಯ ನಮ್ಮ ಶ್ವೇತಾ ಮಂಡ್ಯ. ಕವನದ ಶೀರ್ಷಿಕೆ ನೀನು ಇರಬೇಕು ಬಿರಿದ ಮಲ್ಲಿಗೆ ನಗುವಿನ ಹಾಗೆ. ನಿನ್ನ ನಗುವಲ್ಲಿ ನಗುತ್ತಲಿದ್ದ ಹೊಲ ರಟ್ಟೆ ಸೋಲುವವರೆಗೂ ಹೆಂಟೆ ಹೊಡೆದ ಹಣೆಯಲ್ಲಿ ಬೆವರು ಒರೆಸಿ ಕೆಸರ ಮೆತ್ತಿಕೊಂಡು ಮಗುವಾಗುತ್ತಲಿದ್ದ ನಿನ್ನ ಮುಖ. ಮೈದುಂಬಿದ ಒಡೆತೆನೆಯ ಫಸಲು ಸೂಜಿಗಣ್ಣಿನೊಳಗಿಳಿದು ಕಾಡುವ ಹಸಿರಗದ್ದೆ, ಕೊರಳ ತಬ್ಬುವ ತೆಂಗು ಬಾಳೆ ಬೈತಲೆಯ ನೆನಪಿಸುವ ನಿನ್ನೊಲವ ಸೀಳುದಾರಿ, ಸುಗ್ಗಿಯ ಕಿಚ್ಚಿನಲ್ಲಿ ಚೋಮನ ಮಕ್ಕಳು ಡಂಕಣಕ ಡಂಕಣಕ ಕುಣಿದ ತಮಟೆಯ ತಾಳ. ನೆನಪಿದೆಯಾ, ಆ ರಾತ್ರಿ ಜಾತ್ರೆಯಾಗುತ್ತಿತ್ತು. ಗಂಗೆತ್ತಿನ ಜೋಡಿ ದಿಬ್ಬಣವಾಗಿ ಕೈಬೆರಳ ತುದಿಯಲ್ಲಿ ಬಣ್ಣ ಬಯಕೆಗೆ ಚಿತ್ರವಾಗುತ್ತಿದ್ದ ಘಳಿಗೆಗಳವು. ಭರವಸೆಯ ತೊಟ್ಟಿಲು ಚಂದ್ರ ಗೆಜ್ಜೆಯ ಮೋಡಿಗೆ ತಾಳ ಹಾಕುತ್ತಲಿದ್ದ. ಅಪ್ಪನಾಗಿ ಅಪ್ಪಿದ ಹೃದಯದ ಮೇಳ ತೊದಲ ನುಡಿ ಆಲಿಸಿದ ಗಣಮೇಳ, ಆಲಾಪ ತಟ್ಟಿದ ಚಪ್ಪಾಳೆಯ ಮೆಲಕು ಅಣ್ಣಾ. ನೇಗಿಲು ಹರಿದಂಗೆ ಬದುಕು, ನೇರ ಸರಳ ರೇಖೆಯ ಹಾಗೆ ಸಾಲು ತಿರುವಿನಲ್ಲಿ ವಕ್ರ ವೃತ್ತ ಹೀಗೆ. ಧ್ಯಾನದಲ್ಲಿ ಚಿತ್ತದ ಬೀಜ ಫಲ ಕೊಡುವುದು ಛಲದಿ ಮಣ್ಣ ಸೀಳಿ. ಮೂಕಮನಕ್ಕೆ ಮೆಲಕುವ ಬಾಯಿಗೆ ಹತ್ತಿ ಹುಲ್ಲನಿಟ್ಟು ಬಯಕೆಯ ಬಾಗಿನವನಿಟ್ಟು ಮೈದಡವಿದಾಗ ಕೈಗಳಲ್ಲಿ ಕರುಣೆ ಋಣವಾಗಿ ಆಡುತ್ತಿತ್ತು. ಗೋಧೂಳಿಯಲ್ಲಿ ಕಂಡ ನಿನ್ನ ಮುಖ ಹಾಲು ಹವಳದ ದಂಡೆಗಳಂತಾದ ಧಾರಾಳಿಯಾದ ನಿನ್ನ ಕನಸು ಯಾವ ಒಗಟಿಗೆ ಮುಖ ಮಾಡಿದೆ? ಯಾವ ಧ್ರುವ ದಿಕ್ಕಿಗೆ ನಡೆವಂತೆ ಮನ ಮಾಡಿದೆ? ಹೆಜ್ಜೆ ಹೆಜ್ಜೆಯಲ್ಲಿ ಕರುಳು ಮಿಡಿಯುತ್ತಲಿಹುದು ಭಾವ ಭರತ ಜನ ಜನಪದವಾಗಿ ಮಾತು ಮಾತಿಗೂ ಜಗದ ಕಣ್ಣಿಯಲ್ಲಿ ನೊಂದವರ ನೊಗವಾಗಿ ಕಾಲದ ಎತ್ತುಗಳ ಮೇಲೆ ನಲಿಯಬೇಕು ನೀನು ನಗುತ್ತಲಿರಬೇಕು. ಬೆಳಗು ಬೈಗು ಮುಂಜಾವಿನಲ್ಲಿ ಹಣೆಮರೆ ಮಾಚಿ ಕಣ್ಣ ದೂರಕ್ಕೆ ನೆಟ್ಟು ನನ್ನೊಳಗೆ ಇಳಿದ ಬೇಸಿಗೆಯ ಚಳಿ ಮಳೆಯ ಗಾಳಿಯಲ್ಲಿ ಬೆಚ್ಚಗೆ ಕೂತು ಆಡಿದ ಮಾತು ಮುಗಿದಿಲ್ಲ. ಮುಂಗಾರಿನ ತುಂತುರುವಿನಲ್ಲಿ ನಿನ್ನ ನೆರಳಿನಲ್ಲಿ ನಾನು ಹಿಂದೆ, ಭರವಸೆಯ ಕೊಡೆ ಹಿಡಿದ ನೀನು ಮುಂದೆ ಮುಂದೆ. ಉಳಿದಿರಲಿ ನಿನ್ನೊಳಗಿನ ಕಥೆಯ ಕಣಜ, ಇಂದಿಗೆ ಮುಗಿಯಲಾರದು. ನೀನು ಇರಬೇಕು ಬಿರಿದ ಮಲ್ಲಿಗೆ ನಗುವಿನ ಹಾಗೆ. ಕವನದ ಆಶಯ, ನಾವೆಲ್ಲರೂ ಎಷ್ಟು ಸುಲಭವಾಗಿ ನಮ್ಮೆಲ್ಲ ಜವಾಬ್ದಾರಿಗಳನ್ನ ರೈತನ ಹೆಗಲಿಗೆ ನೂಕಿ ಬಿಡ್ತೇವೆ. ರೈತನನ್ನ ಬಹಳ ದೊಡ್ಡ ದೊಡ್ಡ ಮಾತುಗಳಿಂದ, ರೈತನೇ ದೇಶದ ಆಸ್ತಿ, ದೇಶದ ಬೆನ್ನೆಲುಬು ಅಂತೆಲ್ಲ ಹೇಳ್ತೇವೆ. ಅವನನ್ನ ಹೊಗಳಿ ಹೊಗಳಿ ಅಟ್ಟಕ್ಕೇರಿಸ್ತೇವೆ. ಅವನ ಉದ್ಧಾರಕ್ಕಾಗಿ ನಮ್ಮ ಸರ್ಕಾರಗಳಂತೂ ಹತ್ತು ಹಲವು ಯೋಜನೆಗಳನ್ನ ಜಾರಿಗೆ ತರ್ತವೆ. ಇನ್ನು ರಾಜಕಾರಣಿಗಳು ಭರವಸೆಯ ಮಹಾಪೂರವನ್ನೇ ಕೊಟ್ಟು ಅವನಿಂದ ಮತವನ್ನ ತೆಗೆದುಕೊಂಡು ಅಧಿಕಾರದ ಗದ್ದಿಗೆಗೆ ಏರ್ತಾರೆ. ಆದರೆ ಒಮ್ಮೆ ಬಂದು ನೋಡಿ, ನೊಗ ಹುಳುತ್ತಾ ಇರುವ ರೈತನ ಬೆನ್ನು

0: ಯಾವ ಮಟ್ಟಿಗೆ ಬಾಗಿದೆ ಅಂತ ಹೇಳಿ. ಯಾರು ರೈತನೊಂದಿಗೆ ಕೂತು ಅವನ ಕಷ್ಟವನ್ನ ಸುಖವನ್ನ ಆಪ್ತವಾಗಿ ಕೇಳ್ತಕ್ಕಂಥ ಮನಸ್ಸಿರುವಂಥವರು? ಮನಸ್ಸಿರಲಿ, ಸಮಯ ಎಲ್ಲಿದೆ ನಮಗೆ? ಅವನ ಕಷ್ಟ ಸುಖಗಳನ್ನ ನಾವು ವೇದಿಕೆಗಳಲ್ಲಿ ಕೇಳ್ತೇವೆ, ಅವನ ಜೊತೆಗೆ ಮಾತನಾಡೋದಕ್ಕೆ ಸಮಯ ಕೂಡ ನಮಗೆ ಇರೋಲ್ಲ. ರೈತನನ್ನ ನಾವು ನಂಬಿಕೊಂಡು ಅವನು ಉಳುವುದರ ಮೂಲಕ ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೂ ಕೂಡ, ಯಾರಾದರೂ ನೀನು ಏನು ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ, ನಾನು ಇಂಜಿನಿಯರ್ ಡಾಕ್ಟರ್ ಅಂತ ಹೇಳಿಕೊಳ್ಳುವ ಹೆಮ್ಮೆಯ ಭಾವ, ಒಬ್ಬ ರೈತ ನಾನು ರೈತ ಅಂತ ಹೇಳಿಕೊಳ್ಳುವ ಅವನ ಮನಸ್ಸಿನಲ್ಲಿ ಇಲ್ಲ. ಯಾಕಿಲ್ಲ? ಅವನಿಗೆ ಆ ಧೈರ್ಯವನ್ನ, ಆ ವೃತ್ತಿಯ ಘನತೆಯನ್ನ ನಾವು ಕೊಟ್ಟಿಲ್ಲ. ರೈತನಿಗೆ ಇಂದು ಬೇಕಾಗಿರುವುದು ಅನುಕಂಪದ ಮಾತಲ್ಲ, ಬದಲಾಗಿ ಅವನು ದುಡಿದದ್ದಕ್ಕೆ ತಕ್ಕ ಬೆಲೆ, ದುಡಿಯುವುದಕ್ಕೆ ಒಂದು ಮುಕ್ತ ಅವಕಾಶ. ಜಾಗತೀಕರಣ, ಉದಾರೀಕರಣ, ಖಾಸಗೀಕರಣದ ಭರಾಟೆಗೆ ಸಿಲುಕಿ ನಾವಿಂದು ರೈತನ ಬದುಕನ್ನ ಮೂಲೆಗೊತ್ತರಿಸಿದ್ದೇವೆ. ಅವನ ಬದುಕು ದಿನದಿಂದ ದಿನಕ್ಕೆ ಶೋಚನೀಯವಾಗುವ ಹಾಗೆ ಮಾಡಿಬಿಟ್ಟಿದ್ದೇವೆ. ಈ ಎಲ್ಲ ಪಾಪಕರ್ಮಗಳು ಯಾರಿಂದ ಆದವು? ನಮ್ಮಿಂದ ಆಗ್ತಾ ಇರ್ತಕ್ಕಂಥ ತಪ್ಪುಗಳೇ. ಇದನ್ನ ಒಮ್ಮೆ ನಮಗೆ ನಾವೇ ವಿಮರ್ಶೆ ಮಾಡಿಕೊಂಡು ನಾವು ಏನ್ ಮಾಡಬಹುದು ರೈತನಿಗೆ? ರೈತನಿಗೆ ಮಧ್ಯವರ್ತಿಗಳ ಹಾವಳೆ ಇಲ್ಲದೆ ಅವನು ಬೆಳೆದಂತಹ ಬೆಲೆಗೆ ತಕ್ಕ ಪರಿಹಾರವನ್ನ ಕೊಟ್ಟು ಅವನಿಗೊಂದು ಗೌರವಯುತವಾದಂತಹ ಬದುಕನ್ನ ಆತ ನಡೆಸೋದಿಕ್ಕೆ, ಅಂದ್ರೆ ಸಾಲ ಮುಕ್ತನಾಗಿ, ಇಲ್ಲಿ ಯಾವ ರೈತರು ಕೂಡ ನನಗೆ ಬಂಗ್ಲೆ ಬೇಕು, ಕಾರ್ ಬೇಕು, ಅಷ್ಟು ಹಣ ಸಂಪಾದನೆ ಮಾಡ್ಬೇಕು ಅಂತ ಹೇಳಿ ನಿರೀಕ್ಷೆ ಮಾಡ್ತಾ ಇಲ್ಲ. ಬದಲಾಗಿ ಅವರಿಗೆ ಬೇಕಾಗಿರುವುದು ಸಾಲದ ಹೊರೆ ಇಲ್ಲದೆ ಬೆಳೆ ಬೆಳೆಯುವ ಅವಕಾಶ. ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ತಾನು ಬೆಳೆದ ಬೆಲೆಗೆ ಸಿಗಬೇಕಾದಂತ ನಿಜವಾದಂತ ಬೆಲೆ, ಇದಿಷ್ಟನ್ನ ರೈತ ನಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಈ ಎರಡು ಅವಕಾಶಗಳನ್ನ ಅವನಿಗೆ ನಾವು ಕೊಡುವುದೇ ಆದ್ರೆ, ಅವನ ಜೊತೆಗೆ ನಾವು ಸಮಯ ಕಳೆದು ಅವನನ್ನ ನಾವು ತಿಳಿದುಕೊಂಡು ಅವನಿಗೆ ಬೇಕಾದ ಮುಕ್ತ ಅವಕಾಶವನ್ನ ನಾವು ಕಲ್ಪಿಸಿಕೊಟ್ಟಿದ್ದೆ ಆದ್ರೆ, ಖಂಡಿತವಾಗಿಯೂ ರೈತರ, ಎಲ್ಲ ರೈತರ ಬದುಕು ಹಸನಾಗುತ್ತೆ. ಕೃಷಿಯನ್ನೇ ಪ್ರಧಾನವಾಗಿ ಉಳ್ಳಂತ ನಮ್ಮ ಭಾರತ ನಿಜವಾಗಿಯೂ ಅಭಿವೃದ್ಧಿ ಪಥದತ್ತ ಸಾಗೋದಿಕ್ಕೆ ಇದು ಬಹಳ ಸಹಕಾರಿಯಾಗುತ್ತೆ ಎನ್ನುವಂತ ಒಂದು ವಿಶಾಲವಾದ ಆಲೋಚನೆಯನ್ನ ಇಟ್ಕೊಂಡು ನಾನು ರೈತನೊಂದಿಗೆ ನಡೆಸಿರುವಂತ ಒಂದು ಸ್ವಗತ ಎನ್ನುವ ನಿಟ್ಟಿನಲ್ಲಿ ಕಲ್ಪನೆ ಮಾಡಿಕೊಂಡು ರಚನೆ ಮಾಡಿರ್ತಕ್ಕಂಥ ಪದ್ಯ ಇದು. ಧನ್ಯವಾದಗಳು.
1: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ದೇವಿಕಾ ಎನ್ ಎಸ್. ನನ್ನ ಕವನದ ಶೀರ್ಷಿಕೆ ತಥಾಗತ. ನಡುರಾತ್ರಿಯ ನೀರವದೊಳಗೆ ಮಿಂದೆದ್ದ ಮಿಂಚಿನ ಮಯೂಖ ಸಾರ ಸಂಸಾರವ ತ್ಯಜಿಸಿ ಭವದ ಬಂಧಾನುಬಂಧಗಳ ಕಳಚಿ ಇಹದ ರವಕೆ ಬೇಸತ್ತು ಪರದ ನೀರವಕ್ಕೆ ಮನಸೋತು ಬದುಕಿನ ಸತ್ಯ ಸಾರ್ಥಕತೆಯ ಅರಸುತ ಮುನ್ನೆಡೆದ ಮಹಾಯೋಗಿ ತನ್ನ ಕೇಶರಾಶಿಯಲ್ಲೊಂದು ರಜತ ಎಳೆಯ ಕಂಡು ಕಸಿವಿಸಿಗೊಂಡ ನಿರ್ಲಿಪ್ತ ಕ್ಷಣಿಕ ಸುಖಭೋಗಗಳ ದಾಸನಾಗದೆ ಸರ್ವ ತ್ಯಾಗಿ ಸಮಚಿತ್ತ ಜ್ಞಾನಿಯಾದ ಕೀರ್ತಿಶೇಷ ಜಗದ ತಮವ ದೂರ ಸರಿಸಿ ದಿವ್ಯ ಪ್ರಭೆಯ ಕಿರಣ ಸುರಿಸಿ ಹಾಸೆ ಹಿಂಸೆಗಳ ಕಾಲಿಂ ಪೊಸಕಿ ದೇಶ ಕೋಶವ ತೊರೆದ ಧೀರೋದಾತ ನಿನಗೆ ನೀನೇ ಬೆಳಕೆಂದು ಹಾಸಿಯೇ ದುಃಖದ ಮೂಲವೆಂದು ಮಾನುಷ ಧರ್ಮ ಒಂದೇ ಎಂದು ಬ್ರಹ್ಮಾಂಡದೊಳಗಣ ಸಕಲ ಜೀವರಾಶಿಗಳಲ್ಲಿ ಲೇಸನೇ ಬಯಸಿ ಸರ್ವ ಸಮತೆಯ ಸಾರಿದ ಶಾಂತಮೂರ್ತಿ ಜಾತಿ ಮತ ಭೇದಗಳ ತುಂಡರಿಸಿ ಸರ್ವರೊಳಗೊಂದಾಗುವ ಬಿತ್ತವ ಬಿತ್ತರಿಸಿ ದಿಗ್ದಿಗಂತದತ್ತ ಹೆಜ್ಜೆಯಿಟ್ಟ ಮಹಾತ್ಮ ರಾಜ್ಯ ಪದವಿ ಭೂಮಿ ಬಂಗಾರ ಮದಿರೆ ಮಾನಿನಿ ಮೋಹ ಧನದಾಹ ಸ್ವಾರ್ಥದೊಳು ಬದುಕು ಆಸ್ವಾದಿಸುವ ಭ್ರಷ್ಟರು ಕೆಸರಳು ಹೊರಳಿ ಹಿಗ್ಗುವ ಮಹಿಷ ಮಂದೆ ಹೇಸಿಗೆಯ ತಿಂದು ತೇಗಿ ಗಟಾರದೊಳಗೆ ಹೊರಳಾಡುವ ಸೂಕರ ಹಿಂಡು ವ್ಯವಸ್ಥೆಯ ಬುಡಮೇಲು ಮಾಡಿ ಅಟ್ಟಹಾಸದಿ ಮೆರೆಯುತಿಹ ಬಕಸಂತತಿ ಭುವನದ ಭಾಗ್ಯವೇ ನಿನ್ನ ದಿವ್ಯ ಜ್ಞಾನದ ಒಂದೆಳೆಯ ಸೂಸಿ ಇಂಥವರ ಪರಿಶುದ್ಧಗೊಳಿಸು ಭುವನದ ಭಾಗ್ಯವೇ ನಿನ್ನ ದಿವ್ಯ ಜ್ಞಾನದ ಒಂದೆಳೆಯ ಸೂಸಿ ಇಂಥವರ ಪರಿಶುದ್ಧಗೊಳಿಸು ತಥಾಗತ ಪರಿಶುದ್ಧಗೊಳಿಸು ತಥಾಗತ. ಈ ಕವನದ ಆಶಯ ಜಗತ್ತಿಗೆ ಬೆಳಕನ್ನ ನೀಡಿದಂತಹ ಬುದ್ಧನ ಕುರಿತಂತೆ ಬರೆದದ್ದು. ಬುದ್ಧ ಬುದ್ಧ

0: ಜಗವೆಲ್ಲ ಮಲಗಿರಲು ಇವನೊಬ್ಬನಿದ್ದ ಎಂಬ ಬೇಂದ್ರೆಯವರ ಕವಿತೆಯ ಸಾಲು ಈ ಸಂದರ್ಭದಲ್ಲಿ ನೆನಪಾಗುತ್ತೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ ಹೇಳಿ ಎಲ್ಲವನ್ನೂ ಪರಿತ್ಯಾಗ ಮಾಡಿ ಮೋಕ್ಷವ ಹುಡುಕುತ್ತಾ ಹೋದಂತಹ ಬುದ್ಧನ ಬದುಕು ನಮಗೆಲ್ಲರಿಗೂ ಕೂಡ ಇವತ್ತು ಪಾಠವಾಗಿ ನಮ್ಮ ಕಣ್ಮುಂದೆ ಬಂದು ನಿಲ್ಲತ್ತೆ. ಈ ಸಮಾಜದ ಒಳಗಡೆ ಜನರು ಸ್ವಾರ್ಥದ ಬದುಕಿನಲ್ಲಿ ಬದುಕ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಬುದ್ಧನ ಒಂದು ಪ್ರಭೆ, ಒಂದು ಬೆಳಕು ನಮ್ಮೆಲ್ಲರ ಬದುಕನ್ನ ಪರಿಶುದ್ಧಗೊಳಿಸಲಿ ಅನ್ನುವಂತಹ ಒಂದು ಆಶಯ ಈ ಕವನದು.
1: ಇದುವರೆಗೂ ಕವನಮಾಲೆ ಕವಯಿತ್ರಿಯರಿಂದ ಸ್ವರಚಿತ ಕವನ ವಾಚನ ಕೇಳಿದಿರಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ಇದು ಇಂದಿನ ವನಿತಾ ವಿಹಾರ.

0: ಆಕಾಶವಾಣಿ ಬೆಂಗಳೂರು. ಈಗ ಕೆಲವು ಜಾಹೀರಾತುಗಳು ಹಾಗೂ ಪ್ರಕಟಣೆಗಳು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
3: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

0: ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಉತ್ತಿರುವಿರ ಬಿತ್ತಿರುವಿರ? ಮೋಡಗಳು ಮಳೆ ಸುರಿಸುತ್ತವೆ, ಭೂಮಿಯು ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ
1: ಎಂದು ಗುಡುಗಿ ಆಂಗ್ಲರಿಗೆ ಸವಾಲೊಡ್ಡಿದ ಕಿತ್ತೂರು ರಾಣಿ ಚೆನ್ನಮ್ಮನ ನಾಡು ನಮ್ಮ ಕನ್ನಡ ನಾಡು.
0: ಕನ್ನಡದ ಕರಾವಳಿಯಲ್ಲಿ ಪೋರ್ಚುಗೀಸರನ್ನು ಸದೆ ಬಡಿದ ರಾಣಿ ಅಬ್ಬಕ್ಕನ ನಾಡು
1: ನಮ್ಮ ಕನ್ನಡ ನಾಡು.

0: ಇದ್ದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
2: ನಿನಗೆ ಬೇರೆ ಹೆಸರು ಬೇಕೇ?
1: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
2: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
2: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
1: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ

0: ಸಮುದಾಯದವರಿಗೆ ಆಸರೆಯಾಗುವುದೇ ನಿಜವಾದ ಮಾನವ ಧರ್ಮ. ನಮ್ಮ ಆಹಾರದ ಒಂದಂಶ, ನಮ್ಮ ಸಮಯದ ಒಂದಂಶ, ನಮ್ಮ ಆದಾಯದ ಒಂದಂಶ, ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ. ಆಗ ನಮ್ಮ ಬದುಕು ಪಾವನವಾಗುವುದು.
1: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
1: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೇ ತಲೆ ಮೇಲೆ ಬಿದ್ದ ಹಾಗಾಗಿದೆ.
0: ಏನಾಯ್ತೆ ಸವಿ?
2: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ಮಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ನ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
1: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೇ?
2: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
0: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
3: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ ಇದೀಗ ಆರಂಭವಾಗುವುದು.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾ ಶಿವಾನಂದ ಹಿರೇಮಠ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ನಂತರ ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾ ಬಸವರಾಜ ಬಣಕಾರ್ ಅವರು. ಮೊದಲಿಗೆ ಕೇಳೋಣ ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾ ಶಿವಾನಂದ ಹಿರೇಮಠ್ ಅವರೊಂದಿಗೆ ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ.
2: ಕೇಳುಗರೆ, ಸುಂದರ ಕುಟುಂಬ, ಆರೋಗ್ಯವಂತ ಕುಟುಂಬ ಇರಬೇಕು ಅನ್ನೋದು ಎಲ್ಲರ ಅಭಿಲಾಷೆ ಆಗಿರ್ತದ. ಆದ್ರೆ ಇವತ್ತು ನಾವು ಎಷ್ಟೋ ಕುಟುಂಬಗಳಲ್ಲಿ ನೋಡ್ತೀವಿ, ಮನೆಯ ಹಿರಿಯರು ಯಾವ್ಯಾವುದೋ ವ್ಯಸನಕ್ಕೆ ಈಡಾಗಿರ್ತಾರೆ. ಮತ್ತೆ ಕೆಲವು ಕುಟುಂಬಗಳಲ್ಲಿ ಮಕ್ಕಳು ಇವತ್ತು ಚಟಕ್ಕೆ ದಾಸರಾಗ್ಬಿಟ್ಟಿರ್ತಾರೆ. ಅಂತ ಕುಟುಂಬಗಳಲ್ಲಿ ಒಂದು ಸಾಮರಸ್ಯ, ಒಂದು ಖುಷಿಯ ವಾತಾವರಣ ಕೊರತೆ ಕಂಡು ಬರ್ತದ. ನಮಗ ಕುಟುಂಬ ಬಹಳ ಸೌಹಾರ್ದಯುತವಾಗಿರ್ಬೇಕು, ಪ್ರೀತಿಯ ಅಂತಃಕರಣದಿಂದ ಕೂಡಿರಬೇಕು ಅಂದಾಗ ನಾವು ಚಟಗಳಿಂದ ಮುಕ್ತರಾಗಿ ಉತ್ತಮ ಜೀವನವನ್ನ, ಪೋಷಕಾಂಶ ಭರಿತ ಆಹಾರವನ್ನ ಸೇವಿಸ್ತಾ, ಒಳ್ಳೆ ಹವ್ಯಾಸಗಳನ್ನು ಇಟ್ಟುಕೊಂಡು ಸಕಾರಾತ್ಮಕ ರೀತಿಯಲ್ಲಿ ನಾವು ಜೀವನ ಪ್ರೀತಿಯನ್ನ ಬೆಳೆಸ್ಕೊಂಡಾಗ ಇದೆಲ್ಲ ಸಾಧ್ಯ ಆಗ್ತದೆ. ಅದಕ್ಕಂತೇನೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನಶಾಮುಕ್ತ ಭಾರತ್ ಅಭಿಯಾನ್ ಅನ್ನುವಂತ ಒಂದು ವಿಶೇಷ ಯೋಜನೆಯನ್ನು ಕೂಡ ತಂದ್ರು. ಅಂದ್ರೆ ನಶೆಗೆ ಕಾರಣವಾಗುವಂತ ಎಲ್ಲ ಚಟಗಳನ್ನ ನಾವು ದೂರ ಇರಿಸಿಕೊಂಡು ಜೀವನವನ್ನ ಮಾಡಬೇಕು ಅಂತ. ಇವತ್ತು ಈ ವಿಷಯದ ಬಗ್ಗೆ ವಿಶೇಷ ಮಾಹಿತಿಯನ್ನ ಮಾಡಿಕೊಡ್ತಾ, ಈ ಚಟಗಳಿಗೆ ಬಲಿಯಾದವರು ಹೇಗೆ ಮುಕ್ತಿ ಕಾಣಬೇಕು, ಅವರಿಗೆ ಇರುವಂತಹ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳ ಬಗ್ಗೆ ಆಗಲಿ, ಚಟಗಳನ್ನ ಬಿಡುವ ಬಗ್ಗೆ ಆಗಲಿ ವಿವರವಾದ ಮಾಹಿತಿಯನ್ನ ತಿಳಿಸಿಕೊಡುವುದಕ್ಕೆ ಇವತ್ತು ನಮ್ಮ ಜೊತೆಗೆ ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಮನೋರೋಗ ತಜ್ಞರಾದ ಡಾಕ್ಟರ್ ಶಿವಾನಂದ ಬಸಯ್ಯ ಹಿರೇಮಠ್ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಶಿವಾನಂದ ಹಿರೇಮಠ್ ಅವರು.
3: ನಮಸ್ಕಾರ ಮೇಡಮ್.
2: ಡಾಕ್ಟರ್, ಒಂದೊಂದು ಮನೆಯೊಳಗ ನೋಡ್ತಾ ಹೋದ್ರ ಒಂದೊಂದು ಮನ್ಯಾಗ ಒಂದೊಂದು ಚಟ ಇರ್ತಾವ. ಮನೆಯಲ್ಲಿ ಹಿರೇ ಮನುಷ್ಯ ಕುಡ್ಕೊಂಡ್ ಬಂದ್ರ ಮಕ್ಕಳು ಸಿಗರೇಟ್ ಸೇದೋದು, ಬೀಡಿ ಸೇದೋದು, ಗುಟ್ಕಾ ಹಾಕೊಳ್ಳೋದು ಇಂಥದ್ದು. ಮನೆಯ ಹೆಣ್ಮಗಳ ಪರಿಸ್ಥಿತಿ ಮಾತ್ರ ಬಹಳ ಗಂಭೀರ ಆಗಿರ್ತದೆ. ಇಂಥ ಕುಟುಂಬಗಳನ್ನ ನಾವಿವತ್ತು ನೋಡೋದು ಬಹಳ ಸಾಮಾನ್ಯ ಆಗ್ಬಿಟ್ಟದ. ಅಂದ್ರೆ ಈ ಚಟ ಅನ್ನೋದು ಮನುಷ್ಯನನ್ನ ಚಟಕ್ಕೇರಿಸ್ಲಿಕ್ಕೆ ಹೊಂಟಾವ ಅಂತ ಸಾಮಾನ್ಯ ಮಾತಾಡ್ತೀವಿ. ಈ ಚಟಗಳಿಗೆ ಮನುಷ್ಯ ಯಾಕೆ ದಾಸ ಆಗ್ತಾನೆ, ತಾವೊಬ್ಬ ಮನಃಶಾಸ್ತ್ರಜ್ಞರಾಗಿ ಹೇಳಕ್ ಇಷ್ಟಪಡ್ತೀರಿ?
3: ಎಸ್ ಮೇಡಮ್, ಈ ಚಟ ಅನ್ನೋದು ಅನಾದಿ ಕಾಲದಿಂದ, ಅಂತಂದ್ರೆ ಈಗ ಮಾನವನ ಎವಲ್ಯೂಷನ್ ಆಯ್ತು, ಅವಾಗಿಂದನು ಒಂದಿಲ್ಲ ಒಂದು ರೀತಿಯ ಚಟಗಳನ್ನ ಮನುಷ್ಯ ಮಾಡ್ತಾ ಬಂದಿದ್ದಾನೆ. ಅದಕ್ಕೆ ಕಾರಣ ಏನಂತಂದ್ರೆ ಒಂದು ರಿಕ್ರಿಯೇಷನ್ ಅಥವಾ ಎಂಟರ್ಟೈನ್ಮೆಂಟ್ ಇರಬಹುದು. ಈಗ ಬಹಳ ಕೆಲಸ ಮಾಡಿರ್ತಾರೆ, ಒಂದ್ ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಎಲ್ಲರ ಜೊತೆ ಕುಂತು ಮನೋರಂಜನೆ ಸಲುವಾಗಿನೂ ಅದು ಮೊದಲು ಮಾಡುತ್ತಿದ್ರು. ಇತ್ತೀಚೆಗೆ ಅದು ಮನೋರಂಜನೆ ಅಥವಾ ರಿಕ್ರಿಯೇಷನ್ ಅನ್ನೋದರ ಒಂದು ಡೆಫಿನೇಷನ್ ಚೇಂಜ್ ಆಗಿಬಿಟ್ಟೈತಿ. ಅದು ನಮ್ಮ ಮೆದುಳಲ್ಲಿ ನಾವು ಏನೇ ಒಂದು ಸಬ್ಸ್ಟೆನ್ಸ್ ಯೂಸ್ ಮಾಡ್ತೀವಲ್ಲ, ಅದೊಂಥರ ನಮಗೆ ಪ್ಲೆಜರ್, ಒಂಥರ ಖುಷಿ ಕೊಡುವಂತಹ

0: ನರವಾಹಕಗಳನ್ನ ಹೆಚ್ಚಿಗೆ ಮಾಡ್ತೈತಿ. ಅದರಿಂದ ನಾವು ಪದೇ ಪದೇ ಈ ಚಟಗಳು, ಅದು ಆಲ್ಕೋಹಾಲ್ ಇರಬಹುದು ಅಥವಾ ಗಾಂಜಾ ಇರಬಹುದು ಅಥವಾ ತಂಬಾಕು ಬೀಡಿ ಇರಬಹುದು, ಅದನ್ನ ಮಾಡಾಕ ಪ್ರಯತ್ನ ಮಾಡ್ತೀವಿ. ಅದೊಂಥರ ತಾತ್ಪೂರ್ತಿಕ ನಮಗ ಸ್ವಲ್ಪ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ತೈತೆ ಅನ್ನುವ ತಪ್ಪು ಕಲ್ಪನೆ ಜನಗಳಲ್ಲಿ. ಹಿಂಗಾಗಿ ಅವರು ರಿಯಲ್ ಲೈಫ್ ಸಮಸ್ಯೆಗಳನ್ನ ಬಿಟ್ಟು ಆ ಚಟಗಳನ್ನು ಮಾಡಿದ್ರೆ ನಾವು ಟೆನ್ಷನ್ ಮುಕ್ತರಾಗಬಹುದು ಅಂತ ಹೇಳಿ ಅನ್ಕೊಳ್ತಾರೆ. ಆದರೆ ಅದು ಆ ರೀತಿ ಇಲ್ಲ, ಅದೊಂದು ಮಿಥ್ಯ. ಹಿಂಗಾಗಿ ಅದು ಹೆಚ್ಚಿಗೆ ಹಾಕೋತ ಹೋಗ್ತೈತಿ, ಆ ಸಬ್ಸ್ಟೆನ್ಸ್ ಯೂಸ್ ಡಿಪೆಂಡೆನ್ಸ್ ಆಗಿಬಿಡ್ತೈತಿ, ಅಡಿಕ್ಷನ್ ಆಗಿಬಿಡ್ತೈತಿ. ಹಿಂಗಾಗಿ ನೀವೇನ್ ಹೇಳಿದ್ರಲ್ಲ, ಒಂದು ಕುಟುಂಬದಲ್ಲಿ ಬಹಳಷ್ಟು ಸಮಸ್ಯೆಗಳಾಗ್ತಾವು, ಮನಿ ಹೆಣಮಗಳ ಸಮಸ್ಯೆ ಅನುಭವಿಸ್ತಾಳೆ, ಅನೇಕ ರೀತಿ ಆರೋಗ್ಯ ಸಮಸ್ಯೆ, ಫೈನಾನ್ಷಿಯಲ್ ಇಶ್ಯೂಸ್ ಬಹಳಷ್ಟು ತರ ಆಗ್ತದೆ.
1: ಈಗ ಇತ್ತೀಚಿನ ನಮ್ಮ ಯುವ ಪೀಳಿಗೆಯನ್ನ ನಾವು ನೋಡಿದಾಗ ಹೆಚ್ಚು ಜನ ಈ ಗುಟ್ಕಾಗಳ ದಾಸರಾಗ್ಬಿಟ್ಟಾರ. ಅದು ಏನು ನೀವ್ ಹೇಳಿದಂಗೆ ಆ ಕ್ಷಣಕ್ಕದು ಒಂದು ತರ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಇರಬಹುದು. ಹಂಗಾಗಿ ಇವತ್ತು ನಾವು ಬೇರೆ ಸಿನಿಮಾಗಳಲ್ಲಾಗ್ಲಿ ಟಿವಿಗಳಲ್ಲಾಗ್ಲಿ ಸ್ಲೋಗನ್ ನೋಡ್ತೀವಿ, ಇಂಜುರಿಯಸ್ ಟು ಹೆಲ್ತ್ ಅನ್ನೋದ್ ನೋಡ್ತೀವಿ. ಆದಾಗ್ಯೂ ಕೂಡ ಮತ್ತೆ ಆ ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಅಂದ್ರೆ ಇದು ಕೊಡುವ ಕ್ಷಣಿಕ ಸುಖಕ್ಕೆ ಇವತ್ತು ನಮ್ಮ ಯುವ ಪೀಳಿಗೆ ಬಲಿ ಆಗ್ತಾ ಇದ್ದಾರೆ ಅಂತ ಹೇಳ್ತೀರಾ?
0: ಹೌದು ಮೇಡಮ್. ಈಗ ಮನೆ ಈ ಮಕ್ಕಳು ಯೂಶಲಿ ಹೆಂಗ ಒಳ್ಳೇದನ್ನ ಅಥವಾ ಕೆಟ್ಟದನ್ನ ಕಲಿತಾರಂತಂದ್ರೆ ದೊಡ್ಡವರು ಏನ್ ಮಾಡ್ತಾರ ಅದನ್ನ ನೋಡಿ ಒಳ್ಳೇದನ್ನ ಕೆಟ್ಟದನ್ನ ಕರಿತಾರೆ. ಈಗ ನಮ್ಮ ಮನೆಯ ಹಿರಿಯರು ಯಾರೋ ಡ್ರಿಂಕ್ಸ್ ಮಾಡ್ತಾರಂತಂದ್ರ ಅದನ್ನ ನಾನು ನಾರ್ಮಲೈಸ್ ಮಾಡ್ಕೊಂಡಿರ್ತೇನೆ. ಅವರೇ ಅದನ್ನ ಮಾಡ್ತಾರಂದ್ರೆ ನಾ ಮಾಡಿದ್ರೆ ಬಹುಶಃ ತಪ್ಪಿರ್ಲಿಕ್ಕಿಲ್ಲ, ಅದು ಸಮಾಜ ಒಪ್ಕೊಳ್ಬಹುದು ಅಂತ ಹೇಳಿ. ಇದೊಂದು ಕಾರಣ. ಎರಡನೇದು, ಈಗ ದೃಶ್ಯ ಮಾಧ್ಯಮದಲ್ಲಿ ಎಸ್ಪೆಷಲಿ ಅದು ಫಿಲ್ಮ್ ಇರಬಹುದು ಅಥವಾ ಆಡ್ಸ್ ಇರಬಹುದು, ಸೋಷಿಯಲ್ ಮೀಡಿಯಾ ಇರಬಹುದು, ಈ ದುಶ್ಚಟಗಳನ್ನ ವೈಭವೀಕರಣ ಮಾಡ್ತಾ ಇದೀವಿ. ಅಫ್ಕೋರ್ಸ್ ಅಲ್ಲಿ ನೀವ್ ಹೇಳದಂಗ ಸ್ಟ್ಯಾಟ್ಯೂಟರಿ ವಾರ್ನಿಂಗ್ ಹಾಕ್ತಾರ, ಅದೊಂಥರ ನೇಮ್ ಸೇಕ್. ಅದು ವೈಭವೀಕರಣ ಮಾಡಿದ ಕೂಡಲೇ ಅದು ನಾನು ಕೂಲ್ ಕಾಣಿಸ್ತೇನೆ, ನನ್ನ ಎಲ್ಲರೂ ನನ್ನ ನೋಡಿ ಇಂಪ್ರೆಸ್ ಆಗ್ತಾರ ಅನ್ನೋ ಕಾರಣದಿಂದನೂ ಸಹ ಯುವ ಜನತೆ ಆ ಚಟಕ್ಕೆ ಮಾರು ಹೋಗ್ತಾರೆ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಪಿಯರ್ ಪ್ರೆಷರ್. ಈ ಸಹಪಾಠಿಗಳು ಏನಿರ್ತಾರೆ ಅದನ್ನ ಒಂದ್ ಸಲ ಟ್ರೈ ಮಾಡಿ ನೋಡು, ಎಲ್ಲರೂ ಮಾಡ್ತಿರ್ತಾರೆ ಅಂತ ಹೇಳ್ಬಹುದು. ಅಥವಾ ಆ ಗುಂಪಿನ ಒಂದು ಭಾಗ ಆಗುವ ಸಲುವಾಗಿ ನಮಗ್ ಮನಸ್ಸು ಇಲ್ದಿದ್ರು ಸಹಿತ ನಾವು ಅದನ್ನ ಮಾಡಿಸ್ತೀವಿ. ಮತ್ತೆ ಆ ಏಜ್ ಅಲ್ಲಿ ಕ್ಯೂರಿಯಾಸಿಟಿ, ಕುತೂಹಲ, ಈಗ ಯಾವ್ದು ಬೇಡ ಅಂತ ಹೇಳ್ತಿರ್ತಾರೆ ಅದನ್ನೇ ಮಾಡಿ ನೋಡುವಂತ ಕುತೂಹಲ ಹೆಚ್ಚಿಗೆ ಇರ್ತೈತಿ ಆ ವಯಸ್ಸಲ್ಲಿ. ಹಿಂಗಾಗಿ ಅವರು ಅದನ್ನ ಪ್ರಯತ್ನ ಮಾಡ್ತಾರೆ, ಅದು ಒಂದ್ ಸಲ ಶುರು ಮಾಡಿದ ಮೇಲೆ ಅದು ಕೊನೆ ಇಲ್ಲದೆ ಹಂಗ ಮುಂದುವರಿತಾ.
1: ಈಗ ಡಾಕ್ಟರ್, ಇದು ನಾವು ಯುವಕರು ಹಿರಿಯರು ಅಂತಂದ್ವಿ, ಈಗ ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಮಹಿಳೆಯರನ್ನು ಕೂಡ ನಾವು ನೋಡಿದಾಗ ಬೇರೆ ಬೇರೆ ವೃತ್ತಿ ಮಾಡ್ತಿರ್ತಾರೆ. ಅಂದ್ರೆ ತರಕಾರಿ ಮಾರುವುದಿರಬಹುದು, ಹೊಲ ಮನೆಗಳಲ್ಲಿ ಕೆಲಸ ಮಾಡುವಂತ ಮಹಿಳೆ ಇರಬಹುದು, ಅವರು ಕೂಡ ಈ ಕೈಯಲ್ಲಿ ಎಲೆ ಅಡಿಕೆ ತಂಬಾಕನ್ನ ತಿಕ್ಕಿ ಬಾಯಲ್ಲಿ ಇಟ್ಕೊಳ್ಳುದು ಅದು ಕೂಡ ಒಂದು ಚಟ. ಆ ಕೆಲಸದ ಒಂದು ಒತ್ತಡವನ್ನ ಮರೀಲಿಕ್ಕೆ ಅವರು ಹಾಕೊಳ್ತಾರೆ. ಅದು ಬಾಯಲ್ಲಿ ಇಟ್ಕೊಂಡು ಎಷ್ಟೋ ಸಂದರ್ಭದಲ್ಲಿ ಕ್ಯಾನ್ಸರ್ ರೋಗ ಆಗಿ ಪರಿಣಮಿಸ್ತಾ ಇದೆ. ಇದು ಕೂಡ ಒಂದು ಮಾರಕನೆ.
0: ಹೌದ್ರಿ ಮೇಡಮ್. ಅಂದ್ರೆ ಅದೊಂಥರ ನಮ್ಮ ಪಾರ್ಟ್ ಆಫ್ ಕಲ್ಚರ್ ಅಂತ ಹೇಳ್ಬಹುದು. ನಮ್ಮ ಭಾಗದಾಗ, ಉತ್ತರ ಕರ್ನಾಟಕ ಭಾಗದಾಗ, ಈ ತಂಬಾಕ್ ತಿನ್ನೋದನ್ನ ನಾವು ಚಟ ಅಂತ ಹೇಳಿ ಬಹುಶಃ ಕರ್ಕೊಳಕ್ ಸ್ವಲ್ಪ ಹಿಂಜರಿತೀವಿ. ಯಾಕಂದ್ರೆ ಎವ್ರಿ ಥರ್ಡ್ ಪರ್ಸನ್ ಅವರು ತಂಬಾಕನ್ನ ಅಥವಾ ಗುಟ್ಕಾ ಆತು ಅದನ್ನ ತಿಂತಾನೆ ಇರ್ತಾರೆ. ಈಗ ಬೆಳಗಿನ ಸಂಜೆ ತನಕ ಕೆಲಸ ಮಾಡ್ತಿರ್ತೀವ್ರಿ, ಸುಸ್ತಾಗಿರ್ತೈತಿ, ಅದ್ರ ಸಲುವಾಗಿ ತಗೋತೀವಿ ಅಂತ ಹೇಳ್ತಾರೆ. ಆದ್ರೆ ಬರೀ ಅದು ಒಂದೇ ಅಲ್ಲ, ಅದನ್ನ ಬಿಟ್ಟು ಬೇರೆ ಒಂದು ಆಕ್ಟಿವಿಟೀಸ್ ಮಾಡಿದ್ರು ಸಹಿತ ನಮ್ಮ ಸುಸ್ತು ಕಡಿಮೆ ಆಗ್ಬಹುದು, ನಮ್ಮ ಬೋರ್ಡಮ್ ಕಡಿಮೆ ಆಗ್ಬಹುದು. ಈಗ ಬಹಳಷ್ಟು ಜನ ಸಂಜೆ ಮುಂದ್ ಕುಂತು ಭಜನೆ ಮಾಡ್ತಿರ್ತಾರೆ, ಬಹಳಷ್ಟು ಜನ ಮಕ್ಕಳ ಜೊತೆ ಆಟ ಆಡ್ತಿರ್ತಾರೆ, ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡೋದ್ರಿಂದನೂ ನಮ್ಮ ಸುಸ್ತು, ನಮ್ಮ ಬೋರ್ಡಮ್ ಕಡಿಮೆ ಮಾಡ್ಕೊಳ್ಬಹುದು. ಈಗ ಅದು ಚಟ ಆಗಿ ಪರಿಣಮಿಸಿದ ಮೇಲೆ ನಾವೊಂದು ಎಕ್ಸ್ಕ್ಯೂಸ್, ಒಂದು ಕಾರಣ ಕೊಡ್ತೀವಿ, ಇಲ್ಲ ಸುಸ್ತಾಗಿರತೈತಿ ಅದ್ರ ಸಲುವಾಗಿ ಮಾಡ್ತೀವಿ ಅಂತ ಹೇಳಿ. ಅದನ್ನ ಬಿಟ್ಟು ಬಹಳಷ್ಟು ಜನನು ಆರೋಗ್ಯವಂತ ಜೀವನ ನಡೆಸ್ತಿರ್ತಾರೆ. ಹಿಂಗಾಗಿ ಬೇರೆ ಆಕ್ಟಿವಿಟೀಸ್ ಒಳಗೆ ತೊಡ್ಕೊಂಡ್ರೆ ಈ ತಂಬಾಕು ಗುಟ್ಕಾ ಅದನ್ನೆಲ್ಲ ಬಿಟ್ಟು ಸಹಿತ ನಾವು ಆರೋಗ್ಯವಂತ ಜೀವನ ನಡೆಸಬಹುದು.
1: ಅಂದ್ರೆ ನಶಾಮುಕ್ತ ಜೀವನವನ್ನ ಮಾಡಬಹುದು ಅಂತ ಹೇಳ್ತೀರಿ. ಆದ್ರೆ ಸಾಮಾನ್ಯವಾಗಿ ಈ ಚಟಕ್ಕೆ ಬಲಿಯಾದವರ ಒಂದು ಅನಿಸಿಕೆ ಅಭಿಪ್ರಾಯವನ್ನ ನೀವು ಕೇಳಿದ್ರ, ಏ ಸಾಧ್ಯನೇ ಇಲ್ರಿ ಬಿಡ್ಲಿಕ್ಕೆ, ಒಂದ್ 10 ಸಿಗರೇಟ್ ಸೇದವ ಒಂದ್ 2 ಕಡಿಮೆ ಆದ್ರೂ ಕೂಡ ಒಂಥರ ವಿಲವಿಲ ಒದ್ದಾಡ್ ಬಿಡ್ತಾನೆ. ಅಂದ್ರೆ ಅಷ್ಟೊಂದು ಇದು ನಮ್ಮ ದೇಹ ಮನಸ್ಸಿನ ಮೇಲೆ ಪ್ರಭಾವ ಬೀರಿರ್ತದ ಹೆಂಗ?
0: ಹೌದ್ರಿ ಮೇಡಮ್. ಅದು ಎರಡ್ ರೀತಿ, ಒಂದು ಬಯಾಲಜಿಕಲ್, ನಮ್ಮ ಮೆದುಳಿನ ಮೇಲೂ ಪರಿಣಾಮ ಬೀರಿರ್ತೈತಿ. ಅಲ್ಲೂ ಕೆಲವೊಂದು ಕೆಮಿಕಲ್ ಚೇಂಜಸ್ ಆಗಿ ವಿಡ್ರಾವಲ್ ಸಿಂಪ್ಟಮ್ಸ್ ಅಂತ ಹೇಳಿ ಆಗ್ತಾವ. ಈಗ ನೀವ್ ಹೇಳಿದ್ರಿ 10 ಸಿಗರೇಟ್ ಸೇದವ 2 ಸಿಗರೇಟ್ ಸೇದಿದ್ರು ಸಹಿತ ವಿಲಿವಿಲಿ ಮಾಡ್ತಾನೆ ಅಂತ ಹೇಳಿ. ಯಾಕಂತಂದ್ರೆ ನಾವು ಆ ನಿಕೋಟಿನ್ ಅನ್ನೋ ಪದಾರ್ಥಕ್ಕೆ ಒಗ್ಗಿ ಬಿಟ್ಟಿರ್ತೀವಿ. ಅದು ಪ್ರಮಾಣ ದೇಹದೊಳಗ ರಕ್ತದೊಳಗೆ ಕಡಿಮೆ ಆದ ಕೂಡಲೇ ಮೆದುಳು ಒಂಥರ ಏನೋ ಕಳ್ಕೊಂಡಂಗ್ ಫೀಲ್ ಮಾಡ್ತೈತಿ. ಅದಕ್ಕೆ ನಮಗ್ ಮತ್ತೆ ಅದು ವಾಪಸ್ 2 ರಿಂದ 10 ಬೇಕು ಅಂತ ಹೇಳಿ ಆಗ್ತಿರ್ತೈತಿ ಒಂದೇದು. ಎರಡನೇದು ನಾವು ಅದಕ್ಕೆ ಜೋಡಿಸ್ಕೊಂಡ್ ಬಿಟ್ಟಿರ್ತೀವಿ. ಅದು ಇಲ್ಲದಿದ್ರೆ ನಮಗ್ ಕೆಲಸ ಸರಿಯಾಗಿ ಮಾಡಕ್ ಆಗುದಿಲ್ಲ, ಮೈಂಡ್ ಫ್ರೆಶ್ ಇರುವುದಿಲ್ಲ. ಅಥವಾ ಇನ್ನೊಂದು ಹೇಳಬೇಕು, ಮೋಸ್ಟ್ ಕಾಮನ್ ಅಂತಂದ್ರೆ ಬೆಳಿಗ್ಗೆ ನಮ್ಮ ದಿನ ಏನ್ ಶುರು ಆಗ್ತಿತ್ತಲ್ಲ, ನಮಗ ಸಿಗರೇಟ್ ಸೇದಿದ್ರೆ ಟಾಯ್ಲೆಟ್ ಹೋಗಕ್ ಆಗುದಿಲ್ಲ, ಅದು ಬಹಳಷ್ಟು ಜನ ಕಾರಣ ಹೇಳ್ತಾರೆ. ಅದಕ್ಕೆ ಸಂಬಂಧ ಇಲ್ರಿ, ಅದು ರೂಢಿ ಮಾಡ್ಕೊಂಡ್ ಬಿಟ್ಟಿರ್ತೀವಿ, ಅದು ಕಂಡೀಷನ್ ರಿಫ್ಲೆಕ್ಸ್ ಅಂತ ಹೇಳ್ತೀವಿ. ಅದರ ಜೊತೆಗೆ ನಾವು ಆ ಕ್ರಿಯೆ ಮಾಡಬೇಕಾದ್ರೆ

0: ಅದು ಇನ್ನೊಂದು ಸಿಗರೆಟ್ ಇಲ್ಲದಾಗ ಅದು ಒಂದ್ ಸ್ವಲ್ಪ ದಿವಸ ನಮಗ್ ತೊಂದರೆ ಆಗ್ತೈತಿ, ಬಟ್ ಅದಕ್ಕೇನು ಬಯಾಲಜಿಕಲ್ ಕನೆಕ್ಷನ್ ಇಲ್ಲ. ನೀವ್ ಹೇಳದಂಗೆ ನಶಾ ಮುಕ್ತಿ ಮಾಡಿಕೊಂಡು ಆರೋಗ್ಯವಂತ ಜೀವನ ನಾವು ಆರಾಮಾಗಿ ನಡೆಸಬಹುದು.
1: ಈಗ ಈ ಎಲ್ಲ ಚಟಗಳನ್ನ ಅಂದ್ರೆ ಅದು ಮದ್ಯಪಾನ ಇರಬಹುದು, ಧೂಮಪಾನ ಇರಬಹುದು, ಅಥವಾ ಬೇರೆ ಬೇರೆ ಇವೆಲ್ಲ ಡ್ರಗ್ಸ್ ಏನ್ ಹೇಳ್ತೀವಿ, ಇವುಗಳ ಒಂದು ಸೇವನೆಯಿಂದ ನಮ್ಮ ದೇಹದ ಮೇಲೆ ಏನೆಲ್ಲ ದುಷ್ಪರಿಣಾಮಗಳು ಆಗಬಹುದು ಅಂತ ಹೇಳ್ತೀರಿ?
0: ಎಸ್ ಮೇಡಮ್, ಇದ್ರ ಬಗ್ಗೆ ಸಾಮಾಜಿಕವಾಗಿ ಆಮೇಲೆ ಎಲ್ಲಾ ಮೀಡಿಯಾದಲ್ಲಿ ಸಾಕಷ್ಟು ಮಾಹಿತಿ ಇದೆ, ಎಲ್ಲರಿಗೂ ಗೊತ್ತಿದ್ದೇ ಇದೆ ಇಲ್ಲಂತಲ್ಲ. ಈಗ ಮೇನ್ಲಿ ಹೇಳಬೇಕು ಅಂತಂದ್ರೆ ಬೈ ಅಂಡ್ ಲಾರ್ಜ್ ಮೋಸ್ಟ್ ಕಾಮನ್ ಇತ್ತೀಚೆಗೆ ಕ್ಯಾನ್ಸರ್ ಪ್ರಿವಲೆನ್ಸ್ ಹೆಚ್ಚಿಗೆ ಆಗ್ಲಿಕ್ಕೆ. ಎಲ್ಲರೂ ಅದಕ್ಕೆ ಏನ್ ಹೇಳ್ತಾರ, ನಮ್ಮ ಆರೋಗ್ಯದ ಮೇಲೆ ಈ ಆಹಾರದ ಆಹಾರ ಪದ್ಧತಿ ಇರಬಹುದು, ಅಡಲ್ಟ್ರೇಟೆಡ್ ಆಹಾರ ಇರಬಹುದು ಅಥವಾ ಪೊಲ್ಯೂಷನ್ ಇರಬಹುದು ಅಂತ ಹೇಳ್ತಾರೆ. ಬಟ್ ಮುಖ್ಯ ಕಾರಣ ಈ ದುಶ್ಚಟಗಳು. ಈ ಆಲ್ಕೋಹಾಲ್ ಒಂದು ಆಲ್ಮೋಸ್ಟ್ 20-25 ಟೈಪ್ ಆಫ್ ಕ್ಯಾನ್ಸರ್ಸ್ ಗೆ ಅದು ಕಾರಣ ಆಗೈತಿ. ತಂಬಾಕಂತೂ ನಿಮ್ಗೆ ಗೊತ್ತಿದ್ದೈತಿ. ಆಮೇಲೆ ಈ ಗಾಂಜಾ ಅಥವಾ ಕ್ಯಾನಬಿಸ್ ಇತ್ತೀಚೆಗೆ ಏನ್ ಹೆಚ್ಚಿಗೆ ಆಗ್ತಾ ಐತಿ, ಅದರಿಂದ ಸ್ಕಿಜೋಫ್ರೇನಿಯಾ ಅಂತ ಹೇಳಿ ಒಂದು ಮಾನಸಿಕ ಕಾಯಿಲೆ ಆಗುತ್ತೆ. ಈಗ ಅದನ್ನ ಬಿಟ್ಟು ಸಹಿತ ದಿನನಿತ್ಯದ ಜೀವನದೊಳಗೆ ಹೈಪರ್ ಎಸಿಡಿಟಿ ಆಗಬಹುದು, ಅದಾದ್ಮೇಲೆ ಇತ್ತೀಚೆಗೆ ನೀವು ಇನ್ಫರ್ಟಿಲಿಟಿ ಹೆಚ್ಚಿಗೆ ಆಗ್ತಾ ಇತ್ತು, ಅದನ್ನ ಗಮನಿಸಿರಬಹುದು. ಅದಕ್ಕೂ ಈ ಆಲ್ಕೋಹಾಲ್ ಮತ್ತೆ ತಂಬಾಕು ಕಾರಣ ಅಂತ ಹೇಳಿ ಸ್ಟಡೀಸ್ ಹೇಳಿದಾವೆ. ಹೀಗಾಗಿ ನೀವು ಒಂದು ರೋಗ ಹೇಳ್ರಿ ಅದಕ್ಕೆ ಇದು ಕಾರಣ ಅಲ್ಲ ಅಂತ ಹೇಳುವ ಸೀನ ಇಲ್ಲ. ಪ್ರತಿಯೊಂದು ರೋಗಗಳು ಈ ದುಶ್ಚಟಗಳಿಂದ ಆಗಬಹುದು. ಅದಕ್ಕಿಂತ ಹೆಚ್ಚಿಗೆ ಮನಸ್ಥಿತಿ ಹಾಳಾಗ್ತತಿ, ಮಾನಸಿಕ ನೆಮ್ಮದಿ ಹಾಳಾಗ್ತತಿ, ಕೌಟುಂಬಿಕ ಜೀವನ ಹಾಳಾಗ್ತತಿ. ಸೊ ಇವೆಲ್ಲ ಆರೋಗ್ಯ ಸಮಸ್ಯೆಗಳು ದುಶ್ಚಟಗಳಿಂದ ಆಗುತ್ತವೆ.
1: ಈಗ ಡಾಕ್ಟರ್ ಶಿವಾನಂದ್, ಒಂದು ಕಾಲದ ಒಳಗ ಮಹಿಳೆ ಅಂದ ತಕ್ಷಣನೇ ನಮ್ಮ ಕಣ್ಣು ಮುಂದೆ ಬಹಳ ಒಂದು ಆದರ್ಶ ನಾರಿಯ ಚಿತ್ರ ಬರ್ತಾ ಇತ್ತು. ಆದ್ರೆ ಇವತ್ತು ಈ ಮಹಿಳೆ ಕೂಡ ಸಾಕಷ್ಟು ಚಟಗಳಿಗೆ ದಾಸಳಗಳು. ಇವತ್ತು ಮದ್ಯಪಾನ ಮಾಡುವ ಮಹಿಳೆಯರನ್ನ ನಾವು ನೋಡ್ತೀವಿ, ಸ್ಮೋಕ್ ಮಾಡುವ ಮಹಿಳೆಯರನ್ನ ನೋಡ್ತೀವಿ. ಇದಕ್ಕೆ ಈ ಮಹಿಳಾ ಸಬಲೀಕರಣ, ಮಹಿಳಾ ಶಿಕ್ಷಣ, ಮಹಿಳಾ ಸ್ವಾತಂತ್ರ್ಯ ಇದು ಒಂದು ಕಾರಣ ಆಗಿದೋ, ಅಥವಾ ಅವರಿಗೂ ಕೂಡ ಈ ವೃತ್ತಿಯ ಒಂದು ಒತ್ತಡ ಕಾರಣ ಆಗಿದೆ ಅಂತ ಹೇಳ್ತೀರಿ?
0: ಸಬಲೀಕರಣ ಅಂತ ಹೇಳಕ್ ಹೋಗುದಿಲ್ರಿ ಮೇಡಮ್. ಸಬಲೀಕರಣ ಡೆಫಿನೆಟ್ಲಿ ಆಗ್ಲೇಬೇಕು. ಮೋಸ್ಟ್ಲಿ ಅದೊಂಥರ ಮೈಂಡ್ಲೆಸ್ ವೆಸ್ಟರ್ನೈಸೇಷನ್ ಅಂತ ಹೇಳಬಹುದು. ಈಗ ಪಾಶ್ಚಿಮಾತ್ಯ ದೇಶದೊಳಗೆ ಅವ್ರು ಏನ್ ಮಾಡ್ತಾರ ಅದನ್ನ ನಾವು ಬ್ಲೈಂಡ್ ಆಗಿ ಫಾಲೋ ಮಾಡಕತ್ತೀವಿ, ಮತ್ತೆ ಅದೇ ಒಂಥರ ಕೂಲ್ ಸ್ಟೇಟ್ಮೆಂಟ್, ನಾವು ಬರೀ ಮಾಡರ್ನ್ ಆಗಿ ಇದ್ ಮಾಡ್ತೀವಿ ಅಂತ ಅನ್ಕೊಂಡು ಬಹುಶಃ ಅದು ಹೆಣ್ಮಕ್ಳು ಎಸ್ಪೆಷಲಿ ಆತರ ಮಾಡ್ತಿರ್ಬೋದು. ಅಫ್ಕೋರ್ಸ್ ಈ ಸ್ಟ್ರೆಸ್ ಏನೈತಿ, ಒತ್ತಡ ಏನೈತಿ, ಅದು ಕಾರಣ ಐತ್ರಿ. ಆದ್ರೆ ಅದು ಗಂಡ ಮಕ್ಕಳ ದೇಹ ಮತ್ತೆ ಹೆಣ್ಮಕ್ಳ ದೇಹ ಬೇರೆ ಇರ್ತೈತಿ. ಗಂಡ್ಮಕ್ಳಿಗೆ ಬಹಳಷ್ಟು ಪ್ರಮಾಣದಲ್ಲಿ ಅವ್ರ ಸಬ್ಸ್ಟೆನ್ಸ್ ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ಲಿಕ್ಕಿಲ್ಲ. ಆದ್ರೆ ಹೆಣ್ಮಕ್ಳ ದೇಹ ರಚನೆ ಅದು ಬಾರಿ ಸೂಕ್ಷ್ಮ ಇರ್ತೈತಿ. ಹಿಂಗಾಗಿ ಒಂದ್ ಸ್ವಲ್ಪ ಅವ್ರ ಅದನ್ನ ಅಬ್ಯೂಸ್ ಮಾಡಿದ್ರು ಸಹಿತ ಅವ್ರ ಆರೋಗ್ಯದ ಮೇಲೆ ಬಹಳ ಪರಿಣಾಮ ಬೀರ್ತೈತಿ. ಆಮೇಲೆ ನೀವು ಹೇಳ್ದಂಗ ಈ ಹೆಣ್ಣು ಅನ್ನೋದು ಈಗ ಒಂದು ಮನೆಯ ಆಧಾರ ಸ್ತಂಭ ಇದ್ದಂಗ, ಈಗ ಅವಳೇ ದುಶ್ಚಟಗಳಿಗೆ ದಾಸರಾಗಿ ಬಿಟ್ರೆ ಬಹುಶಃ ಮನೆ ಉಳಿಲಿಕ್ಕಿಲ್ಲ. ಹಿಂಗಾಗಿ ನಾನು ಸಬಲೀಕರಣ ಡೆಫಿನೆಟ್ಲಿ ಬೇಕು, ವಿದ್ಯೆ ಬೇಕು, ಕೆಲಸ ಬೇಕು, ಫೈನಾನ್ಶಿಯಲ್ ಇಂಡಿಪೆಂಡೆನ್ಸ್ ಬೇಕು. ಬಟ್ ಅದರ ಅರ್ಥ ನಾವು ಬ್ಲೈಂಡ್ ಆಗಿ ವೆಸ್ಟರ್ನ್ ಕಲ್ಚರ್ ಮಾಡೋದು ಬೇಡ ಅಂತ ಹೇಳಿ ನಾನು.
1: ಅಂದ್ರೆ ಈಗ ಇವತ್ತು ನಾವು ನೋಡಿದಾಗ ಸಾಕಷ್ಟು ಜನ ವೈದ್ಯರು ಹೇಳ್ತಿರ್ತಾರೆ, ಗರ್ಭಿಣಿಯರಲ್ಲಿ ಮದ್ಯಪಾನ ಧೂಮಪಾನ ಕಂಡು ಬಂದಾಗ ಅವರಿಂದ ಜನಿಸುವಂತ ಮಕ್ಕಳ ಮೇಲೆ ಕೂಡ ಅದು ದುಷ್ಪರಿಣಾಮ ಬೀರ್ತದೆ. ಅಂದ್ರೆ ಸಮಾಜಕ್ಕೆ ನಾವು ಆರೋಗ್ಯವಂತ ಮಕ್ಕಳನ್ನ ಕೊಡುವ ದೃಷ್ಟಿಯೊಳಗೂ ಕೂಡ ಇವತ್ತು ತೊಂದರೆ ಆಗ್ತಾ ಇದೆ ಅನ್ನುವಂತದ್ದು. ಈಗ ಡಾಕ್ಟರ್ ಶಿವಾನಂದ್ ಅವರು, ಈ ಚಟಗಳಿಂದ ದೂರ ಇರಬೇಕು ಅಂದ್ರೆ ಏನ್ ಮಾಡ್ಬೇಕಂತ ಹೇಳ್ತೀರಿ?
0: ಮೇಡಮ್, ಮನೆಯ ಮೊದಲ ಪಾಠಶಾಲೆ, ನಾವು ನಮ್ಮ ಮಕ್ಕಳಿಗೆ ನಮಗಿಂತ ಸಣ್ಣವರಿಗೆ ಆದರ್ಶಪ್ರಾಯವಾಗಿ ನಾವು ಮಾಡಿ ತೋರಿಸಬೇಕು, ಹೇಳಬಾರದು ಒಂದೇದು. ಎರಡನೇದು, ಕೌಟುಂಬಿಕವಾಗಿ ಎಲ್ಲಾ ಸರಿ ಇತ್ತು ಅಂತಂದ್ರೆ ಅಲ್ಲಿ ಬೇರೆ ಕಡೆ ಆ ನೆಮ್ಮದಿಯನ್ನ ಅರಸುವಂತ ಪ್ರಶ್ನೆನ ಬರುದಿಲ್ಲ. ಆಮೇಲೆ ಮೂರನೇದು, ಈ ಯುವಜನತೆ ಎಸ್ಪೆಷಲಿ ತಮ್ಮ ಸಹಪಾಠಿಗಳನ್ನ ಸಂಗಾತಿಗಳನ್ನ ಚೂಸ್ ಮಾಡ್ಕೋಬೇಕು. ಆಮೇಲೆ ನಾಲ್ಕನೇದು, ಒತ್ತಡವನ್ನ ನಿಭಾಯಿಸಲಿಕ್ಕೆ ಬಹಳಷ್ಟು ಹೆಲ್ದಿ ಕೋಪಿಂಗ್ ಆಕ್ಟಿವಿಟೀಸ್ ಇದಾವೆ. ಅದು ಯೋಗ ಇರಬಹುದು, ಪ್ರಾಣಾಯಾಮ ಇರಬಹುದು, ಗೆಳೆಯರ ಜೊತೆ ಕುತ್ಕೊಂಡು ಮಾತಾಡೋದಿರಬಹುದು, ಅಥವಾ ಆಧ್ಯಾತ್ಮದ ಬಗ್ಗೆ ಭಜನೆ ಮಾಡೋದಿರಬಹುದು, ಅದನ್ನೆಲ್ಲ ನಾವು ಮಾಡಿಕೊಂಡ್ರೆ ಇದೇನ್ ತಪ್ಪು ಕಲ್ಪನೆ ಐತಿ, ಡ್ರಿಂಕ್ಸ್ ಮಾಡಿದ್ರೆ ನಾವು ಒತ್ತಡವನ್ನು ಕಡಿಮೆ ಮಾಡ್ಕೊಂತೀವಿ, ಅದು ಒಂದು ಫ್ಯಾಕ್ಟರ್. ಆಮೇಲೆ ಇತ್ತೀಚೆಗೆ ಈಗೇನೋ ಖುಷಿ ಆಯ್ತು, ಏನೋ ಅಚೀವ್ಮೆಂಟ್ ಮಾಡಿದ್ವಿ ಅಂತಂದ್ರೆ ಫಸ್ಟ್ ಗೆ ಬರೋದೇ ಮದ್ಯಪಾನ, ಬಹುಶಃ ಅದು ಇಲ್ಲ ಪಾರ್ಟಿ ಮಾಡೋದು. ಅದು ಇಲ್ಲದನು ಸಹಿತ ನಾವು ಸಾಕಷ್ಟು ಒಳ್ಳೆ ಮೂಮೆಂಟ್ ಗಳನ್ನ ಎಂಜಾಯ್ ಮಾಡಬಹುದು. ಆ ದಿಕ್ಕಿನಲ್ಲಿ ನಾವು ಎಲ್ಲರೂ ನೋಡಬೇಕು, ದೊಡ್ಡವರು ಸಣ್ಣವರು ಅಂತಲ್ಲ, ಸಮಾಜದ ಪ್ರತಿಯೊಬ್ಬರು ನೋಡಬೇಕು. ನೋಡಿದಾಗನ ಈ ದುಷ್ಕೃತಿಗಳನ್ನ ನಾವು ವಿಮುಕ್ತಿ ಮಾಡೋದಕ್ಕೆ ಪ್ರಾಕ್ಟಿಕಲಿ ಪಾಸಿಬಲ್ ಆಗ್ಲಿಕ್ಕಿಲ್ಲ, ಅದನ್ನ ಆದಷ್ಟು ಕಡಿಮೆ ಮಾಡಬಹುದು ಅಂತ ಹೇಳಿ ಅನ್ಕೊಳ್ತೀನಿ.
1: ಈಗ ಆಲ್ರೆಡಿ ಚಟಕ್ ದಾಸರಾಗ್ಬಿಟ್ಟಿರ್ತಾರೆ, ವರ್ಷಗಟ್ಟಲೆ ಕುಡಿತಾ ಬಂದ್ಬಿಟ್ಟಿರ್ತಾರೆ, ಅಂದ್ರೆ ಈಗ ಬಿಡುವ ಸ್ಥಿತಿ ಒಳಗೆ ಇರುವುದಿಲ್ಲ. ಆದ್ರೆ ಮನೆಯೊಳಗಿರುವಂತಹ ಮಹಿಳೆಯರು ಮಕ್ಕಳು ಇದರಿಂದ ರೋಸ್ ಹೋಗಿರ್ತಾರೆ, ಒದ್ದಾಡ್ತಿರ್ತಾರೆ. ಅಂತವರ ಚಟವನ್ನ ಬಿಡಿಸ್ಲಿಕ್ಕೆ ಈ ಚಟ

0: ಕೇಂದ್ರಗಳೇನಾದ್ರೂ ಇದೆಯಾ, ಅದರ ಕಾರ್ಯ ಹೆಂಗಿದೆ?
1: ಈಗ ಆಲ್ಮೋಸ್ಟ್ ಎಲ್ಲ ಹಾಸ್ಪಿಟಲ್ಸ್ ಅಲ್ಲಿ ಈ ಫೆಸಿಲಿಟಿ ಅವೈಲೇಬಲ್ ಐತ್ರಿ. ಅವ್ರನ್ನ ಕರ್ಕೊಂಡು ಬಂದ್ರೆ ಫಸ್ಟ್ ಗೆ ಡಿಟಾಕ್ಸಿಫಿಕೇಶನ್ ಅಂತ ಮಾಡ್ತೀವಿ. ಅದಾದ್ಮೇಲೆ ಅವ್ರಿಗೆ ಏನ್ ಹಂಬಲ ಇರ್ತೈತಿ ಅದು ಡ್ರಿಂಕ್ಸ್ ಮಾಡಬೇಕು ಅಂತ ಹೇಳಿ, ಅದನ್ನ ಕಡಿಮೆ ಮಾಡಕ್ ಕೆಲವೊಂದು ಮೆಡಿಕೇಶನ್ಸ್ ಇದಾವೆ. ಜೊತೆಗೆ ಕೌನ್ಸಿಲಿಂಗ್ ಮಾಡ್ತೀವಿ, ಯಾವ ಕಾರಣಕ್ಕೆ ಅವ್ರು ಡ್ರಿಂಕ್ಸ್ ಮಾಡ್ತಾರೆ, ಅದಾದ್ಮೇಲೆ ಏನಾದ್ರು ಸಮಸ್ಯೆಗಳಿತ್ತು ಅಂತಂದ್ರೆ ಅದನ್ನ ಹೆಂಗ್ ನಿಭಾಯಿಸೋದು ಹೇಳ್ಕೊಡ್ತೀವಿ. ಆಮೇಲೆ ಹಂಬಲ್ ಆದಾಗ ತಮ್ಮನ್ನು ತಾವು ಹೆಂಗ್ ಕಂಟ್ರೋಲ್ ಮಾಡ್ಕೊಳ್ಳೋದು ಅದನ್ನ ಹೇಳ್ಕೊಡ್ತೀವಿ. ಈ ತರ ಬಹಳಷ್ಟು ಕೇಂದ್ರಗಳಿವೆ. ಉದಾಹರಣೆ ಹೇಳ್ಬೇಕಂದ್ರೆ ಡಿಮ್ಯಾನ್ಸ್ ಧಾರವಾಡ, ಅಲ್ಲಿ ಸಪರೇಟ್ ಆಗಿ ನಶಾಮುಕ್ತಿ ಯೂನಿಟ್ ಅಂತ ಐತಿ. ಆಮೇಲೆ ಬಿಟ್ರೆ ನಮ್ಮಲ್ಲಿ KMC ಸ್ಪೆಷಲೈಸ್ಡ್ ನಾವು ಒಂದು ಯೂನಿಟ್ ಮಾಡಿದೀವಿ, ಡಾಕ್ಟರ್ಸ್ ಇದಾರೆ, ಅದನ್ನ ಮಾಡ್ತೀವಿ. ಆಮೇಲೆ ಹೊರಗಡೆನೂ ಬಹಳಷ್ಟು ನಶಾಮುಕ್ತಿ ಕೇಂದ್ರಗಳಿದಾವೆ. ಆಮೇಲೆ ಈಗ ಟೆಲಿಮಾನಸ್ ಹೆಲ್ಪ್ ಲೈನ್ ಏನೈತಿ ಅದನ್ನ ಸಂಪರ್ಕಿಸಿ ಸಹಿತ ಅವರು ಸಾಕಷ್ಟು ಮಾಹಿತಿಯನ್ನ ತಗೊಳ್ಬಹುದು. ಹಿಂಗಾಗಿ ಫೆಸಿಲಿಟೀಸ್ ಅದಾವ್ರಿ, ಬಟ್ ಅದನ್ನ ಉಪಯೋಗ ಮಾಡ್ಕೊಳ್ಳೋದು ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಆಗ್ಬೇಕಂತ ಅನ್ಕೊಳ್ತೇನೆ.
0: ಅಂದ್ರೆ ಈಗ ಆಗ್ಲೇ ಇದರ ಪ್ರಯೋಜನ ಜನ ಪಡಿತಾ ಇದ್ದಾರೆ ಅಂತ ಹೇಳ್ತೀರಿ?
1: ಡೆಫಿನೆಟ್ಲಿ ಮೇಡಮ್, ತುಂಬಾ ಜನ ಪಡಿತಾ ಇದ್ದಾರೆ. ಆಮೇಲೆ ಈ ಸಾಕಷ್ಟು ಸ್ವಸಹಾಯ ಸಂಘಗಳು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘ ಇತ್ತೀಚೆಗೆ 2500 ಒಂದು ನಶಾಮುಕ್ತಿ ಶಿಬಿರ ಮಾಡ್ತು ಇಲ್ಲೇ ಹುಬ್ಬಳ್ಳಿಲೇ. ಸೊ ಆತರ ಸಂಘಗಳು ಮಾಡ್ತಿರ್ತವೆ, ಅದನ್ನು ಉಪಯೋಗನೂ ಪಡ್ಕೊಳ್ತಾ ಇದಾರೆ. ಆದ್ರೆ ಪ್ರತಿ ದಿವಸ ಆ ಚಟಕ್ ಬಲಿಯಾಗೋರ ಸಂಖ್ಯೆ ಎಷ್ಟು ಹೆಚ್ಚಿಗೆ ಆಗ್ತಾ ಇತ್ತು ಅಂತಂದ್ರೆ ಬಹುಶಃ ದಿನ ನಾವು ಶಿಬಿರ ಮಾಡಬೇಕಾಗುವಂತ ಪರಿಸ್ಥಿತಿ ಬರಬಹುದು.
0: ಅದರಲ್ಲೂ ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಎಲೆ ಅಡಿಕೆ ತಂಬಾಕು ಅನ್ನೋದು ಒಂದು ಬಹಳ ಸಾಮಾನ್ಯವಾದದ್ದು. ಬಹುಶಃ ಡಾಕ್ಟರ್ ಶಿವಾನಂದ್ ಅವರ ಈ ಒಂದು ಎಲೆ ಅಡಿಕೆಯನ್ನ ಜಗದು ಉಗಿಯೋದು ನಮ್ಮ ಕೋವಿಡ್ ಟೈಮ್ ನಲ್ಲೇ ಒಂಚೂರು ಕಡಿಮೆ ಆಗಿತ್ತು ಏನು ಅಂದ್ರೆ, ಆ ಒಂದು ರೋಗಕ್ಕೆ ಹೆದರ್ಕೊಂಡು ಮನುಷ್ಯ ಸ್ವಲ್ಪ ಉಗುಳೋದು ಕಡಿಮೆ ಮಾಡ್ಕೊಂಡಿದ್ದ. ಆದ್ರೆ ಇದು ಒಂದು ಅಸಭ್ಯ ಲಕ್ಷಣ, ಒಬ್ಬ ಉತ್ತಮ ನಾಗರಿಕರ ಲಕ್ಷಣ ಅಲ್ಲ ಇದು. ಈಗ ಮತ್ತೆ ಸಾಕಷ್ಟು ಕಾಯ್ದೆ ಕಾನೂನುಗಳು ಕೂಡ ಬಂದಿವೆ, ಈ ಕಚೇರಿಗಳಲ್ಲಿ ಧೂಮಪಾನ ಮಾಡಬಾರದು, ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಬಾರದು ಅನ್ನೋದು. ಆದಾಗ್ಯೂ ಕೂಡ ಒಂದ್ಸಲ ಮನುಷ್ಯ ಇದನ್ನ ಮೀರಿ ಮಾಡ್ತಾ ಇದ್ದಾನೆ.
1: ಅದೇ ಈಗ ಒಂಥರ ಪಾರ್ಟ್ ಆಫ್ ನಮ್ ಕಲ್ಚರ್ ಆಗ್ಬಿಟ್ಟಿದೆ. ಈಗ ಗುಟ್ಕಾ ಹೆಚ್ಚಿಗೆ ಸೇಲ್ ಆಗೋದು ಉತ್ತರ ಕರ್ನಾಟಕದೊಳಗೆ. ಈ ಬೆಂಗಳೂರು ಸೈಡ್ ಎಲ್ಲ ಹೋದ್ರೆ ಜನ ನಮ್ ಕಡೆಯಿಂದ ಹೋದವರು ಉಗುಳಕ್ ಜಾಗ ಹುಡುಕ್ತಿರ್ತಾರೆ, ಅಲ್ಲಿ ಅಷ್ಟೊಂದು ಇಲ್ಲ ಅದು. ಹಿಂಗಾಗಿ ಅದು ಆ ಸಿವಿಕ್ ಸೆನ್ಸ್ ನಮ್ಮಲ್ಲೇನೆ ಬರಬೇಕು. ನಮ್ಮ ಆರೋಗ್ಯಕ್ಕೂ ಒಳ್ಳೇದಲ್ಲ, ನಮ್ಮ ಸುತ್ತಮುತ್ತಲ ಇರೋರ್ಗೂ ಒಳ್ಳೇದಲ್ಲ, ನಮ್ಮ ಸಮಾಜಕ್ಕೂ ಒಳ್ಳೇದಲ್ಲ ಅಂತ ಹೇಳಿ. ಅದು ಯಾವಾಗ ಅದು ವೆನ್ ಇಟ್ ಕಮ್ಸ್ ಫ್ರಮ್ ವಿದಿನ್, ವರ್ಷ ಆವಾಗ ಈ ಸಮಸ್ಯೆ ಸಾಲ್ವ್ ಆಗ.
0: ಹೌದು, ಅಂದ್ರೆ ಮನಸ್ಸಿದ್ದಲ್ಲಿ ಮಾರ್ಗ ಅನ್ನಂಗೆ. ಅಂದ್ರೆ ಇವತ್ ನಾನು ಬೇಡ ಅಂತ ಮನಸ್ಸು ಗಟ್ಟಿ ಮಾಡಿದ್ರೆ ನನಗೆ ಯಾವ ಡಿ ಅಡಿಕ್ಷನ್ ಸೆಂಟರ್ ಗಳು ಬೇಕಾಗುವುದು
1: ಅವಶ್ಯಕತೆ ಇಲ್ಲ.
0: ಅಲ್ಲ, ನನ್ನ ಮನಸ್ಸು ನನ್ನ ನಿಗ್ರಹದಲ್ಲಿ ಇಟ್ಕೊಂಡಿದ್ದೆ, ನಾನು ಈ ಚಟ ಬಿಡಬೇಕು, ಚಟದಿಂದ ದೂರ ಇರಬೇಕು ಅಂತಂದಾಗ ನಾನು ಈ ಚಟದಿಂದ ದೂರ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಮಾತನ್ನು ಒಟ್ಟಾಗಿ ನಮ್ಮ ಕೇಳುಗರಿಗೆ ಉತ್ತಮ ಜೀವನ ನಡೆಸಬೇಕು, ಚಟಗಳಿಂದ ದೂರ ಇರಬೇಕು ಅಂದ್ರೆ ಎರಡು ಮಾತುಗಳನ್ನೇನ್ ಹೇಳಕ್ ಇಷ್ಟಪಡ್ತೀರಿ
1: ಮೇಡಮ್? ಒಂದೇದು ನಮ್ಮ ಆರೋಗ್ಯದ ಬಗ್ಗೆ ನಾವು ಯಾವಾಗೂ ಕಾಳಜಿ ತಗೊಳ್ಬೇಕು. ಎರಡನೇದು ಯಾವಾಗೂ ಅಲರ್ಟ್ ಆಗಬೇಕು. ಅಲರ್ಟ್ ಅಂತಂದ್ರೆ ನಾನು ಬಿಟ್ಟುಬಿಟ್ಟಿನಿ ಚಟ, ಇನ್ನೇನು ನನಗೆ ಅದರದ್ದು ಚಟ ಆಗೋದೇ ಇಲ್ಲ, ಹಂಬಲ್ ಆಗೋದಿಲ್ಲ ಅಂತ ಹೇಳಿ ಅನ್ಕೋಬಾರದು. ಅದಕ್ಕೆ ಒಂದು ಕಗ್ಗ ಹೇಳ್ತೀನಿ ಡಿವಿಜಿ ಅವರದು. ಸತ್ತ ವೆನ್ನಾಶೆಗಳು ಗೆದ್ದೆ ನಿಂದ್ರಿಯ ಗಣವ, ಚಿತ್ತವಿನ್ನಲುಗದೆಂಬ ಜಂಬ ಬೇಡ, ಎತ್ತಣಿಂದಲೋ ಗಾಳಿ ಮೋಹ ಬೀಜವ ತಂದು ಬಿತ್ತಲಾರದಿ ಮನದಿ ಮಂಕುತಿಮ್ಮ. ನಾವು ಬಹಳ ಜಂಬ ಪಟ್ಕೊಂಡು ಇನ್ ಬಿಟ್ಟು ಬಿಡ್ತೀನಿ ಅಂತೀವಿ, ಒಂದ್ ಸುಳಿ ಬಂದು ನಮಗ ಹಂಬಲ ಉಂಟು ಮಾಡ್ತೀವಿ ಅಂತಂದ್ರ ಒಂದ್ ಸಲ ನಾ ಶುರು ಮಾಡಿಬಿಟ್ರೆ ಜೀವನ ಪೂರ್ತಿ ಶುರು ಮಾಡ್ತೀನಿ. ಅದಕ್ಕೆ ಆದಷ್ಟು ಕಾನ್ಶಿಯಸ್ ಆಗಿ ಅದ್ರ ಕಡೆ ಹೋಗದೆ ಇರುವಂಗ ನಾವು ಪ್ರಯತ್ನ ಮಾಡಿದ್ರೆ ನೆಮ್ಮದಿಯ ಜೀವನ ನಡೆಸಬಹುದು.
0: ನೋಡ್ರಿ, ಇದನ್ನ ಡಿವಿಜಿ ಅವರು ತಮ್ಮ ಕಗ್ಗದಲ್ಲಿ ಕೂಡ ಉಲ್ಲೇಖ ಮಾಡ್ಯಾರ. ಹಂಗಾಗಿ ಉತ್ತಮ ಪುಸ್ತಕಗಳು, ಉತ್ತಮ ಹವ್ಯಾಸಗಳು, ಒಂದು ಸಕಾರಾತ್ಮಕ ಯೋಚನೆ, ಒಳ್ಳೆಯ ಸ್ನೇಹಿತರು, ಇವರನ್ನ ನಾವು ಹೆಚ್ಚು ಕಲೆ ಹಾಕೊಂಡು ಸತ್ಸಂಗದಲ್ಲಿ ಜೀವನವನ್ನ ಮಾಡಿದಾಗ ನಮ್ಮ ಜೀವನ ಉತ್ತಮ ರೀತಿಯಲ್ಲಿ ಇರ್ತದ ಅನ್ನೋ ಆಶಾಭಾವನೆಯೊಂದಿಗೆ ಈ ಸಂದರ್ಶನ ಮುಗಿಸೋಣ. ನಮಸ್ಕಾರ.
1: ನಮಸ್ಕಾರ ಮೇಡಮ್, ಧನ್ಯವಾದ.
2: ನಶಾಮುಕ್ತ ಭಾರತ ಅಭಿಯಾನದ ಅಡಿಯಲ್ಲಿ ವ್ಯಸನಮುಕ್ತ ಜೀವನ, ಈ ಕುರಿತು ಇದುವರೆಗೂ ಡಾಕ್ಟರ್ ಶಿವಾನಂದ್ ಹಿರೇಮಠ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಈಗ ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಮಾಹಿತಿ ನೀಡುತ್ತಾರೆ ಡಾಕ್ಟರ್ ಬಸವರಾಜ ಬಣಕಾರ್ ಅವರು.
3: ಪಾರ್ಶ್ವವಾಯು ಅಥವಾ ಲಕ್ವ ಅಥವಾ ಸ್ಟ್ರೋಕ್ ಎಂಬ ಕಾಯಿಲೆ ಬಗ್ಗೆ ನಿಮಗೆ ವಿವರಣೆ ನೀಡಲಿದ್ದೇನೆ. ಇದು ಒಂದು ಜಾಗತಿಕ ಆರೋಗ್ಯ ಸಮಸ್ಯೆ ಆಗಿದೆ. ಅಂದಾಜಿನ ಪ್ರಕಾರ ಜಗತ್ತಿನಾದ್ಯಂತ 1 ವರ್ಷದಲ್ಲಿ 2 ಕೋಟಿ ಜನ ಪಾರ್ಶ್ವವಾಯುವಿನಿಂದ ಬಳಲ್ತಾ ಇದ್ದಾರೆ. ಇದರಲ್ಲಿ 25% ಜನ ಸಾವನ್ನಪ್ಪುತ್ತಾರೆ. ಉಳಿದೆಲ್ಲ ರೋಗಿಗಳಿಗೆ ಹೋಲಿಸಿದರೆ ಇದು 4ನೇ ಅತಿ ಹೆಚ್ಚು ಅಂಗವೈಕಲ್ಯ ಮತ್ತು 2ನೇ ಅತಿ ಹೆಚ್ಚು ಸಾವುಗಳಿಗೆ ಇದು ಕಾರಣವಾಗಿದೆ. ಮೊದಲು ಈ ರೋಗ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಮಾತ್ರ ಕಾಣಿಸ್ತಾ ಇತ್ತು. ಆದರೆ ಇತ್ತೀಚಿನ ದಿನ

ಗಳಲ್ಲಿ ಅಭಿವೃದ್ಧಿ ಹೊಂದಿರುವ ಮತ್ತು ಹೊಂದುತ್ತಿರುವ ದೇಶಗಳಲ್ಲೂ ಸಹ ಇದು ಕಂಡು ಬರ್ತಾ ಇದೆ. ಇದಕ್ಕೆ ಪ್ರಮುಖ ಕಾರಣ ಏನಂದ್ರೆ ಆಧುನಿಕತೆ ಮತ್ತು ಜೀವನ ಶೈಲಿಯಲ್ಲಾಗಿರುವ ಬದಲಾವಣೆಗಳು. ಹಾಗಾದ್ರೆ ಪಾರ್ಶ್ವವಾಯು ಅಂದ್ರೆ ಏನು, ಅದು ಯಾಕಾಗ್ತದ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ. ಪಾರ್ಶ್ವವಾಯು ಅನ್ನೋದು ಮೆದುಳಿನ ರಕ್ತ ಸಂಚಾರಕ್ಕೆ ಹಠಾತ್ ಆಗಿ ರಕ್ತದಲ್ಲಿ ತಡೆ ಉಂಟಾದಾಗ ಆಗ್ತದೆ. ಹೀಗೆ ರಕ್ತ ಸಂಚಾರಕ್ಕೆ ತಡೆ ಉಂಟಾದಾಗ ಮೆದುಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳ ಪೂರೈಕೆ ನಿಂತು ಹೋಗ್ತದೆ. ಹೀಗಾದಾಗ ಮೆದುಳಿನ ಅಂಗಾಂಶಗಳಿಗೆ ಹಾನಿ ಉಂಟಾಗ್ತದೆ. ಈ ತರಹದ ಹಾನಿ ಮೆದುಳಿನ ಯಾವ ಭಾಗಕ್ಕಾದರೂ ಸಹ ಆಗಬಹುದು. ಈ ಹಾನಿ ಯಾವ ಭಾಗಕ್ಕೆ ಮತ್ತು ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದ್ರ ಮೇಲೆ ಪಾರ್ಶ್ವವಾಯುವಿನ ತೀವ್ರತೆ ಮತ್ತು ಲಕ್ಷಣ ಅವಲಂಬಿತವಾಗಿರುತ್ತದೆ. ಹಾಗಾದ್ರೆ ಪಾರ್ಶ್ವವಾಯು ಯಾರಿಗೆಲ್ಲ ಆಗ್ಬಹುದು? ಇದು ಹುಟ್ಟಿದ ಮಗುವಿನಿಂದ ಹಿಡಿದು ಇಳಿ ವಯಸ್ಕರವರೆಗೂ ಆಗ್ಬಹುದು. ಆದರೆ ವಯಸ್ಸಿಗೆ ಅನುಗುಣವಾಗಿ ಕಾರಣಗಳು ಬದಲಾಗ್ತಾ ಹೋಗ್ತವೆ. ಸಾಮಾನ್ಯವಾಗಿ 60 ವಯಸ್ಸಿನ ನಂತರ ಕಾಣುತ್ತದೆ. ಆದರೆ ಇತ್ತೀಚಿನ ಜೀವನ ಶೈಲಿಯಲ್ಲಾಗಿರುವ ಬದಲಾವಣೆಗಳಿಂದ 40 ವಯಸ್ಸಿನ ಆಸುಪಾಸಿನ ಜನರಲ್ಲೂ ಸಹ ಇದು ಕಾಣಸಿಗ್ತದೆ. ಮಹಿಳೆಯರಿಗೆ ಹೋಲಿಸಿದರೆ ಪುರುಷರಲ್ಲಿ ಇದು ಜಾಸ್ತಿನೇ ಆಗಿರ್ತದೆ. ಹಾಗಾದ್ರೆ ಪಾರ್ಶ್ವವಾಯು ಕಾರಣಗಳು ಯಾವುವು ಅಂತ ನೋಡಿದ್ರೆ, ಮೊಟ್ಟ ಮೊದಲಾಗಿ ಅಧಿಕ ರಕ್ತದೊತ್ತಡ, ಅಂದರೆ ಹತೋಟಿಯಲ್ಲಿರದ ರಕ್ತದೊತ್ತಡ ಅಥವಾ ಹೈ ಬ್ಲಡ್ ಪ್ರೆಷರ್, ಹತೋಟಿಯಲ್ಲಿರದ ಮಧುಮೇಹ ಕಾಯಿಲೆ ಅಥವಾ ಡಯಾಬಿಟಿಸ್ ಕಂಟ್ರೋಲ್ ತಪ್ಪಿ ಹೋದ್ರೆ, ಅನೇಕ ಹೃದಯ ಸಂಬಂಧಿ ಕಾಯಿಲೆಗಳು, ಧೂಮ್ರಪಾನ ಮತ್ತು ಮದ್ಯಪಾನ ಸೇವನೆಯಿಂದ ಒಬೆಸಿಟಿ ಅಥವಾ ಅತಿಯಾದ ಬೊಜ್ಜು ಇರುವುದು, ಜಾಸ್ತಿ ಕೊಲೆಸ್ಟ್ರಾಲ್ ಇರುವುದು, ಹಾಗೆ ಅನೇಕ ಜೆನೆಟಿಕ್ ಕಾರಣಗಳು ಸಹ ಇರ್ತವೆ. ಇದರೊಂದಿಗೆ ಒಂದು ಸಾರಿ ಪಾರ್ಶ್ವವಾಯು ಆದ್ರೆ ಮತ್ತೆ ಮತ್ತೆ ಪಾರ್ಶ್ವವಾಯು ಸಂಭವನೆ ಜಾಸ್ತಿ ಇರ್ತದೆ. ಈಗ ಪ್ರತಿ ವರ್ಷ ಪಾರ್ಶ್ವವಾಯು ಆಗುವ ಸಂಭವನೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಅಂದಾಜಿನ ಪ್ರಕಾರ 15% ಜನ ಮುಂದಿನ ವರ್ಷದಲ್ಲಿ ಮತ್ತೆ ಪಾರ್ಶ್ವವಾಯು ಅವರಿಗೆ ಕಾಣಿಸಿಕೊಳ್ಳುತ್ತದೆ. ಹೀಗಾಗಿ ಒಮ್ಮೆ ಪಾರ್ಶ್ವವಾಯು ಆದ್ರೆ ಮತ್ತೆ ಔಷಧಿ ಸೇವಿಸದೆ ಹೋದ್ರೆ ಮತ್ತೊಮ್ಮೆ ಆಗುವ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗಾದ್ರೆ ಪಾರ್ಶ್ವವಾಯುನಲ್ಲಿ ಎಷ್ಟು ತರ ಇವೆ? ಮೇನ್ಲಿ ಅಂದ್ರೆ ಮುಖ್ಯವಾಗಿ ಎರಡು, ಅಂದ್ರೆ ಒಂದು ಇಸ್ಕಿಮಿಕ್ ಅಂತವೆ, ಇನ್ನೊಂದು ಹೆಮರೇಜಿಕ್ ಅಂತವೆ. ಇಸ್ಕಿಮಿಕ್ ಅಂದ್ರೆ ರಕ್ತ ಸಂಚಾರ ಹಠಾತ್ ಆಗಿ ನಿಂತು ಹೋಗೋದ್ರಿಂದ ಆಗ್ತದೆ. 85% ಪಾರ್ಶ್ವವಾಯುಗೆ ಇದೇ ಕಾರಣ. ಇನ್ನೊಂದು ಹೆಮರೇಜಿಕ್ ಅಥವಾ ಬ್ರೈನ್ ಹೆಮರೇಜ್ ಅಂತ ಏನ್ ಕರಿತೇವಲ್ಲ, ಅದು ಮೆದುಳು ಅಥವಾ ಮೆದುಳಿನ ಪೊರೆಗಳಲ್ಲಿ ರಕ್ತನಾಳ ಒಡೆದು ರಕ್ತಸ್ರಾವ ಆಗೋದ್ರಿಂದ ಇದಾಗ್ತದೆ. ಉಳಿದ 15%, ಅಂದ್ರೆ 85% ಇಸ್ಕಿಮಿಕ್, ಇನ್ನು 15% ಮಾತ್ರ ಹೆಮರೇಜಿಕ್ ಆಗಿ ಇರ್ತದೆ. ಇವೆರಡನ್ನು ಹೋಲಿಸಿದಾಗ ಹೆಮರೇಜಿಕ್ ನಲ್ಲಿ ತೀವ್ರತೆ ಮತ್ತು ಸಾಯುವ ಸಂಭವ ಜಾಸ್ತಿ ಇರ್ತದೆ. ಅಂದ್ರೆ ಹೆಮರೇಜಿಕ್ ಸ್ಟ್ರೋಕ್ ಇರೋದು ಸ್ವಲ್ಪ ಜಾಸ್ತಿ ರಿಸ್ಕ್ ಇರ್ತದೆ. ಹಾಗಾದ್ರೆ ಪಾರ್ಶ್ವವಾಯುವಿನ ಲಕ್ಷಣಗಳೇನು? ಮುಖ್ಯವಾಗಿ ಪಾರ್ಶ್ವವಾಯು ದೇಹದ ಒಂದು ಭಾಗ, ಅಂದ್ರೆ ಎಡ ಅಥವಾ ಬಲ ಭಾಗಕ್ಕೆ ಕಾಣಿಸಿಕೊಳ್ಳುತ್ತದೆ. ಎಲ್ಲಾ ಲಕ್ಷಣ ಹಠಾತ್ ಆಗಿ, ಅಂದ್ರೆ ಸಡನ್ಲಿ ಬಂದ್ಬಿಡುತ್ತೆ, ಒಮ್ಮಿಂದೊಮ್ಮೆಲೆ ಕಾಣಿಸಿಕ್ತವೆ. ಹೆಚ್ಚಾಗಿ ಮುಖ, ಕೈ ಮತ್ತು ಕಾಲು ಸಡನ್ ಆಗಿ ಅಥವಾ ಹಠಾತ್ ಆಗಿ ಅಶಕ್ತವಾಗುವುದು, ಅಂದ್ರೆ ವೀಕ್ ಆಗುವುದು. ಕೈ ಕಾಲುಗಳು ಜೋಮ್ ಹಿಡಿಯುವುದು ಅಥವಾ ಸ್ಪರ್ಶ ಹೀನವಾಗುವುದು. ಒಮ್ಮಿಂದೊಮ್ಮೆಲೆ ಮಾತಾಡೋದಕ್ಕೆ ತೊಂದರೆ ಆಗುವುದು ಅಥವಾ ಬೇರೆಯವರು ಮಾತಾಡೋದನ್ನ ಅರ್ಥ ಮಾಡಿಕೊಳ್ಳಕ್ ಆಗದೆ ಇರುವುದು. ಒಮ್ಮಿಂದೊಮ್ಮೆಲೆ ಕಣ್ಣಿನ ದೃಷ್ಟಿ ಹೀನವಾಗಿಬಿಡುವುದು, ಸಡನ್ ಆಗಿ ಕಣ್ ಕಾಣದಂಗಾಗ್ಬಿಡುದು, ಹಠಾತ್ ಆಗಿ ಗೊಂದಲಕ್ಕೊಳಗಾಗುವುದು, ಒಮ್ಮೆಲೆ ತೀವ್ರ ತಲೆನೋವು ಅಥವಾ ವಾಂತಿ ಆಗುವುದು ಅಥವಾ ಮೂರ್ಛೆ ಹೋಗುವುದು, ಇವೇ ಮುಂತಾದ ಲಕ್ಷಣಗಳಿದ್ರೆ ಪಾರ್ಶ್ವವಾಯು ಆಗಿದೆ ಅಂತ ಹೇಳಬಹುದು. ಈ ತರದ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಭೇಟಿ ಕೊಡಬೇಕು. ತಕ್ಷಣ ಆಸ್ಪತ್ರೆ ಹೋಗೋದ್ರಿಂದ ಮುಂದಾಗುವ ಅಂಗವೈಕಲ್ಯತನವನ್ನು ತಡೆಗಟ್ಟಬಹುದು, ಅದರೊಂದಿಗೆ ಅನೇಕ ಸಂದರ್ಭದಲ್ಲಿ ಸಾವನ್ನು ಸಹ ತಡೆಗಟ್ಟಬಹುದು. ಈ ತರದ ಲಕ್ಷಣಗಳಿದ್ರೆ ಪೇಷಂಟ್ಸ್ ಆಸ್ಪತ್ರೆ ಬಂದಾಗ ವೈದ್ಯರು ರೋಗ ಲಕ್ಷಣ ನೋಡಿ ತಪಾಸಣೆ ಮಾಡಿ ಪಾರ್ಶ್ವವಾಯು ಆಗಿದೆ ಅಂತ ಖಚಿತಪಡಿಸಿಕೊಂಡ ಮೇಲೆ ಮೆದುಳಿನ ಸ್ಕ್ಯಾನಿಂಗ್, ಅಂದ್ರೆ ಸಿಟಿ ಸ್ಕ್ಯಾನ್ ಅಥವಾ MRI ಅನ್ನ ಮಾಡ್ತಾರೆ. ಇದರಿಂದ ರೋಗಿಗೆ ಯಾವ ತರದ ಪಾರ್ಶ್ವ, ಅದರ ಹೆಮರೇಜ್ ಆಗಿದೆ ಅಥವಾ ಇಸ್ಕಿಮಿಕ್ ಆಗಿದೆ ಎಂಬ ತಿಳಿಬರ್ತದೆ. ಇದರ ಮೇಲೆ ಮುಂದಿನ ಚಿಕಿತ್ಸೆ ಅವಲಂಬಿತವಾಗಿರ್ತದೆ. ನಮ್ಮಲ್ಲಿ ಬಹುತೇಕ ಜನರಿಗೆ ಪಾರ್ಶ್ವವಾಯುಗೆ ಯಾವುದೇ ಚಿಕಿತ್ಸೆ ಇರುವುದಿಲ್ಲ ಎಂಬ ತಪ್ಪು ಕಲ್ಪನೆ ಇದೆ. ಆದರೆ ಕಳೆದ 2 ದಶಕಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಾಗಿರುವ ಬೆಳವಣಿಗೆಗಳಿಂದ ಪಾರ್ಶ್ವವಾಯುಗೆ ಸೂಕ್ತ ಚಿಕಿತ್ಸೆ ಲಭ್ಯವಾಗಿದೆ. ಈ ಚಿಕಿತ್ಸೆಯನ್ನು ನಾವು 2 ವಿಧವಾಗಿ ವಿಂಗಡಿಸಬಹುದು. ಒಂದು ತೀವ್ರ ಚಿಕಿತ್ಸೆ, ಇನ್ನೊಂದು ನಿರ್ವಹಣಾ ಚಿಕಿತ್ಸೆ ಅಥವಾ ಮೇಂಟೆನೆನ್ಸ್ ಥೆರಪಿ ಅಂತ ಹೇಳ್ತೇವೆ. ತೀವ್ರ ಚಿಕಿತ್ಸೆ ಅಂದರೆ ರೋಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗುವವರೆಗೆ ಅಂತ ಹೇಳ್ತೇವೆ. ಇದು ಸುಮಾರಾಗಿ 5 ದಿನಗಳಿಂದ ಹಿಡಿದು 1 ತಿಂಗಳವರೆಗೂ ರೋಗಿಯ ತೀವ್ರತೆಗೆ ಅನುಗುಣವಾಗಿ ಬದಲಾಗ್ತಾ ಹೋಗ್ತದೆ. ಕಳೆದ 2 ದಶಕದಿಂದ ಹೇಳಿದ ಹಾಗೆ ರಕ್ತನಾಳಗಳಲ್ಲಿ ಆಗಿರುವ ರಕ್ತ ಹೆಪ್ಪುಗಟ್ಟನ್ನ ಕರಗಿಸಲು ಔಷಧಿ ಲಭ್ಯವಾಗಿದೆ. ಆದರೆ ಈ ಔಷಧಿಯನ್ನ ಪಾರ್ಶ್ವವಾಯು ಆದ 4:30 ಒಳಗೆ ಮಾತ್ರ ಉಪಯೋಗಿಸಬಹುದು. ಇದಕ್ಕಿಂತ ಲೇಟ್ ಆಗಿ ಬಂದವರಿಗೆ ಈ ಔಷಧನ ಉಪಯೋಗ ಮಾಡ್ಲಿಕ್ಕೆ ಆಗುದಿಲ್ಲ. ಕಾರಣ, ತಕ್ಷಣ ಹಾಸ್ಪಿಟಲ್ಗೆ ಬರೋದ್ರಿಂದ ಈ ಔಷಧಿಯ ಸದುಪಯೋಗವನ್ನ ಪಡೆದುಕೊಳ್ಳಬಹುದು. ಈ ಔಷಧಿಗೆ ಅದರದೇ ಆದ ಸೂಚನೆಗಳು ಮತ್ತು ವಿರೋಧಾಭಾಸಗಳು ಇರ್ತವೆ. ಇದನ್ನೆಲ್ಲ ನೋಡಿಕೊಂಡು ಈ ಔಷಧಿನ ಉಪಯೋಗ ಮಾಡುತ್ತದೆ. ಇದರೊಂದಿಗೆ ರಕ್ತ ಹೆಪ್ಪುಗಟ್ಟನ್ನು ಕರಗಿಸುವ ಮತ್ತು ಮೆದುಳಿನ ಭಾವವನ್ನು ಇಳಿಸುವ ಸಹ ಔಷಧಿಗಳನ್ನು ಸಹ ಕೊಡ್ತೇವೆ. ಕೆಲವೊಮ್ಮೆ ಕಾಯಿಲೆ ತೀವ್ರತೆ ಹೆಚ್ಚಾದಾಗ ಶಸ್ತ್ರಚಿಕಿತ್ಸೆ ಅವಶ್ಯ ಸಹ ಬರಬಹುದು. ಇನ್ನು ಮುಂದೆ ನಿರ್ವಹಣಾ ಚಿಕಿತ್ಸೆ, ಅಂದ್ರೆ ಮೇಂಟೆನೆನ್ಸ್ ಥೆರಪಿ. ಈ ಮೊದಲು ಹೇಳದಂತೆ ಮತ್ತೊಮ್ಮೆ ಪಾರ್ಶ್ವವಾಯುವನ್ನು ತಡೆಗಟ್ಟಲು ಮತ್ತು ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಳಲು ಈ ತರಹದ ಚಿಕಿತ್ಸೆ ತುಂಬಾ ಸಹಕಾರಿಯಾಗಿದೆ. ವೈದ್ಯರು ಹೇಳಿದ ಔಷಧಿಯನ್ನೇ ಸರಿಯಾಗಿ ತೆಗೆದುಕೊಳ್ಳುವುದು ಮತ್ತು ಕಾಲಕಾಲಕ್ಕೆ
ವೈದ್ಯರನ್ನ ಭೇಟಿಯಾಗುವುದು ಅತಿ ಮುಖ್ಯ. ಫಿಸಿಯೋಥೆರಪಿ ಅಥವಾ ವೈದ್ಯಕೀಯ ವ್ಯಾಯಾಮ ಪಾರ್ಶ್ವವಾಯುವಿನ ಚಿಕಿತ್ಸೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತದೆ.

0: ಈ ತರಹದ ವ್ಯಾಯಾಮ ರೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗಿನಿಂದ ಪ್ರಾರಂಭವಾಗ್ತದೆ. ಇದರಿಂದ ಅನೇಕ ಪ್ರಯೋಜನಗಳು ಆಗ್ತವೆ. ಮೊದಲನೇದಾಗಿ ಬೆಡ್ ಸೋರ್ ಅನ್ನ ತಡೆಗಟ್ಟಬಹುದು. ಡಿಬಿಟಿ ಅಥವಾ ಕಾಲಿನ ರಕ್ತನಾಳಗಳಲ್ಲಿ ಹೆಪ್ಪುಗಟ್ಟುವಿಕೆಯನ್ನು ತಡೆಗಟ್ಟಬಹುದು. ಅಂಗವೈಕಲ್ಯ ಆದ ಭಾಗಕ್ಕೆ ಫಿಸಿಯೋಥೆರಪಿ ಮಾಡೋದ್ರಿಂದ ರಕ್ತ ಸಂಚಾರ ಇಂಪ್ರೂವ್ ಆಗಿ ಅಶಕ್ತತೆಯನ್ನು ದೂರ ಮಾಡಬಹುದು ಮತ್ತು ಇದರಿಂದ ಸ್ಪಾಸ್ಟಿಸಿಟಿ ಅಂದರೆ ಊನವಾದ ಕೈಕಾಲುಗಳು ಗಟ್ಟಿಯಾಗುವುದನ್ನು ತಡೆಗಟ್ಟಬಹುದು. ಇವುಗಳ ಜೊತೆಗೆ ರೋಗಿಗಳು ತಮ್ಮ ಜೀವನ ಶೈಲಿಯಲ್ಲಿ ಸಹ ಬದಲಾವಣೆಯನ್ನು ತರಬೇಕಾಗ್ತದೆ. ಬರೀ ಟ್ರೀಟ್ಮೆಂಟ್ ಇಂದ ಮಾತ್ರ ಆಗೋದು, ಅದರ ಜೋಡಿ ಜೀವನ ಶೈಲಿಯಲ್ಲಿ ಸಹ ಸ್ವಲ್ಪ ಬದಲಾವಣೆಗಳನ್ನು ತಗೊಂಬಂದ್ರೆ ಈ ಕಾಯಿಲೆಯನ್ನು ತಡೆಗಟ್ಟಬಹುದು. ಅಂದ್ರೆ ಯಾವುವು? ಒಂದು, ಪೌಷ್ಟಿಕ ಆಹಾರ ಸೇವನೆ ಮಾಡುವುದು, ಮದ್ಯಪಾನ ಮತ್ತು ಧೂಮ್ರಪಾನದಿಂದ ದೂರ ಇರುವುದು, ಬ್ಲಡ್ ಪ್ರೆಷರ್ ಮತ್ತು ಮಧುಮೇಹ ರೋಗವನ್ನು ಕಂಟ್ರೋಲ್ನಲ್ಲಿಟ್ಟುಕೊಳ್ಳುವುದು, ಇದರೊಂದಿಗೆ ದಿನಂಪ್ರತಿ ಅರ್ಧ ಗಂಟೆ ವ್ಯಾಯಾಮ ಮಾಡಬೇಕಾಗ್ತದೆ. ಹೀಗೆ ಪಾರ್ಶ್ವವಾಯುವಿನ ಚಿಕಿತ್ಸೆ ಒಂದು ಸಂಯೋಜಿತ ಪ್ರಯತ್ನ. ಇದರಲ್ಲಿ ವೈದ್ಯರಿರ್ತಾರೆ, ನರ್ಸ್ಗಳು ಇರ್ತಾರೆ, ಫಿಸಿಯೋಥೆರಪಿಸ್ಟ್, ನ್ಯೂಟ್ರಿಷನಿಸ್ಟ್ ಎಲ್ಲ ಇರ್ತಾರೆ. ಇದರೊಂದಿಗೆ ಕುಟುಂಬದ ಎಲ್ಲ ಸದಸ್ಯರನ್ನು ಇದು ಒಳಗೊಳ್ಳುತ್ತದೆ. ಆದ್ದರಿಂದ ಪಾರ್ಶ್ವವಾಯು ರೋಗಿಯ ಜೀವನದಲ್ಲಿ ಅಷ್ಟೇ ಅಲ್ಲ, ಅವರ ಕುಟುಂಬದ ಜೀವನದಲ್ಲಿ ಸಹ ಆಗುವ ಪ್ರಮುಖ ತಿರುವು ಅಂತಾನೆ ಹೇಳಬಹುದು.
1: ಪಾರ್ಶ್ವವಾಯು ಅಂದರೇನು, ಕಾರಣ ಹಾಗೂ ಚಿಕಿತ್ಸೆ, ಈ ಕುರಿತು ಇದುವರೆಗೂ ಮಾಹಿತಿ ಕೇಳಿದಿರಿ. ಮಾಹಿತಿ ನೀಡಿದವರು ಡಾಕ್ಟರ್ ಬಸವರಾಜ ಬಣಕಾರ್ ಅವರು. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಪ್ರಗತಿ ಪಥ ಇದೀಗ ಆರಂಭವಾಗುವುದು.
3: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ದೊಡ್ಡನಹುಂಡಿ ರಾಜಣ್ಣ ಅವರು.
4: ಪಿಎಂ ಸೂರ್ಯಘರ್ ಯೋಜನೆ ಹೆಸರೇ ಸೂಚಿಸ್ತಾ ಇದೆ, ಸೂರ್ಯಘರ್. ಏನದು ಸೂರ್ಯಘರ್? ಸೂರ್ಯಘರ್ ಎಂದರೆ ಸೂರ್ಯನ ಬೆಳಕನ್ನೇ ಶಕ್ತಿಯಾಗಿ ಪಡೆಯತಕ್ಕಂಥದ್ದು. ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರು 2024 ಜನವರಿ 22ರಂದು ಚಾಲನೆ ನೀಡಿದರು ಯೋಜನೆಗೆ. ಅಂದು ಅಯೋಧ್ಯೆ ಶ್ರೀರಾಮನ ಪ್ರತಿಷ್ಠಾಪನಾ ಮಹೋತ್ಸವವೂ ಹೌದು. ಅಂತಹ ಶುಭ ಸಂದರ್ಭದಲ್ಲಿ ಈ ಯೋಜನೆಯನ್ನು ಭಾರತಕ್ಕೆ ಪರಿಚಯಿಸ್ತಾರೆ. ಸೂರ್ಯಘರ್ ಯೋಜನೆ ಅಂದರೆ ಸೂರ್ಯನ ಶಕ್ತಿಯನ್ನು ಜನತೆ ಪಡೆಯಬೇಕು ಅಂತಕ್ಕಂಥದ್ದು ಅವರ ಮಹತ್ವಾಕಾಂಕ್ಷೆಯಾಗಿರುತ್ತೆ. ಸೂರ್ಯನ ಬೆಳಕನ್ನು ಶಕ್ತಿಯಾಗಿ ಪಡೆಯುವ ಮೂಲಕ ಜಲವಿದ್ಯುತ್ ಅಥವಾ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡುವುದು, ಇದರ ಮೂಲಕ ರೈತರು ಅಥವಾ ಜನತೆ ಸ್ವಾವಲಂಬನೆ ಸಾಧಿಸುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿರುತ್ತೆ. ಸೂರ್ಯ ಒಂದು ನಕ್ಷತ್ರವಾಗಿ ನಮಗೆ ಬೆಳಕನ್ನು ನೀಡುವುದಷ್ಟೇ ಅಲ್ಲ, ನಮಗೆ ಶಕ್ತಿಯನ್ನು ನೀಡ್ತಾನೆ ಅಂತಕ್ಕಂಥಕ್ಕೆ ಸೋಲಾರ್ ಪವರ್ ಬಳಕೆ ಮಾಡಿ ಅನೇಕ ಸೌಲಭ್ಯಗಳನ್ನ ಪಡೀತಾ ಇದ್ದೇವೆ. ಈ ಸೂರ್ಯಘರ್ ಯೋಜನೆ ಮೂಲಕ ರೈತರಿಗೆ ಮತ್ತು ಜನತೆಗೆ ಅನೇಕ ಸಾಲ ಸೌಲಭ್ಯ ಸಬ್ಸಿಡಿಯನ್ನು ಕೇಂದ್ರ ಸರ್ಕಾರ ಘೋಷಿಸಿದೆ. ಮೇಲ್ಛಾವಣಿ ಮೇಲೆ ಸೌರ ಫಲಕಗಳನ್ನು ಅಳವಡಿಸಿ ಅವರು ಪ್ರತಿ ತಿಂಗಳು 300 ಯೂನಿಟ್ ವಿದ್ಯುತ್ಗಳನ್ನ ಉಚಿತವಾಗಿ ಪಡೆಯಬಹುದು. ಮತ್ತು ಹೆಚ್ಚುವರಿ ಸಂಗ್ರಹವಾಗುವ ಅಥವಾ ಉತ್ಪಾದನೆಯಾಗುವ ವಿದ್ಯುತ್ತನ್ನು ಸ್ಥಳೀಯ ವಿದ್ಯುತ್ ನಿಯಮಿತ ಕಂಪನಿಗಳಿಗೆ ಅವರು ಮಾರಾಟ ಮಾಡಿ ವಾರ್ಷಿಕ ಸುಮಾರು 18,000 ರೂಪಾಯಿಗಳವರೆಗೆ ಆದಾಯವನ್ನು ಗಳಿಸಬಹುದು. ಇದಕ್ಕೆ ಕೇಂದ್ರ ಸರ್ಕಾರ ಸಾಲ ಸೌಲಭ್ಯ ಮತ್ತು ಸಬ್ಸಿಡಿಯನ್ನು ನೀಡುತ್ತದೆ. ಪ್ರತಿ ವರ್ಷ 17-18 ಸಾವಿರ ಗಳಿಸುವ ಆದಾಯದಲ್ಲಿ 10 ವರ್ಷದಲ್ಲಿ ಸಾಲವನ್ನು ತೀರಿಸಿ ಇನ್ನು 20 ವರ್ಷಗಳು ಉಚಿತ ವಿದ್ಯುತ್ ಪಡೆಯುವುದು ಈ ಯೋಜನೆಯ ಒಂದು ಪ್ರಮುಖ ವಿಷಯವಾಗಿರುತ್ತೆ. ಭಾರತ ವಿಶ್ವದಲ್ಲೇ ಇಂಧನ ಬಳಕೆದಾರರ 3ನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಸೌರ ಶಕ್ತಿ ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ. ಕಳೆದ 9 ವರ್ಷಗಳಲ್ಲಿ ದೇಶದಲ್ಲಿ ಸೌರ ಸಾಮರ್ಥ್ಯ 3 ಪಟ್ಟು ಹೆಚ್ಚಾಗಿದೆ. ಪ್ರಧಾನಮಂತ್ರಿ ಈ ಯೋಜನೆಯನ್ನು ಪರಿಚಯಿಸಿದ ಮೇಲೆ ಅದನ್ನು ಉತ್ತೇಜಿಸಲು ಮತ್ತು ಬಳಕೆ ಮಾಡಲು ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಅವರು 1 ಕೋಟಿ ಮನೆಗಳ ಮೇಲೆ ಈ ಸೌರ ಫಲಕ ಅಳವಡಿಸಬೇಕು ಎನ್ನುವುದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. ಪಳವಳಿಕೆ ಇಂಧನ ಆಧಾರಿತ, ಪಳವಳಿಕೆ ಇಂಧನ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಹಾಗೂ ಕಲ್ಲಿದ್ದಲು, ಇವುಗಳ ಮೇಲಿನ ಅವಲಂಬಿಕೆಯನ್ನು ಕಡಿಮೆ ಮಾಡುವುದು ಕೇಂದ್ರ ಸರ್ಕಾರದ ಉದ್ದೇಶ.

0: ವಾಗಿದೆ. ಯೋಜನೆ ಭಾರತದಲ್ಲಿ ಸುಸ್ಥಿರ ಇಂಧನ ಬಳಕೆಯನ್ನು ವೇಗ ಮಾಡುತ್ತೆ ಎಂಬುದು ಸರ್ಕಾರದ ಆಶಯವಾಗಿದೆ. 2030 ವೇಳೆಗೆ 500 MW ವಿದ್ಯುತ್ ನವೀಕರಿಸಬಹುದಾದ ಸಾಮರ್ಥ್ಯವನ್ನು ತಲುಪಲಿದೆ ಎಂದು ಹೇಳಲಾಗುತ್ತೆ. 2030 ವೇಳೆಗೆ ತನ್ನ ಶಕ್ತಿಯ ಅಗತ್ಯದ 50% ಪೂರೈಸುವುದು ಈ ಯೋಜನೆಯ ಉದ್ದೇಶವಾಗಿದೆ. ನೋಡಿ, 2030ರವರೆಗೆ ಇಂಗಾಲದ ಹೊರಸೂಸುವಿಕೆಯನ್ನು 1 ಬಿಲಿಯನ್ ಟನ್ಗಳಷ್ಟು ಕಡಿತಗೊಳಿಸುತ್ತೆ ಈ ಯೋಜನೆಯನ್ನು ಉಪಯೋಗಿಸ್ತಾರೆ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರದ ಉದ್ದೇಶವಾಗಿದೆ. 2070 ವೇಳೆಗೆ ನಿಹ್ವಳ ಶೂನ್ಯ ಇಂಗಾಲ ರಾಷ್ಟ್ರ ಆಗುವುದು ಕೇಂದ್ರದ ಕನಸಾಗಿದೆ. ಮತ್ತು ಈ ಯೋಜನೆಯ ಪ್ರಯೋಜನಗಳ ಬಗ್ಗೆ ಹೇಳಬೇಕು ಅಂತಂದರೆ, ಇದು ಮೇಲ್ಛಾವಣಿ ಸೌರಶಕ್ತಿ ಸ್ಥಾಪನೆಗಳ ಮೂಲಕ ಹೆಚ್ಚುವರಿ 30 MW ಸೌರ ಶಕ್ತಿಯನ್ನು ಉತ್ಪಾದನೆ ಮಾಡಿಕೊಳ್ಳಬಹುದು. ಮೇಲ್ಛಾವಣಿ ವ್ಯವಸ್ಥೆಗಳ 25 ವರ್ಷಗಳ ಜೀವಿತಾವಧಿಯಲ್ಲಿ 1000 ಶತಕೋಟಿ ಯೂನಿಟ್ ಉತ್ಪಾದಿಸುವ ಮತ್ತು 720 ಮಿಲಿಯನ್ ಟನ್ ಇಂಗಾಲದ ಡೈಆಕ್ಸೈಡ್ ಸಮಾನ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವ ನಿರೀಕ್ಷೆಯನ್ನು ಹೊಂದಿದೆ. ಮತ್ತು ಫಲಾನುಭವಿಗಳು ವಿದ್ಯುತ್ ಬಿಲ್ಲನ್ನು ಉಳಿತಾಯ ಮಾಡಿಕೊಂಡು ಆರ್ಥಿಕವಾಗಿ ಅವರು ಸದೃಢರಾಗಬಹುದು ಎಂಬತಕ್ಕಂಥದ್ದು ಸರ್ಕಾರದ ಚಿಂತನೆಯಾಗಿದೆ. ಹೆಚ್ಚುವರಿ ವಿದ್ಯುತ್ತನ್ನು ವಿತರಣಾ ಕಂಪನಿಗಳಿಗೆ ಅವರು ಮಾರಾಟ ಮಾಡಬಹುದು. ಮತ್ತು ಹವಾಮಾನ ಬದಲಾವಣೆಯ ವಿರುದ್ಧ ಹೋರಾಡಲು ಮತ್ತು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ಬಲವಾದ ಸ್ಥಾನವನ್ನು ಸ್ಥಾಪಿಸಲು ಈ ಒಂದು ಸೂರ್ಯಘರ್ ಯೋಜನೆ ಸಹಾಯ ಮಾಡ್ತಕ್ಕಂಥದ್ದು. ಪ್ರಧಾನಮಂತ್ರಿಯವರು ಈ ಯೋಜನೆ ಘೋಷಿಸಿದ ಮೇಲೆ ವಾರ್ಷಿಕ 15,000 ರಿಂದ 18,000 ವರೆಗೆ ಉಳಿಸಬಹುದು ಎಂಬ ಒಂದು ಆಸೆಯನ್ನು ಜನಗಳಿಗೆ ಅವರು ತಿಳಿಸಿ ಅದನ್ನು ಉತ್ತೇಜಿಸುವ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮತ್ತು ಇದರಿಂದ ಉದ್ಯೋಗ ಕೂಡ ಸೃಷ್ಟಿಯಾಗುತ್ತೆ. ಈ ಒಂದು ಯೋಜನೆಯಿಂದ ಯುವ ಉದ್ಯಮಿಗಳು ಈ ಸೌರ ಫಲಕವನ್ನು ಒಂದು ಉದ್ಯಮವಾಗಿ ಅಥವಾ ಹೆಚ್ಚುವರಿ ಅವಕಾಶವಾಗಿ ಮಾರ್ಪಡಿಸಿಕೊಳ್ಳಬಹುದಾಗಿದೆ. ಏನು ಅರ್ಹತೆ ಇರಬೇಕು ಅಂತ ನೋಡೋದಾದರೆ, ಈ ಯೋಜನೆ ಪಡೆಯಲು ಅರ್ಜಿದಾರರು ಕೆಲವು ಮಾನದಂಡಗಳನ್ನ ಪೂರೈಸಬೇಕಾಗತ್ತೆ. ಅವರು ಭಾರತದ ಪ್ರಜೆಯಾಗಿರಬೇಕಾಗತ್ತೆ. ಸೌರ ಫಲಕಗಳನ್ನು ಅಳವಡಿಸಲು ಅವರು ಸೂಕ್ತವಾದ ಛಾವಣಿಯನ್ನು ಹೊಂದಿರುವ ಮನೆಗಳನ್ನು ಹೊಂದಿರಬೇಕಾಗತ್ತೆ. ಮತ್ತು ಅದಕ್ಕೆ ವಿದ್ಯುತ್ ಸಂಪರ್ಕವನ್ನು ಅವರು ಹೊಂದಿರಬೇಕಾಗತ್ತೆ. ಸೌರ ಫಲಕಗಳಿಗೆ ಬೇರೆ ಎಲ್ಲೂ ಕೂಡ ಸಾಲ ಅಥವಾ ಸಬ್ಸಿಡಿಯನ್ನು ಪಡೆದಿರಬಾರ್ದಾಗಿರುತ್ತೆ. ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಹೇಗೆ ಅಂತ ನೋಡೋದಾದರೆ, ರಾಷ್ಟ್ರೀಯ ಪೋರ್ಟಲ್ನಲ್ಲಿ ಅವರು ಹೆಸರನ್ನ ನೋಂದಾಯಿಸ್ಕೋಬೇಕಾಗತ್ತೆ. ನಿವಾಸದ ರಾಜ್ಯ ಮತ್ತು ವಿದ್ಯುತ್ ವಿತರಣಾ ಕಂಪನಿಯನ್ನು ಆಯ್ಕೆ ಮಾಡಬೇಕಾಗತ್ತೆ. ವಿದ್ಯುತ್ ಗ್ರಾಹಕರ ಸಂಖ್ಯೆ, ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಸಂಖ್ಯೆಯನ್ನು ಅಲ್ಲಿ ನಮೂದಿಸಬೇಕಾಗತ್ತೆ. ಗ್ರಾಹಕರ ಸಂಖ್ಯೆ ಮೊಬೈಲ್ ಸಂಖ್ಯೆಯೊಂದಿಗೆ ಲಾಗಿನ್ ಮಾಡಿ ಫಾರ್ಮ್ ಪ್ರಕಾರ ಮೇಲ್ಛಾವಣಿಯ ಸೌರ ಶಕ್ತಿಗೆ ಅರ್ಜಿ ಸಲ್ಲಿಸಬಹುದು. ಮತ್ತು ಕಾರ್ಯಸಾಧ್ಯತೆ ಅನುಮೋದನೆ ದೊರೆತ ನಂತರ ಯಾವುದೇ ನೋಂದಾಯಿತ ಮಾರಾಟಗಾರರಿಂದ ಸ್ಥಾವರವನ್ನು ಸ್ಥಾಪಿಸುವಂತೆ ಮಾಡಬಹುದು. ಅನುಷ್ಠಾನ ಪೂರ್ಣಗೊಂಡ ನಂತರ ಸ್ಥಾವರದ ವಿವರಗಳನ್ನು ಸಲ್ಲಿಸಿ ಮತ್ತು ನೆಟ್ ಮೀಟರ್ಗೆ ಅರ್ಜಿ ಸಲ್ಲಿಸಬೇಕಾಗತ್ತೆ. ಮತ್ತು ಮೀಟರ್ ಅಳವಡಿಕೆಯ ನಂತರ ಪರಿಶೀಲಿಸಿ ಮತ್ತು ಪೋರ್ಟಲ್ನಿಂದ ಕಮಿಷನಿಂಗ್ ಪ್ರಮಾಣ ಪತ್ರವನ್ನು ಪಡೆಯಬೇಕಾಗತ್ತೆ. ಆಯೋಗದ ವರದಿಯನ್ನು ಸ್ವೀಕರಿಸಿದ ನಂತರ ಅರ್ಜಿದಾರರು ಬ್ಯಾಂಕ್ ಖಾತೆಯ ವಿವರಗಳು ಮತ್ತು ಚೆಕ್ ಮತ್ತು ಪೋರ್ಟಲ್ ಮೂಲಕ ಅವನ್ನೆಲ್ಲ ಸಲ್ಲಿಸಬೇಕಾಗತ್ತೆ. ಮತ್ತು ಈ ವಿವರಗಳನ್ನು ಸಲ್ಲಿಸಿದ ನಂತರ ಅರ್ಜಿದಾರರಿಗೆ 30 ದಿನಗಳಲ್ಲಿ ಬ್ಯಾಂಕ್ ಖಾತೆಗೆ, ಅಂದರೆ ಯಾರು ಗ್ರಾಹಕರಿರ್ತಾರೋ ಅವರ ಬ್ಯಾಂಕ್ ಖಾತೆಗೆ ಆ ಸಬ್ಸಿಡಿ ಹಣ ಜಮೆಯಾಗುತ್ತೆ. ಇಷ್ಟು ಸೂರ್ಯ ಘರ್ ಯೋಜನೆಯ ಮಾಹಿತಿಯಾಗಿರುತ್ತೆ.
1: ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕುರಿತು ಇದುವರೆಗೂ ಮಾಹಿತಿ ನೀಡಿದವರು ಪತ್ರಕರ್ತ ದೊಡ್ಡನಹುಂಡಿ ರಾಜಣ್ಣ ಅವರು. ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶ

ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ಜಿ7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಕೈಜೋಡಿಸಲು ಯುವಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮಾನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸಟಬೆಲ್ಲೋ ಹಡಗಿನ 21 ಭಾರತೀಯ ಸಿಬ್ಬಂದಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎರಡು ರಾಷ್ಟಗಳ ಪ್ರವಾಸದ ಮೂರನೇ ಚರಣದ ಭಾಗವಾಗಿ ಜಿ7 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಇಂದು ಎರಡು ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಏವಿಯನ್ಗೆ ಪ್ರಯಾಣ ಬೆಳೆಸಿದ್ದಾರೆ. ಸ್ಲೋವಾಕಿಯಾದ ಪ್ರಧಾನಿ ರಾಬರ್ಟ್ ಫಿಕೊ ಬ್ರಾಟಿಸ್ಲಾವಾದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಬೀಳ್ಕೊಟ್ಟರು. ಫ್ರಾನ್ಸ್ಗೆ ಆಗಮಿಸಲಿರುವ ಪ್ರಧಾನಿ ಅವರನ್ನು ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯುಯಲ್ ಮ್ಯಾಕ್ರನ್ ಸ್ವಾಗತಿಸಲಿದ್ದಾರೆ. ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಜಿ7 ರಾಷ್ಟಗಳು, ಪಾಲುದಾರ ದೇಶಗಳ ನಾಯಕರು ಹಾಗೂ ವಿಶ್ವಬ್ಯಾಂಕ್ ಮತ್ತು ಆಫ್ರಿಕನ್ ಅಭಿವೃದ್ದಿ ಬ್ಯಾಂಕ್ನ ಪ್ರತಿನಿಧಿಗಳೊಂದಿಗೆ ಹೊಸ ಸಹಭಾಗಿತ್ವವನ್ನು ರೂಪಿಸುವುದು ಮತ್ತು ಅಂತಾರಾಷ್ಟೀಯ ಐಕ್ಯತೆಯನ್ನು ಮರುನಿರ್ಮಾಣ ಮಾಡುವುದು ಎಂಬ ವಿಷಯದ ಕುರಿತಾದ ಕಾರ್ಯಕಾರಿ ಘೋಷ್ಠಿಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಭೆಯ ಹಿನ್ನೆಲೆಯಲ್ಲಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುಎಇ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ತದನಂತರ ಫ್ರಾನ್ಸ್ ಅಧ್ಯಕ್ಷರು ಆಯೋಜಿಸಿರುವ ಗಾಲಾ ಔತಣಕೂಟದಲ್ಲೂ ಪ್ರಧಾನಿ ಪಾಲ್ಗೊಳ್ಳಲಿದ್ದಾರೆ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿಯಲ್ಲಿ ಸಕ್ರಿಯವಾಗಿ ಕೈಜೋಡಿಸಬೇಕು ಎಂದು ಲೋಕಸಭೆಯ ಸಭಾಧ್ಯಕ್ಷ ಓಂ ಬಿರ್ಲಾ ಯುವಜನತೆಗೆ ಕರೆ ನೀಡಿದ್ದಾರೆ. ಕೇಂದ್ರ ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯದ ವತಿಯಿಂದ ನವದೆಹಲಿಯಲ್ಲಿ ಇಂದು ಆಯೋಜಿಸಲಾಗಿರುವ ರಾಷ್ಟಮಟ್ಟದ ವಿಕಸಿತ ಭಾರತ ಯುವ ಸಂಸತ್ತನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಷ್ಟದ ಭವಿಷ್ಯ ರೂಪಿಸಲು ಮತ್ತು ವಿಕಸಿತ ಭಾರತದ ಗುರಿ ಸಾಧನೆಗೆ ಪ್ರತಿಯೊಬ್ಬ ನಾಗರಿಕನ ಭಾಗವಹಿಸುವಿಕೆ ಮುಖ್ಯವಾಗಿದ್ದು, ಪ್ರಜಾಪ್ರಭುತ್ವದ ಯಶಸ್ಸಿಗೆ ಸಾರ್ವಜನಿಕರ ಸಕ್ರಿಯ ಪಾಲ್ಗೊಳ್ಳುವಿಕೆ ಅತ್ಯಗತ್ಯ ಎಂದು ಹೇಳಿದರು. ವೈವಿಧ್ಯಮಯ ಸಂಸ್ಕೃತಿ ಮತ್ತು ವಿಭಿನ್ನ ಭೌಗೋಳಿಕ ಪರಿಸ್ಥಿತಿಯೊಂದಿಗೆ ವಿಶ್ವದಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ್ದರೂ ಸ್ವಾತಂತ್ರ್ಯದ ನಂತರ ಭಾರತ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟವಾಗಿ ಹೊರಹೊಮ್ಮಿದೆ. ದೇಶದ ಕಾರ್ಯ ಸಂಸ್ಕೃತಿ ಹಾಗೂ ಚಿಂತನಾ ಪ್ರಕ್ರಿಯೆಯಲ್ಲಿ ಪ್ರಜಾಪ್ರಭುತ್ವ ಹಿಂದಿನಿಂದಲೂ ಒಂದು ಅವಿಭಾಜ್ಯ ಅಂಗವಾಗಿ ಉಳಿದುಕೊಂಡಿದೆ ಎಂದು ಅವರು ಹೇಳಿದರು. ಇದೇ 21ರಂದು ನಡೆಯಲಿರುವ ರಾಷ್ಟೀಯ ಪ್ರವೇಶ ಮತ್ತು ಅರ್ಹತಾ ಪರೀಕ್ಷೆ ನೀಟ್ ಯುಜಿ 2026ರ ಮರುಪರೀಕ್ಷೆಗೆ ಮುಂಚಿತವಾಗಿ ಸರ್ಕಾರ ಈ ತಿಂಗಳ 22ರವರೆಗೆ ಆನ್ಲೈನ್ ಸಂದೇಶ ಕಳುಹಿಸುವ ಸಾಮಾಜಿಕ ಮಾಧ್ಯಮ ಅಪ್ಲಿಕೇಶನ್ ಟೆಲಿಗ್ರಾಮ್ ಅನ್ನು ನಿರ್ಬಂಧಿಸಿದೆ. ಭಾರತದಲ್ಲಿ ಟೆಲಿಗ್ರಾಮ್ ಬಳಕೆಯನ್ನು ನಿರ್ದಿಷ್ಟ ಮತ್ತು ಸೀಮಿತ ಅವಧಿಗೆ ನಿರ್ಬಂಧಿಸುವ ವಿದ್ಯುನ್ಮಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ನಿರ್ದೇಶನಗಳನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಸ್ವಾಗತಿಸಿದೆ. ನೀಟ್ ಯುಜಿ 2026ರ ಮರುಪರೀಕ್ಷೆಯ ದಿನ ಮತ್ತು ಅದರ ತಕ್ಷಣದ ನಂತರದ ಅವಧಿಯನ್ನು ನಿರ್ಬಂಧವು ಒಳಗೊಂಡಿದೆ ಎಂದು ತಿಳಿಸಿರುವಂತಹ ಪರೀಕ್ಷಾ ಸಂಸ್ಥೆ, ಈ ತಿಂಗಳ 30ರವರೆಗೆ ಈಗಾಗಲೇ ಪೋಸ್ಟ್ ಮಾಡಲಾದ ಸಂದೇಶಗಳಿಗೆ ಸಂದೇಶ ಸಂಪಾದನೆ ವೈಶಿಷ್ಟ್ಯವನ್ನು ನಿಷ್ಕ್ರಿಯಗೊಳಿಸಲು ನಿರ್ದೇಶನ ನೀಡಲಾಗಿದೆ ಎಂದು ತಿಳಿಸಿದೆ. ಸಾರ್ವಜನಿಕ ಸುವ್ಯವಸ್ಥೆಯ ಹಿತದೃಷ್ಟಿಯಿಂದ ಮತ್ತು ಮರುಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳನ್ನು ವಂಚಿಸಲು ಈ ವೇದಿಕೆಯನ್ನು ಬಳಸಿಕೊಂಡಿದ್ದರ ಹಿನ್ನೆಲೆಯಲ್ಲಿ ಈ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಮುಂಬರುವ ನೀಟ್ ಯುಜಿ ಮರುಪರೀಕ್ಷೆ 2026ಕ್ಕೆ ಪ್ರವೇಶ ಪತ್ರ ಡೌನ್ಲೋಡ್ ಸೌಲಭ್ಯವನ್ನು ಪ್ರಾರಂಭ ಮಾಡಿದ 24 ಗಂಟೆಗಳ ಒಳಗೆ 10 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ತಿಳಿಸಿದೆ. ಎಲ್ಲಾ ಅಭ್ಯರ್ಥಿಗಳಿಗೆ ಸುಗಮ ಪ್ರವೇಶವನ್ನು ಖಚಿತಪಡಿಸಿಕೊಳ್ಳಲು ಸರ್ವರ್ಗಳಲ್ಲಿನ ಒತ್ತಡವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗುತ್ತಿದೆ ಎಂದು ಸಂಸ್ಥೆ ತಿಳಿಸಿದೆ.

0: ವಾಹನಗಳಲ್ಲಿ ಇ20 ಇಂಧನವನ್ನು ಬಳಸುವುದರಿಂದ ವಾಹನ ವಿಮೆ ಹಕ್ಕುಗಳು ರದ್ದಾಗುತ್ತವೆ ಎಂಬ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದ ಸಂದೇಶಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಕುರಿತು ಸ್ಪಷ್ಟನೆ ನೀಡಿರುವ ಪಿಐಬಿಯ ಸತ್ಯಶೋಧನಾ ಘಟಕ ಈ ಸುದ್ದಿ ಸಂಪೂರ್ಣ ಸುಳ್ಳಾಗಿದ್ದು ಆಧಾರರಹಿತವಾಗಿದೆ ಎಂದು ತಿಳಿಸಿದೆ. ಇ20 ಇಂಧನವನ್ನು ಬಳಸಿದರೂ ಸಹ ಮೋಟಾರು ವಿಮೆ ಪಾಲಿಸಿಗಳು ಎಂದಿನಂತೆ ಸಿಂಧುವಾಗಿರುತ್ತವೆ ಹಾಗೂ ನಿಯಮಾನುಸಾರ ವಿಮಾ ಸೌಲಭ್ಯಗಳು ದೊರೆಯಲಿವೆ ಎಂದು ಪಿಐಬಿ ಸ್ಪಷ್ಟಪಡಿಸಿದೆ. ಸಾರ್ವಜನಿಕರು ಇಂತಹ ಯಾವುದೇ ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದು ಎಂದು ವಿನಂತಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಕೇವಲ ಕಾಯಂ ಅಲ್ಲದ ಸದಸ್ಯರ ಸಂಖ್ಯೆಯನ್ನು ಮಾತ್ರ ಹೆಚ್ಚಿಸುವ ಪ್ರಸ್ತಾಪವನ್ನು ಭಾರತ ತಿರಸ್ಕರಿಸಿದೆ. ಇಂತಹ ಅಪೂರ್ಣ ಸುಧಾರಣಾ ಕ್ರಮವು ಕೇವಲ ವಿಫಲತೆಯ ಅಂಚಿಗೆ ಮತ್ತಷ್ಟು ತಳ್ಳುತ್ತದೆ ಎಂದು ಭಾರತ ತಿಳಿಸಿದೆ. ಭದ್ರತಾ ಮಂಡಳಿಯ ಸುಧಾರಣೆಗಾಗಿ ನಡೆದ ಅಂತರ್ ಸರ್ಕಾರಿ ಮಾತುಕತೆ IGN ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಪಿ ಹರೀಶ್, ಮಂಡಳಿಯ ಕಾಯಂ ಸದಸ್ಯತ್ವವನ್ನು ವಿಸ್ತರಿಸದೆ ಕೈಗೊಳ್ಳುವ ಯಾವುದೇ ಸುಧಾರಣೆಯು ಸದ್ಯ ಮಂಡಳಿಯಲ್ಲಿರುವ 5 ಪ್ರಮುಖ ರಾಷ್ಟಗಳ ನಿರ್ಧಾರ ಕೈಗೊಳ್ಳುವ ಏಕಸ್ವಾಮ್ಯ ಅಧಿಕಾರವನ್ನು ಬದಲಾಯಿಸಲು ಸಾಧ್ಯವಿಲ್ಲ ಎಂದು ಪ್ರತಿಪಾದಿಸಿದರು. ಇಟಲಿ ಮತ್ತು ಪಾಕಿಸ್ತಾನ ನೇತೃತ್ವದ 12 ದೇಶಗಳಿರುವ ಒಕ್ಕೂಟ ಹೊಸ ಕಾಯಂ ಸದಸ್ಯರ ಸೇರ್ಪಡೆಯನ್ನು ವಿರೋಧಿಸುತ್ತಾ ಸುಧಾರಣಾ ಪ್ರಕ್ರಿಯೆಗೆ ಅಡ್ಡಿಪಡಿಸುತ್ತಿರುವುದನ್ನು ತರಾಟೆಗೆ ತೆಗೆದುಕೊಂಡ ಅವರು ನಿರ್ದಿಷ್ಟ ಕಾಲಮಿತಿಯೊಳಗೆ ಸಂಧಾನ ಪಠ್ಯವನ್ನು ಸಿದ್ದಪಡಿಸಿ ಮಾತುಕತೆ ಮುನ್ನಡೆಸುವಂತೆ ಒತ್ತಾಯಿಸಿದರು. ಭದ್ರತಾ ಮಂಡಳಿಯಲ್ಲಿ ಜಾಗತಿಕ ಸಮತೋಲನ ತರಲು ಕಾಯಂ ಸದಸ್ಯತ್ವದ ವಿಸ್ತರಣೆಯೊಂದೇ ದಾರಿಯಾಗಿದೆ ಎಂದು ಭಾರತ ಸ್ಪಷ್ಟವಾಗಿ ತಿಳಿಸಿದೆ. ಒಮಾನ್ ಕರಾವಳಿಯಲ್ಲಿ ಸಂಭವಿಸಿದ ಭೀಕರ ಕಡಲ ದುರಂತದಿಂದ ಪಾರಾದ ಎಂಟಿ ಸೆಟಬೆಲ್ಲು ಸರಕು ಸಾಗಣೆ ಹಡಗಿನ 21 ಭಾರತೀಯ ಸಿಬ್ಬಂದಿ ಸುರಕ್ಷಿತವಾಗಿ ಸ್ವದೇಶಕ್ಕೆ ಮರಳಿದ್ದಾರೆ. ಒಮನ್ನ ಮಸ್ಕತ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಈ ಮಾಹಿತಿ ಹಂಚಿಕೊಂಡಿದ್ದು, ಭಾರತೀಯ ರಾಯಭಾರಿಗಳು ಸಿಬ್ಬಂದಿಯನ್ನು ಭೇಟಿಯಾಗಿ ಧೈರ್ಯ ತುಂಬಿದ್ದಾರೆ ಹಾಗೂ ಅವರು ಸುರಕ್ಷಿತ ಪ್ರಯಾಣಕ್ಕೆ ಶುಭ ಹಾರೈಸಿದ್ದಾರೆ ಎಂದು ತಿಳಿಸಲಾಗಿದೆ. ವಿದೇಶಗಳಲ್ಲಿರುವ ಭಾರತೀಯರ ನಾಗರಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ತಮ್ಮ ಕಚೇರಿ ಸದಾ ಬದ್ಧವಾಗಿದೆ ಎಂದು ರಾಯಭಾರ ಕಚೇರಿ ಪುನರುಚ್ಚರಿಸಿದೆ. ಪಲಾವ್ ದೇಶದ ಧ್ವಜ ಹೊತ್ತ ಎಂಟಿ ಸೆಟಬೆಲ್ಲೋ ಹಡಗು ಒಮಾನ್ನ ಸೋಹರ್ ಕರಾವಳಿಯಿಂದ ಸುಮಾರು 30 ನಾಟಿಕಲ್ ಮೈಲಿ ದೂರದಲ್ಲಿದ್ದಾಗ ದಾಳಿಗೆ ಒಳಗಾಗಿತ್ತು. ಘಟನೆಯ ಬೆನ್ನಲ್ಲೇ ಒಮಾನ್ ಕಡಲ ಭದ್ರತಾ ಕೇಂದ್ರಕ್ಕೆ ಮಾಹಿತಿ ನೀಡಿ ಒಮಾನ್ ಅಧಿಕಾರಿಗಳು ತಕ್ಷಣವೇ ಭಾರೀ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಿದ್ದರು. ಈ ಕಾರ್ಯಾಚರಣೆಯ ಮೂಲಕ 21 ಭಾರತೀಯರನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ. ಆದರೆ ಈ ಕಡಲ ದುರಂತದಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿದ್ದರು. ಕ್ಯಾಲಿಫೋರ್ನಿಯಾದಲ್ಲಿ ಇಂದು ಬೆಳಗ್ಗೆ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯ ಜಿ ಗುಂಪಿನ ಪಂದ್ಯದಲ್ಲಿ ಇರಾನ್ ಮತ್ತು ನ್ಯೂಜಿಲೆಂಡ್ ತಂಡಗಳು 2-2 ಗೋಲುಗಳ ಅಂತರದಲ್ಲಿ ಸಮಬಲ ಸಾಧಿಸಿ ಪಂದ್ಯವನ್ನು ಡ್ರಾನಲ್ಲಿ ಅಂತ್ಯಗೊಳಿಸಿವೆ. ಇದಕ್ಕೂ ಮುನ್ನ ಫ್ಲೋರಿಡಾದಲ್ಲಿ ನಡೆದ ಸೌದಿ ಅರೇಬಿಯಾ ಮತ್ತು ಉರುಗ್ವೆ ನಡುವಿನ ಹೆಚ್ ಗುಂಪಿನ ಪಂದ್ಯ ಸಹ ಡ್ರಾನಲ್ಲಿ ಅಂತ್ಯಗೊಂಡಿತು. ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಈಸ್ಟ್ ರುದರ್ಫೋರ್ಡ್ನಲ್ಲಿ ನಡೆಯಲಿರುವ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ನ್ಯೂಜಿಲೆಂಡ್ನ ಆಕ್ಲೆಂಡ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ನೇಷನ್ ಕಪ್ನ ಮಹಿಳಾ ಹಾಕಿಯಲ್ಲಿ ಭಾರತವು ತನ್ನ 2ನೇ ಎ ಗುಂಪಿನ ಪಂದ್ಯದಲ್ಲಿ ಜಪಾನ್ ಅನ್ನು 2-1 ಗೋಲುಗಳಿಂದ ಸೋಲಿಸುವ ಮೂಲಕ ಸೆಮಿಫೈನಲ್ಸ್ಗೆ ಲಗ್ಗೆಯಿಟ್ಟಿದೆ. ಭಾರತದ ಪರ ನಾಯಕಿ ಸಲೀಮಾ ಟೆಟೆ ಮತ್ತು ಲಾಲ್ರೇಸ್ ಮಿಯಾಮಿ ಭಾರತಕ್ಕಾಗಿ ಗೋಲು ಗಳಿಸಿದರು. ಜಪಾನ್ ಪರ ಹಿರಾಮಿಟ್ಸು ಐ ಏಕೈಕ ಗೋಲು ಗಳಿಸಿದರು. ಈ ಗೆಲುವಿನೊಂದಿಗೆ ಭಾರತ ಎ ಗುಂಪಿನಲ್ಲಿ ಅಗ್ರಸ್ಥಾನಕ್ಕೆ ಏರಿತು. ಗುರುವಾರ ನಡೆಯಲಿರುವ ಪಂದ್ಯದಲ್ಲಿ ಭಾರತ ಉರುಗ್ವೆಯನ್ನು ಎದುರಿಸಲಿದೆ. ಪುರುಷರ ಹಾಕಿಯಲ್ಲಿ ಭಾರತವು ನೆದರ್ಲ್ಯಾಂಡ್ಸ್ನ ರೊಟರ್ಡ್ಯಾಮ್ನಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ಪ್ರೊ ಲೀಗ್ನಲ್ಲಿ ಜರ್ಮನಿಯನ್ನು ಎದುರಿಸಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಿ7 ಶೃಂಗಸಭೆಯಲ್ಲಿ ಇಂದು ಪಾಲ್ಗೊಳ್ಳಲು ಫ್ರಾನ್ಸ್ನ ಎವಿಯನ್ಗೆ ಪ್ರಯಾಣ ಬೆಳೆಸಿದ ಪ್ರಧಾನಿ ನರೇಂದ್ರ ಮೋದಿ. ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಅರಿತು ದೇಶದ ಪ್ರಗತಿ

0: ಕೈ ಜೋಡಿಸಲು ಯುವ ಜನತೆಗೆ ಕರೆ ನೀಡಿದ ಲೋಕಸಭಾ ಅಧ್ಯಕ್ಷ ಓಂ ಬಿರ್ಲಾ. ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಸುಧಾರಣೆ, ಕಾಯಂ ಅಲ್ಲದ ಸದಸ್ಯತ್ವ ವಿಸ್ತರಣೆ ಪ್ರಸ್ತಾಪ ತಿರಸ್ಕರಿಸಿದ ಭಾರತ. ಒಮಾನ್ ಕರಾವಳಿ ದುರಂತ, ಸ್ವದೇಶಕ್ಕೆ ಮರಳಿದ ಎಂಟಿ ಸಟಬಲ್ಲೋ ಹಡಗಿನ 21 ಭಾರತೀಯ ಸಿಬ್ಬಂದಿ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿ, ಇರಾನ್ ನ್ಯೂಜಿಲೆಂಡ್ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಅಪರಾಹ್ನ 2:30.
1: ಆಕಾಶವಾಣಿ ಬೆಂಗಳೂರು. ಈಗ ಚಿತ್ರಗೀತೆಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು.
2: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೇ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.

0: ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಎತ್ತು ಹೊಗೆ ಉಗುಳಲ್ಲ, ಟ್ರ್ಯಾಕ್ಟರ್ ಸಗಣಿ ಹಾಕಲ್ಲ, ಪರಿಸರ ಕೆಡಿಸೋಲ್ಲ, ಉಳಿಮೆಯೇ ಇಲ್ಲದ ಸಹಜ ಕೃಷಿಯನ್ನು ನೀವು ಕಂಡಿದ್ದೀರಾ? ನೈಸರ್ಗಿಕ ಕೃಷಿ, ಶೂನ್ಯ ಬಂಡವಾಳ ಕೃಷಿ, ಈ ಬಗ್ಗೆ ತಿಳಿಯಲು ಮರೆಯದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್ ಆಫ್ ದ ನೇಷನ್.
1: ಕೆಟ್ಟು ಪುಟ್ಟು ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಜಾನಕಿ ಗೀತೆ ಆಡಿದ್ದಾರೆ. ಚಿ ಉದಯಶಂಕರ್ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರ ಗೀತೆಯ ಕವಿ ರವೀಂದ್ರನಾಥ ಟಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತ ಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

0: ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಇನ್ನು ಮುಂದೆ ಚೈತ್ರವನ ಕಾರ್ಯಕ್ರಮ. ಮೊದಲಿಗೆ ಜಾಹೀರಾತು.
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
2: ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ?
1: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
2: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ.
3: ಪ್ರಿಯ ಕೇಳುಗರೆ, ನಿಮಗೆಲ್ಲರಿಗೂ ನಮಸ್ಕಾರಗಳು ಹಾಗೂ ಚೈತ್ರವನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 17ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಶಾರದಾ ಎನ್ ಮಂಜುನಾಥ್. ವ್ಯಾಖ್ಯಾನ ಮಾಡಲಿದ್ದಾರೆ ಸಖರಾಯಪಟ್ಟಣ ಶ್ರೀ KV ಚಂದ್ರಮೌಳಿ.
4: ಪಾಂಡವರ ಅಶ್ವಮೇಧದ ಕುದುರೆ ಮಣಿಪುರದ ವನವನ್ನು ಬಹಳ ಬೇಗ ಪ್ರವೇಶ ಮಾಡಿಬಿಟ್ಟಿದೆ. ಆ ನಗರದ ಬೀದಿಗಳನ್ನು ನೋಡ್ತಾ ನೋಡ್ತಾ ಅರ್ಜುನ ಬರ್ತಾ ಇರಬೇಕಾದ್ರೆ ಹಂಸಧ್ವಜನನ್ನು ಕಂಡು ಪ್ರಶಸ್ತಾನಂತೆ ನಗ್ತಾ, ಅತ್ಯಂತ ವೈಭವದ ಇಂತಹ ರಾಜ್ಯವನ್ನ ಯಾರಪ್ಪ ಪಾಲಿಸ್ತಾ ಇದ್ದಾರೆ? ಅಂತಹ ವೀರ ಯಾರು? ಪಾರ್ಥ, ಈ ಮಣಿಪುರ ಅನ್ನುವ ನಗರವನ್ನ ಬಭ್ರುವಾಹನ ಅನ್ನುವ ಪ್ರಖ್ಯಾತ ದೊರೆ ಆಳ್ತಾ ಇದ್ದಾನೆ. ನಕುಲ ಧ್ವಜವನ್ನು ಹೊಂದಿರತಕ್ಕಂಥವನು, ತುಂಬಾ ಖ್ಯಾತಿಯನ್ನು ಗಳಿಸಿದ್ದಾನೆ, ಜನರೆಲ್ಲರಿಂದ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾನೆ. ಇಂತಹ ಶೂರ, ಸತ್ಯಸಂಧ, ಧರ್ಮಾತ್ಮನಾಗಿರ್ತಕ್ಕಂತಹ ಬಭ್ರುವಾಹನ ಖಂಡಿತವಾಗಿ ಕುದುರೆಯನ್ನ ಕಟ್ಟಬಹುದು, ಅವನು ಬಂಧಿಸದೆ ಇರಲಾರ.

ಯಥಾ ರಾಜ ತಥಾ ಪ್ರಜಾ. ಈ ಮಣಿಪುರದ ಪ್ರಜೆಗಳು ಕೂಡ ಸದಾ ಶ್ರೀಹರಿಯ ನಾಮಸ್ಮರಣೆಯನ್ನು ಮಾಡ್ತಾ ಭಜನೆಯನ್ನು ಮಾಡ್ತಾ ಆನಂದದಿಂದ ಇದ್ದಾರೆ. ಧರ್ಮವನ್ನು ಅವರು ಎಂದೂ ಕೂಡ ಬಿಟ್ಟಿಲ್ಲ, ಬಹಳ ಜ್ಞಾನಿಗಳಾಗಿದ್ದಾರೆ. ಸತ್ಯವನ್ನು ಒಂದು ವ್ರತದ ರೀತಿಯಲ್ಲಿ ಅವರು ಪರಿಪಾಲಿಸ್ತಾ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅರಿಷಡ್ವರ್ಗದಲ್ಲಿ ಒಂದಾದಂತಹ ಕೋಪವನ್ನು ತ್ಯಜಿಸಿಬಿಟ್ಟಿದ್ದಾರೆ. ಸದಾ ಅಹಿಂಸಾಪರರಾಗಿದ್ದಾರೆ. ತಮ್ಮ ತಮ್ಮ ಆತ್ಮದ ಸ್ವರೂಪವನ್ನು ತಿಳ್ಕೊಂಡಿರ್ತಕ್ಕಂತಹ ಜ್ಞಾನಿಗಳಾಗಿದ್ದಾರೆ. ಅತಿ ಬಲರೂ ಆಗಿದ್ದಾರೆ, ದಾನಿಗಳೂ ಆಗಿದ್ದಾರೆ. ಈ ಎಲ್ಲ ವಿಶೇಷಗಳ ಜೊತೆ ಜೊತೆಯಲ್ಲಿ ಶುಚಿಯಾದ ಒಳ್ಳೆಯ ಜೀವನವನ್ನು, ಸಾತ್ವಿಕ ಜೀವನವನ್ನು ನಡೆಸ್ತಾ ಇದ್ದಾರೆ. ಕೇವಲ ವೀರರಷ್ಟೇ ಅಲ್ಲ, ಬುದ್ಧಿವಂತರು ಕೂಡ ಆಗಿದ್ದಾರೆ. ಅಸೂಯೇ ಅವರಲ್ಲಿ ಯಾವತ್ತೂ ಸುಳಿದಿಲ್ಲ. ಇನ್ನು ಶಸ್ತ್ರಾಸ್ತ್ರಗಳ ಪ್ರೌಢಿಮೆಯಂತೂ ಅತಿ ಹೆಚ್ಚಾಗಿದೆ ಅಂತ ಹಂಸಧ್ವಜ ಅರ್ಜುನನಿಗೆ ಹೇಳ್ತಾ ಇದ್ದಾನೆ.

ಈ ರಾಜ್ಯದ ಸ್ತ್ರೀಯರೂ ಸಹ ಶ್ರೇಷ್ಠವಾದ ಸಚ್ಚಾರಿತ್ರ್ಯ ಉಳ್ಳವರು. ಯೋಗಿ ಜನಗಳ ಹಾಗೆ ಉತ್ತಮವಾದ ಆಹಾರ ಸೇವನೆಯನ್ನು ಮಾಡ್ತಾ ಅಷ್ಟೇ ರೀತಿಯಲ್ಲಿ ಪಾತಾಳ ಲೋಕದ ಭೋಗಿಗಳಂತೆ ವಿಲಾಸಿಗಳಾಗಿಯೂ ಇದ್ದಾರೆ. ನಾವೇನು ಧರ್ಮಾರ್ಥ ಕಾಮ ಮೋಕ್ಷಗಳು ಅಂತ ಹೇಳ್ತೀವಿ, ಆ ಕ್ರಮಬದ್ಧವಾಗಿ ಅದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಎಲ್ಲಿಯೂ ಅಧರ್ಮ ಇಲ್ಲ, ಅತ್ಯಂತ ಪ್ರೀತಿ ಪ್ರೇಮಗಳಿಂದ ಕೂಡಿರತಕ್ಕಂತಹ ಸಂಸಾರ ಜೀವನವನ್ನು ನಡೆಸ್ತಾ ಇದ್ದಾರೆ. ಯಾರಲ್ಲಿ ಕೂಡ ಆ ಸ್ತ್ರೀಯರಲ್ಲಿ ಸ್ವಲ್ಪವೂ ದೋಷವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಗಂಧರ್ವ ಶಾಸ್ತ್ರದ ರೀತಿಯಂತೆ ಪ್ರೀತಿಯ ಅನುಬಂಧವನ್ನು ಹೊಂದಿದ್ದಾರೆ. ಹಾಗಾಗಿ ಪತಿವ್ರತ ಶಿರೋಮಣಿಗಳಾಗಿದ್ದಂಥವರು ಕುಟುಂಬದ ನೆಮ್ಮದಿಯಿಂದ ಧರ್ಮ ಹೇಳಿದಂತೆ ಕೇಳಿಕೊಂಡು ತಮ್ಮ ಬದುಕನ್ನು ನಡೆಸ್ತಾ ಇದ್ದಾರೆ. ಹಾಗಾಗಿ ಇಲ್ಲಿನ ಸ್ತ್ರೀಯರು ಕೂಡ ಅಷ್ಟೇ ದೊಡ್ಡ ಸ್ಥಾನದ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ.

ಧರ್ಮೋ ರಕ್ಷಿತಿ ರಕ್ಷಿತಃ. ಯಾರು ಧರ್ಮವನ್ನು ಕಾಪಾಡ್ತಾರೋ ಅವರನ್ನು ಧರ್ಮದಿಂದ ಆ ಧರ್ಮವೂ ಕೂಡ ಕಾಪಾಡುತ್ತೆ ಅಂತಕ್ಕಂತಹ ಭಗವಂತನ ಮಾತುಗಳನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು. ಮಣಿಪುರದ ಸ್ತ್ರೀ ಪುರುಷರೆಲ್ಲರೂ ಕೂಡ ಯಾವುದೇ ಪಾಪಕರ್ಮಗಳನ್ನು ಮಾಡಿಲ್ಲದಲೇ ಇರುವುದರಿಂದ ಲಕ್ಷ್ಮೀಕಾಂತನಾಗಿರ್ತಕ್ಕಂತಹ ಶ್ರೀಹರಿ ತನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾನಂತೆ. ಈ ರಾಜ್ಯವೇ ನನಗೆ ಎರಡನೇ ವೈಕುಂಠವಾಗಿದೆ ಅಂತ ಹೇಳಿ ಭಾವಿಸಿ ಕಾಪಾಡ್ತಾ ಇದ್ದಾನೆ. ಎಲ್ಲಿ ವಿಷ್ಣು ಸಾನ್ನಿಧ್ಯ ಇದೆ ಹಾಗಾಗಿ ಇಡೀ ನಗರ ಪವಿತ್ರವಾಗಿದೆ. ರಾಜಭಕ್ತಿಯಲ್ಲಂತೂ ಎಲ್ಲರೂ ಶ್ರೇಷ್ಠರಾಗಿದ್ದಾರೆ. ಹಾಗಾಗಿ ಈ ಬಬ್ರುವಾಹನ ಯಜ್ಞಾಶ್ವವನ್ನು ಕಟ್ಟಿದರೆ, ಅಕಸ್ಮಾತ್ ಕಟ್ಟಿದರೆ ಅದನ್ನು ಬಿಡಿಸಿಕೊಂಡು ಬರತಕ್ಕಂತಹ ಶೂರರನ್ನು ನಾನು ಕಾಣೆ, ನನಗೆ ಗೊತ್ತಿಲ್ಲ ಅಂತ ಹೇಳಿ ಹಂಸಧ್ವಜ ಸ್ವಲ್ಪ ಆತಂಕವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾನೆ. ಮೇಲಾಗಿ ನೆನಪಿಸ್ಕೊಳ್ತಾನೆ, ಶ್ರೀಕೃಷ್ಣನ ಕೃಪೆ ನಮ್ಮ ಮೇಲೆ ಹೇಗಿದೆಯೋ ಗೊತ್ತಿಲ್ಲ, ಅದು ಇದ್ದರೆ ಮಾತ್ರ ನಾವು ಇಲ್ಲಿಂದ ಸರಿಯಾದ ದಾರಿಯಲ್ಲಿ ಮುನ್ನಡೆಯಬಹುದು. ಹಾಗಾಗಿ ಈ ಮಾತುಗಳನ್ನು ಹಂಸಕೇತು ಅರ್ಜುನನಿಗೆ ಹೇಳ್ತಾ ಇದ್ದಾನೆ.

ಹಂಸಕೇತುವಿನ ಈ ಮಾತುಗಳನ್ನ ಕೇಳ್ತಾ ನಿಂತಿದ್ದ ಮೈಮರೆತು ಅರ್ಜುನ. ಆ ಸಮಯದಲ್ಲಿ ಒಂದು ದೊಡ್ಡ ಅಪಶಕುನಾದ ಘಟನೆ ನಡೆದು ಬಿಡ್ತು. ಕಿರೀಟಿ ಅನ್ನತಕ್ಕಂತಹ ಬಿರುದನ್ನು ಹೊಂದಿದಂತಹ ಅರ್ಜುನನ ಕಿರೀಟದ ತುದಿಯ ಮೇಲೆ

ಹಾರಿ ಹೋಗ್ತಾ ಇದ್ದಂತಹ ಒಂದು ಮುದಿ ಹದ್ದು ಇದ್ದಕ್ಕಿದ್ದಂತೆ ಬಂದು ತನ್ನ ಕಾಲುಗಳನ್ನು ಊರಿ ನಿಂತ್ಕೊಂಡು ಬಿಡ್ತು. ಈ ದೃಶ್ಯವನ್ನು ಕಂಡಂತ ಎಲ್ಲರೂ ಕೂಡ ಹೆದರ್ಕೊಂಡಿದ್ದಾರೆ. ತಕ್ಷಣದಲ್ಲಿ ನೀಲಧ್ವಜನಾದಿಯಾಗಿ ಎಲ್ಲರೂ ಕೂಡ ತಮ್ಮ ತಮಗೇ ಚಿಂತೆ ಮಾಡ್ತಾ ಇದ್ದಾರೆ. ಓಹೋ, ಇದು ಬಹುಶಃ ಜಯಸೂಚಕವಲ್ಲ. ಅಯ್ಯೋ, ಅರ್ಜುನನಿಗೆ ಯಾವ ಕಂಟಕ ಕಾದಿದೆಯೋ ಇಲ್ಲಿ ಈ ಮಣಿಪುರದಲ್ಲಿ, ಶಿವಶಿವ ಅಂತ ಹೇಳಿ ದುಗುಡವನ್ನ ಮನಸ್ಸಿನಲ್ಲಿಯೇ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅದೇ ರೀತಿಯಲ್ಲಿ ಅಳುಕ್ತಾ ಚಿಂತೆ ಮಾಡ್ತಾ ಹೇಗೆ ಮಾತನಾಡೋದು ಅನ್ನೋದು ಗೊತ್ತಿಲ್ಲದಲೇ ಒದ್ದಾಡ್ತಾ ಇದ್ದಾರೆ.

ಈ ಕಡೆ ಇಂಥ ಅಪಶಕನ ಆದರೆ ಆ ಕಡೆ ಮಣಿಪುರದಲ್ಲಿ ಒಂದು ಉತ್ತಮ ಯಾಗಾಶ್ವ ಬಂದಿದೆ ಅನ್ನುವ ಸುದ್ದಿಯನ್ನ ತಿಳಿದಂತಹ ಬಬ್ರುವಾಹನ ಆಶ್ಚರ್ಯವನ್ನು ಪಡ್ತಾ ಇದ್ದಾನೆ. ಅದರೊಂದಿಗೆ ಬಂದಿರತಕ್ಕಂತಹ ರಾಜರುಗಳ ವೃತ್ತಾಂತವನ್ನ ಕೇಳಿ ತಿಳ್ಕೊಂಡಿದ್ದಾನೆ. ತಕ್ಷಣದಲ್ಲಿಯೇ ಭಟರನ್ನ ಕಳುಹಿಸಿ ಆ ಉತ್ತಮವಾದ ಮುತ್ತು ಚಿನ್ನದ ಆಭರಣಗಳಿಂದ ಕೂಡಿದಂತಹ ವಿಸ್ತಾರವಾದ ಆ ಹಣೆಯನ್ನ ಗಂಧ ಹೂವುಗಳಿಂದ ಪೂಜಿಸಿರ್ತಕ್ಕಂತಹ ಕುದುರೆಯನ್ನ ಅಕ್ಷತೆಗಳಿಂದ ಪೂಜಿಸಿದಂತಹ ಕುದುರೆಯ ಆ ಹಣೆಯಲ್ಲಿ ರಾರಾಜಿಸ್ತಾ ಇದ್ದಂತಹ ಪಟ್ಟಿಯನ್ನು ನೋಡ್ತಾ ಇದ್ದಾನೆ. ತಂದು ನೇರವಾಗಿ ಉದ್ಯಾನವನದಲ್ಲಿ ಕಟ್ಟಿ ಅದರ ಹಣೆಯ ಮೇಲಿದ್ದಂತಹ ಆ ಬರವಣಿಗೆಯನ್ನು ಓದ್ಕೊಳ್ತಾ ಇದ್ದಾನೆ.

0: ಅಷ್ಟು ಹೊತ್ತಿಗೆ ಸೂರ್ಯ ಅಸ್ತವಾಗಿದೆ. ತಾವರೆಗಳು ತಮ್ಮ ದಳಗಳನ್ನು ಮುದುಡಿಕೊಳ್ತಾ ಇದೆ. ಎಲ್ಲ ಹಕ್ಕಿ ಪಕ್ಷಿಗಳು ಕೂಡ ದಿನದ ಆ ಸಂಜೆಯಲ್ಲಿ ತಮ್ಮ ತಮ್ಮ ಗೂಡುಗಳಿಗೆ ಸೇರಿಕೊಳ್ತಾ ಇದೆ. ಕತ್ತಲೆಯು ನಿಧಾನವಾಗಿ ಕಾಲೂರಿ ದಟ್ಟವಾಗಿ ಹರಡ್ತಾ ಇದೆ. ಪಶ್ಚಿಮ ದಿಕ್ಕಿನಲ್ಲಿ ಹೊತ್ತಿ ಉರಿದ ನಂತರ ಕೆಂಪಾದ ಕೆಂಡದ ಹಾಗೆ ಸೂರ್ಯ ಮಂಡಲವು ಶೋಭಿಸ್ತಾ ಇದೆ. ಚಕ್ರವಾಕ ಪಕ್ಷಿಗಳು ಈವರೆಗೆ ಸಂತೋಷದಿಂದ ಇದ್ದಂತಹವು ತಮಗೆ ಒದಗಿದಂತಹ ವಿರಹದಿಂದ ಕೊರಗ್ತಾ ಇದ್ದುವೆ.
1: ವಿಳಸಿತಾಂಬರಮಣಿ ವಿಭೂಷಣವ

ಸುಂದರರಾದ ತರುಣಿಯರು ರತ್ನದ ಅಲಂಕಾರಗಳೆಲ್ಲವನ್ನ ಬಿಟ್ಟು ಮಧುರವಾದಂತಹ ಪ್ರೀತಿಯ ಭಾವನೆಗಳನ್ನು ಹೊಂದತಕ್ಕಂತಹ ಒಂದು ಕಾಲ, ಹಾಗೆ ನಕ್ಷತ್ರದ ಆಭರಣಗಳನ್ನು ಧರಿಸಿದಂತಹ ಹೆಣ್ಣಿನ ಹಾಗೆ ಆಕಾಶವು ಕಾಣ್ತಾ ಇದೆಯಂತೆ. ಅಂದರೆ ಕೆಂಪಾದ ನಕ್ಷತ್ರಗಳು ಹೊಳೆದು ಮೂಡ್ತಾ ಇದೆ, ಕತ್ತಲೆಯು ಕೂಡ ನಿಧಾನವಾಗಿ ಆವರಿಸ್ತಾ ಇರುವ ಹಾಗೆ ಅತ್ಯಂತ ಮಧುರವಾಗಿರತಕ್ಕಂತಹ ಮಧು ಎಂಬತಕ್ಕಂತಹ ಪ್ರೇಮರಾಗ, ಆ ಪ್ರೀತಿಯ ಜೇನೆಂಬತಕ್ಕಂತಹ ಒಂದು ಸಿಹಿಯಾದಂತಹ ಮನೋಭಾವನೆ ತುಂಬಿಕೊಂಡಿದೆ ಎಲ್ಲರಲ್ಲಿ ಕೂಡ. ಹಾಗಾಗಿ ದಿನದ ಆ ರಾತ್ರಿಯ ಹೊತ್ತಿಗೆ ಸರ್ವರೂ ಸುಖಭೋಗದಲ್ಲಿ ಮಗ್ನರಾಗಿದ್ದಾರೆ.

ಅರ್ಜುನನ ಸೈನ್ಯ ಸಾಗರ ಅಧಿಕವಾಗಿ ಮಣಿಪುರದ ಹೊರಗೆ ಬೀಡಿಬಿಟ್ಟಿದೆ. ನಗರದ ಉದ್ಯಾನಗಳಲ್ಲಿ ಬೀದಿಗಳಲ್ಲಿ ವಿಶ್ರಾಂತಿಯನ್ನು ಪಡೀತಾ ಇದ್ದಾರೆ. ಈ ಕಡೆ ಬಬ್ರು ವಾಹನ ಸಂಜೆಯಾಗಿದೆ, ಶುದ್ಧನಾಗಿ ಸಂಧ್ಯಾ ವಂದನಾದಿಗಳನ್ನು ಆಚರಣೆ ಮಾಡಿದ್ದಾನೆ. 10,000 ಕಂಬಗಳಿಂದ ರಚಿತವಾಗಿರತಕ್ಕಂತಹ ಅದ್ಭುತವಾದಂತಹ ಆಸ್ಥಾನ ಮಂಟಪಕ್ಕೆ ಹೋಗಿದ್ದಾನೆ. ಅತ್ಯಂತ ಸಂಭ್ರಮ ಸಡಗರಗಳಿಂದ ಸಿಂಹಾಸನದಲ್ಲಿ ಕೂತ್ಕೊಂಡು ಆ ರಾತ್ರಿಯೇ ಪ್ರಮುಖರೆಲ್ಲರ ಸಭೆಯನ್ನ ನಡೆಸ್ತಾ ಇದ್ದಾನೆ ಆ ಆಸ್ಥಾನ ಮಂಟಪದಲ್ಲಿ.

ಬಹುಶಃ ಆಸ್ಥಾನದ ಒಂದು ಆ ಮಂಟಪದ ನಿರ್ಮಾಣದ ವೈಭವವನ್ನು ನೋಡಿದ್ರೆ ಬಬ್ರುವಾಹನನ ಐಶ್ವರ್ಯ ಎಷ್ಟಿದೆ ಅನ್ನುವುದನ್ನು ಊಹೆ ಮಾಡಿಕೊಳ್ಳಬಹುದಾಗಿತ್ತು ಏನೋ. ಹಾಗಾಗಿ ಇಲ್ಲಿ ಲಕ್ಷ್ಮೀಶ ಆಸ್ಥಾನ ರಚನೆಯ ವೈಭವವನ್ನು ಹೇಳ್ತಾ ಇದ್ದಾನೆ, ಆ ಕೌಶಲ್ಯವನ್ನು ತಿಳಿಸ್ತಾನೆ. ಥಳ ಥಳ ಹೊಳಿತಾ ಇದೆಯಂತೆ ನೆಲ, ಶ್ರೇಷ್ಠವಾದಂತಹ ರತ್ನದ ಜಗುಲಿ ನಿರ್ಮಾಣ ಆಗಿದೆ. ಆ ಕಂಬಗಳೆಲ್ಲವೂ ಕೂಡ ವಜ್ರ ಖಚಿತವಾಗಿರ್ತಕ್ಕಂತಹ ಮಣಿಗಳಿಂದ ಶೋಭಿಸ್ತಾ ಇದೆ. ಇನ್ನು ಕಂಬವನ್ನು ನಿಲ್ಲಿಸಿರ್ತಕ್ಕಂತಹ ಬೋದಿಗೆಗಳು ಕೂಡ ರತ್ನದಿಂದ ಮಾಡಿದೆಯಂತೆ. ನವರತ್ನಗಳಾದ ಗೋಮೇಹಿದಿಕಾ, ಪುಷ್ಯರಾಗ ಈ ಎಲ್ಲವುಗಳಿಂದ ಚಿನ್ನದ ಬೊಂಬೆಗಳಂತೆ ಹೊಳಿತಾ ಇದೆಯಂತೆ ಆ ಚಾವಡಿ. ಕಂಬ ಕಂಬಗಳಲ್ಲಿರ್ತಕ್ಕಂತಹ ಮೂರ್ತಿಗಳು, ಆ ಪ್ರತಿಮೆಗಳು, ಇವೆಲ್ಲವೂ ಕೂಡ ನೋಡುಗರನ್ನ ಆಶ್ಚರ್ಯಚಕಿತರನ್ನಾಗಿಸುವುದಷ್ಟೇ ಅಲ್ಲ, ಮನರಂಜನೆಯನ್ನ ಸಂತೋಷವನ್ನ ಉಂಟು ಮಾಡ್ತಾ ಇದೆ.

ಆ ಸ್ಥಾನದ ಎಲ್ಲ ಕಡೆ ನೋಡು ನೋಡ್ತಾ ಇರೋ ಹಾಗೇನೆ ಎಲ್ಲ ದಿಕ್ಕುಗಳಲ್ಲಿ ಸ್ತ್ರೀ ಪುತ್ಥಳಿಗಳು ಶೋಭಿಸ್ತಾ ಇದೆಯಂತೆ. ಮೊಗ್ಗಿನ ಮಾಲೆ ಮುಡಿತಾ ಇರತಕ್ಕಂತಹದ್ದು, ತಿಲಕವನ್ನ ಹಣೆಗೆ ಇಡ್ತಾ ಇರತಕ್ಕಂತಹ ಬೊಂಬೆ, ಮುಖವನ್ನ ತಿರುಗಿಸಿ ಕನ್ನಡಿಯಲ್ಲಿ ತನ್ನ ಅಲಂಕಾರವನ್ನು ನೋಡಿಕೊಳ್ತಾ ಇರತಕ್ಕಂತಹ ಒಬ್ಬ ಪುತ್ಥಳಿ, ನಾನಾ ರೀತಿಯ ನರ್ತನದ ಭಂಗಿಗಳು, ವೀಣೆ ಮುಂತಾದಂತಹ ವಾದ್ಯಗಳನ್ನು ನುಡಿಸ್ತಾ ಇರತಕ್ಕಂತಹದ್ದು, ನಾನಾ ಕಲೆಗಳನ್ನು ತೋರಿಸ್ತಾ ಇರತಕ್ಕಂತಹ ಕಣ್ಣಿಗೆ ಆನಂದದಾಯಕವಾದಂತಹ ಆ ಪುತ್ಥಳಿಗಳು ಬಹುಶಃ ನೋಡುಗರಿಗೆ ಹೇಗೆ ಕಾಣಿಸ್ತಾ ಇದೆಯಪ್ಪ ಅಂದರೆ ಅವು ಸಜೀವವಾದಂತಹ ಸಾಮಾನ್ಯರಾಗಿರ್ತಕ್ಕಂಥ ಸುಂದರಿಯ ಸ್ತ್ರೀಯೇ ಅದಾಗಿದೆ ಅನ್ನುವ ಹಾಗೆ ಆ ಬೊಂಬೆಗಳು ಕಾಣ್ತಾ ಇದೆ. ನವರತ್ನ ಭೂಷಣದ ಆ ಎಲ್ಲ ಕಡೆಯ ಕಾಂತಿಯಿಂದ ಸಭೆಯೂ ಕೂಡ ಶೋಭಾಯಮಾನವಾಗಿದೆ.

0: ಹಂಸ ಪಕ್ಷಿಗಳಿದೆ, ಬೆಳದಿಂಗಳ ಹಕ್ಕಿ ಇದೆ, ಕ್ರೌಂಚ ಪಕ್ಷಿಗಳಿವೆ, ಗಿಳಿ, ಕೋಗಿಲೆಗಳು, ದುಂಬಿಗಳು, ನಾನಾ ರೀತಿಯ ಹಕ್ಕಿ ಪಕ್ಷಿಗಳು ಕೂಡ ಸಜೀವವಾಗಿದೆಯೇನೋ ಅನ್ನುವ ಹಾಗೆ ಆ ಬೊಂಬೆಗಳಲ್ಲಿ ಕಾಣ್ತಾ ಇದೆ. ಐದು ಮುಖಗಳನ್ನು ಹೊಂದಿರತಕ್ಕಂತಹ ಮೃಗ ಸಮೂಹಗಳು, ಆನೆ, ಕುದುರೆಗಳ ಸಮೂಹ, ಬಹುಶಃ ಬ್ರಹ್ಮನ ಸೃಷ್ಟಿಯಲ್ಲಿ ಮೂರು ಲೋಕದಲ್ಲೇ ಕಾಣದಲ್ಲಿ ಇರತಕ್ಕಂತಹ ಚಿತ್ರ ಪತ್ರಗಳಿಂದ, ವಿಚಿತ್ರವಾದಂತಹ ವಸ್ತುಗಳಿಂದ ಆ ಸಭೆ ಅತ್ಯಂತ ಮನೋಹರವಾಗಿ ಕಾಣ್ತಾ ಇದೆ.
1: ನೀಲಮಣಿಕಾಂತಿಗಳ

ನೀಲಮಣಿಯ ಕಾಂತಿ ಹೆಚ್ಚಾಗಿರುವ ಮುತ್ತುಗಳ ಬೆಳಕಿನ ರಾಶಿ. ಮಾಣಿಕ್ಯದ ಕಿರಣಗಳ ಕಾಂತಿ ಹಮ್ಮಿದೆ, ಹೊಮ್ಮಿದೆ, ಚಿಮ್ಮಿದೆ. ಸಂಜೆಯ ಕೆಂಪು, ಇದು ಹಗಲೋ ಇದು ರಾತ್ರಿಯೋ ಯಾವುದೂ ತಿಳಿಯದ ಹಾಗೆ, ಸಮಯದ ವ್ಯತ್ಯಾಸದ ಅರಿವೇ ಆಗದ ಹಾಗೆ ಆ ಮಹಾಸಭೆ ಸಾಕ್ಷಾತ್ ದೇವೇಂದ್ರನ ಮಹಾಸಭೆಯ ಮಂಟಪ. ಆ ವೈಭವಕ್ಕಿಂತ 8 ಪಟ್ಟು ಹೆಚ್ಚಾಗಿದೆ ಅನ್ನುವ ರೀತಿಯಲ್ಲಿ ನೋಡುಗರಿಗೆ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ. ಅಷ್ಟು ಅದ್ಭುತವಾಗಿದೆ.

ಕಸ್ತೂರಿ ಮುಂತಾದ ಸುವಾಸಿತ ದ್ರವ್ಯಗಳಿಂದ ನೆಲವನ್ನೆಲ್ಲ ಶುದ್ಧಗೊಳಿಸಿದ್ದಾರೆ. ಕುಂಕುಮಾದಿಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಶ್ರೇಷ್ಠವಾದಂತಹ ಸುಗಂಧದ ಧೂಪದ ಸುವಾಸನೆ ಎಲ್ಲೆಲ್ಲೂ ಹರಡಿದೆ. ಕರ್ಪೂರ ಮತ್ತು ತೈಲಗಳಿಂದ ಉರಿತಾ ಇರತಕ್ಕಂತಹ ದೀಪಗಳು ಬೆಳಕನ್ನ ಚೀಳ್ತಾ ಇದ್ದವೆ. ಆಯುಧಗಳನ್ನು ಹಿಡಿದಿದ್ದಾರಲ್ಲ, ಅದು ಎಷ್ಟು ಹೊಳಪಿದೆ ಅಂದ್ರೆ ಈ ಎಲ್ಲ ಹೊಳಪುಗಳಿಂದ ಆ ಮಹಾಸಭೆ ಸಕಲ ರೀತಿಯ ಸೌಭಾಗ್ಯಗಳಿಂದ ಶೋಭಿಸ್ತಾ ಇತ್ತು. ಅಂತಹ ಶ್ರೇಷ್ಠ ಸಮಯದಲ್ಲಿ ರಾಜರ ಸಮೂಹದ ಸಹಿತವಾಗಿ ರಾಜಾಧಿರಾಜನಾದಂತಹ ಬಭ್ರುವಾಹನ ಆಸ್ಥಾನ ಮಂಟಪಕ್ಕೆ ಬಂದು ಸಿಂಹಾಸನದ ಮೇಲೆ ವಿರಾಜಮಾನನಾಗಿ ಕೂತ್ಕೊಂಡಿದ್ದಾನೆ.

ಲೆಕ್ಕಕ್ಕೆ ಸಿಗದಷ್ಟು ರಾಜರ ಸಮೂಹ ಆ ಸ್ಥಾನಕ್ಕೆ ಬಂದಿದೆ. ಅವರೆಲ್ಲರ ಕಿರೀಟಗಳ ಕಾಂತಿಯ ಅಲೆಗಳು ಎಲ್ಲ ಕಡೆ ಹಬ್ಬಿದೆ. ಸಭಾಮಣಿಗಳ ಸಮೂಹ ತಮ್ಮ ಕೈಗಳನ್ನು ಮುಗಿತಾ ರಾಜನನ್ನ ಅಭಿನಂದಿಸಲಿಕ್ಕೆ ಧಾವಿಸ್ತಾ ಇದ್ದಾರಂತೆ. ಅಂತಹ ಸಂದರ್ಭದಲ್ಲಿ ಅವರು ಕೊರಳಲ್ಲಿ ಧರಿಸಿದಂತಹ ಮುತ್ತುರತ್ನಗಳ ಹಾರ ಕೆಲವೊಮ್ಮೆ ಕಿತ್ತು ಚೆಲ್ಲಾಡಿ ಹರಡ್ತಾ ಇದೆಯಂತೆ ಆ ಸ್ಥಾನದಲ್ಲಿ. ಬಬ್ರುವಾಹನನ ಅವನನ್ನು ನೋಡುವುದೇ ತಮ್ಮ ಜನ್ಮದ ಸಾರ್ಥಕತೆ ಅಂತ ಭಾವಿಸಿರ್ತಕ್ಕಂತಹ ಜನರ ನೂಕು ನುಗ್ಗಲಲ್ಲಿ ಆ ರಂಗವಲ್ಲಿಯನ್ನ ಹಾಕಿದ್ರೆ ಹೇಗೆ ಕಾಣುತ್ತೋ ಹಾಗೆ ಮುತ್ತುರತ್ನಗಳು ಚೆಲ್ಲಾಡಿದುವಂತೆ.

0: ಅತ್ಯಂತ ಸಂಭ್ರಮ ಸಡಗರಗಳಿಂದ ಕೂಡಿದೆ ಆ ರಾಜಮಂದಿರ. ಇಂತಹ ರಾಜಮಂಡಲದ ವೈಭವವನ್ನ ನೋಡಿದಂತಹ ಆಕಾಶದ ರಾಜಮಂಡಲ, ಅಯ್ಯೋ ನನಗಿನ್ಯಾಕೆ ಬೇಕಿದು ಅಂತ ಹೇಳಿ ಅದೇ ನಾಚಿಕೆಯಿಂದ ತಲೆ ತಗ್ಗಿಸಿಬಿಡ್ತೋ ಅನ್ನುವ ರೀತಿಯಲ್ಲಿ ಇಲ್ಲಿ ಶೋಭಾಯಮಾನವಾಗಿ ಕಾಣ್ತಾ ಇರತಕ್ಕಂತಹ ಈ ರಾಜಸ್ಥಾನದಲ್ಲಿ ಅತ್ಯಂತ ಸುರಸುಂದರಿಯರು, ಕಮಲದಳದಂತೆ ಕಣ್ಣುಳ್ಳಂತಹ ಆ ಕಾಮಿನಿಯರು ಬಭ್ರುವಾಹನನ ಅಕ್ಕಪಕ್ಕದಲ್ಲಿ ನಿಂತುಕೊಂಡು ಆತನಿಗೆ ಚಾಮರವನ್ನು ಬೀಸಿ ಸೇವೆ ಮಾಡ್ತಾ ಇದ್ದಾರೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 17ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ ಶಾರದಾ ಎನ್ ಮಂಜುನಾಥ್, ವ್ಯಾಖ್ಯಾನ ಮಾಡಿದವರು ಸಖರಾಯಪಟ್ಟಣ ಶ್ರೀ ಕೆವಿ ಚಂದ್ರಮೌಳಿ.
2: ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ. ನಿರ್ಮಾಣ ನೆರವು

0: ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ. ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ. ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ. ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23ರಂದು ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ವೈದ್ಯಕೀಯ ವೃತ್ತಿ ಕೇವಲ ಉದ್ಯೋಗವಲ್ಲ, ಅದು ಸೇವೆ ಮತ್ತು ಕರುಣೆಯ ಕ್ಷೇತ್ರವಾಗಿದ್ದು ವೈದ್ಯರು ಸದಾ ನೈತಿಕತೆ, ಪ್ರಾಮಾಣಿಕತೆ ಹಾಗೂ ಮಾನವೀಯ ಮೌಲ್ಯಗಳಿಗೆ ಬದ್ದರಾಗಿರಬೇಕು ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಪ್ರಾಯಪಟ್ಟಿದ್ದಾರೆ. ಬೆಂಗಳೂರಿನ ಜಿಕೆವಿಕೆಯಲ್ಲಿ ನಡೆದ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ 28ನೇ ವಾರ್ಷಿಕ ಘಟಿಕೋತ್ಸವದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ ಎಂದು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆರೋಗ್ಯಕರ ಭಾರತ ಮತ್ತು ವಿಕಸಿತ ಭಾರತ 2047 ಪರಿಕಲ್ಪನೆಯನ್ನು ಸಾಕಾರಗೊಳಿಸುವಲ್ಲಿ ವೈದ್ಯಕೀಯ ಸಮುದಾಯದ ಪಾತ್ರ ಮಹತ್ವದ್ದಾಗಿದೆ ಎಂದು ಅವರು ಹೇಳಿದ್ದಾರೆ. ಸಮಾರಂಭದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಿದರು. ಇದೇ ವೇಳೆ ಮಾತನಾಡಿದ ಅವರು, ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕಾರ್ಯವೈಖರಿಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಯುವ ವೈದ್ಯರು ಗ್ರಾಮೀಣ ಪ್ರದೇಶದಲ್ಲೂ ಆರೋಗ್ಯ ಸೇವೆ ಒದಗಿಸುವತ್ತ ಗಮನ ಹರಿಸಬೇಕು ಎಂದು ಅವರು ಕರೆ ನೀಡಿದರು. ಸಮಾರಂಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾ ಶರಣಪ್ರಕಾಶ್ ಆರ್ ಪಾಟೀಲ್, ವಿಶ್ವವಿದ್ಯಾಲಯದ ಕುಲಪತಿ ಡಾ ಭಗವಾನ್ ಬಿಸಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕೇಂದ್ರ ಆರೋಗ್ಯ ಇಲಾಖೆ 1945 ಔಷಧ ನಿಯಮಗಳಿಗೆ ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಸಣ್ಣಪುಟ್ಟ ಹಳ್ಳಿಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾದ ವಿನಾಯಿತಿಯನ್ನು ಹಿಂತೆಗೆದುಕೊಂಡಿದೆ. ಔಷಧ ನಿಯಮಗಳ ಕೆ ವೇಳಾಪಟ್ಟಿಯಿಂದ ಔಷಧಗಳ ವರ್ಗ ಶೀರ್ಷಿಕೆಯಲ್ಲಿದ್ದ ಸಿರಪ್ ಎಂಬ ಪದವನ್ನು ಕೈಬಿಡಲಾಗಿದೆ ಎಂದು ತಿಳಿಸಲಾಗಿದೆ. ಈ ಪದವನ್ನು ತೆಗೆದುಹಾಕಿರುವುದರಿಂದ ಕೆಮ್ಮಿನ ಸಿರಪ್ಗಳಿಗೆ ಈವರೆಗೆ ನೀಡಲಾಗುತ್ತಿದ್ದ ವಿನಾಯಿತಿ ಇನ್ನು ಮುಂದೆ ಅನ್ವಯವಾಗುವುದಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಹೀಗಾಗಿ ಸಾರ್ವಜನಿಕರು ಮೆಡಿಕಲ್ ಶಾಪ್ಗಳಲ್ಲಿ ವೈದ್ಯರ ಚೀಟಿ ಇಲ್ಲದೆ ಕೆಮ್ಮಿನ ಸಿರಪ್ ಖರೀದಿ ಮಾಡುವಂತಿಲ್ಲ. ಕೆಮ್ಮಿನ ಸಿರಪ್ಗೂ ವೈದ್ಯರ ಶಿಫಾರಸು ಅಗತ್ಯ ಎಂದು ಕೇಂದ್ರ ಸರ್ಕಾರ ಸೂಚನೆ ನೀಡಿದೆ. ಈ ಹಿಂದೆ 1,000 ಕಡಿಮೆ ಜನಸಂಖ್ಯೆ ಇರುವ ಹಳ್ಳಿಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ಅವಕಾಶ ನೀಡಲಾಗಿತ್ತು. ನಗರಾಭಿವೃದ್ದಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರಕ್ಕೆ ಭೇಟಿ ನೀಡಿದರು. ಈ ವೇಳೆ ನಿನ್ನೆ ಪಬ್ನಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ ಸಾವನ್ನಪ್ಪಿದವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಇದಕ್ಕೂ ಮೊದಲು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡಿರುವ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ, ಘಟನೆ ಹಿನ್ನೆಲೆಯಲ್ಲಿ ಅಬಕಾರಿ ಡಿಸಿ ಅಮಾನತಿಗೆ ಶಿಫಾರಸು ಮಾಡಲಾಗಿದ್ದು ಪಬ್ ಮಾಲೀಕನ ವಿರುದ್ದ ದೂರು ದಾಖಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಯಾವುದೇ ಪರವಾನಿಗೆ ಇಲ್ಲದೆ ಪಬ್ ನಡೆಸಲಾಗುತ್ತಿದ್ದು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ದ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೈಸೂರಿನ ಎಲ್ಲಾ ವಾಣಿಜ್ಯ ಕಟ್ಟಡಗಳಲ್ಲಿ ಬೆಂಕಿ ಅವಘಡದ ಬಗ್ಗೆ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿರುವ ಕುರಿತು ಪರಿಶೀಲನೆ ನಡೆಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದ್ದು, ಎಲ್ಲಾ ಶಾಸಕರು ಕಡ್ಡಾಯವಾಗಿ ಹಾಜರಾಗುವಂತೆ ಸೂಚನೆ ನೀಡಲಾಗಿದೆ. ಸಂಜೆ 6:30 ಸಭೆ ನಡೆಯಲಿದ್ದು, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸಲಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಅನುಷ್ಠಾನದ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ರಾಷ್ಟೀಯ ಮಟ್ಟದ ಪ್ರಶಸ್ತಿಯನ್ನು ಕರ್ನಾಟಕ ಪಡೆದುಕೊಂಡಿದೆ.

0: ಗೋವಾದಲ್ಲಿ ನಡೆದ 2026ನೇ ಸಾಲಿನ ವಿಶ್ವ ಪವನ ದಿನಾಚರಣೆಯಲ್ಲಿ ರಾಜ್ಯಕ್ಕೆ ಪ್ರತಿಷ್ಠಿತ ಹೈಯೆಸ್ಟ್ ವಿಂಡ್ ಕೆಪಾಸಿಟಿ ಪೈಪ್ಲೈನ್ ಪ್ರಶಸ್ತಿ ಸಂದಿದೆ. ಕೇಂದ್ರದ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರಿಂದ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕ ಕೆಪಿ ರುದ್ರಪ್ಪಯ್ಯ ಈ ಪ್ರಶಸ್ತಿ ಸ್ವೀಕರಿಸಿದ್ದಾರೆ. 9 ಗಿಗಾವ್ಯಾಟ್ ಸಾಮರ್ಥ್ಯದ ಪವನ ವಿದ್ಯುತ್ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ಈ ಪ್ರಶಸ್ತಿಯೊಂದಿಗೆ ಪವನ ಶಕ್ತಿಯ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ನವೀಕರಿಸಬಹುದಾದ ಇಂಧನ ಪರಿವರ್ತನೆಯನ್ನು ಬಲಪಡಿಸುವಲ್ಲಿ ರಾಜ್ಯ ನಾಯಕತ್ವ ಹಾಗೂ ಬದ್ದತೆಯನ್ನು ಸಾಬೀತುಪಡಿಸಿದೆ. ಆದಾಯ ಮೀರಿ ಆಸ್ತಿ ಗಳಿಕೆಗೆ ಸಂಬಂಧಿಸಿದಂತೆ ದಾವಣಗೆರೆಯಲ್ಲಿ 3 ಪ್ರಮುಖ ಅಧಿಕಾರಿಗಳಿಗೆ ಸೇರಿದ 12 ಹೆಚ್ಚು ಸ್ಥಳಗಳ ಮೇಲೆ ಲೋಕಾಯುಕ್ತ ಪೊಲೀಸರು ಇಂದು ದಾಳಿ ನಡೆಸಿದ್ದಾರೆ. ದಾವಣಗೆರೆ ಲೋಕಾಯುಕ್ತ ಪೊಲೀಸ್ ವರಿಷ್ಠಾಧಿಕಾರಿ ಎಂಎಸ್ ಕೌಲಾಪುರೆ ನೇತೃತ್ವದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಮುಖ್ಯ ತಾಂತ್ರಿಕ ಅಧಿಕಾರಿ ಸಿದ್ದೇಶ್ವರ ಎನ್ ಹೆಬ್ಬಾಳ, ಬಯಲುಸೀಮೆ ಅಭಿವೃದ್ದಿ ಮಂಡಳಿಯ ಕಾರ್ಯದರ್ಶಿ ಕೃಷ್ಣನಾಯ್ಕ ಹಾಗೂ ಬೆಳಗಾವಿಯ ಕೆಆರ್ಐಡಿಎಲ್ ಅಧೀಕ್ಷಕ ಇಂಜಿನಿಯರ್ ಸಣ್ಣ ಕೆಂಚಪ್ಪ ದಾಳಿಗೆ ಒಳಗಾದ ಅಧಿಕಾರಿಗಳಾಗಿದ್ದಾರೆ. ಇನ್ನೊಂದೆಡೆ ಬಯಲುಸೀಮೆ ಪ್ರಾಧಿಕಾರದ ಕಾರ್ಯದರ್ಶಿ ಕೃಷ್ಣನಾಯ್ಕ ಅವರ ಮನೆ ಹಾಗೂ ಚಿತ್ರದುರ್ಗ ನಗರ ಕಚೇರಿ ಮೇಲೆ ದಾಳಿ ನಡೆಸಿದ್ದು ಲೋಕಾಯುಕ್ತ ಅಧಿಕಾರಿಗಳಿಂದ ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ. ರಾಜ್ಯದ ಮೇಕೆದಾಟು ಯೋಜನೆ ತಿರಸ್ಕರಿಸುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಇದೇ 23ರಂದು ತಮಿಳುನಾಡು ರೈತರು ಪ್ರತಿಭಟನೆ ನಡೆಸಲು ನಿರ್ಧಾರ ಮಾಡಿದ್ದಾರೆ. ತಿರುವಾರೂರಿನಲ್ಲಿ ನಡೆದ ತಮಿಳುನಾಡು ಕಾವೇರಿ ರೈತ ಸಂಘದ ರಾಜ್ಯ ಸಮಿತಿಯ ಸಭೆಯ ಬಳಿಕ ಮಾತನಾಡಿರುವ ಹೇಳಿಕೆಯಲ್ಲಿ ಯೋಜನೆ ಖಂಡಿಸಿ ತಮಿಳುನಾಡು ರೈತರು ದೆಹಲಿಯಲ್ಲಿನ ಕೇಂದ್ರ ಜಲಸಂಪನ್ಮೂಲ ಇಲಾಖೆಯ ಪ್ರಧಾನ ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಎಂದು ಘೋಷಣೆ ಮಾಡಿದ್ದಾರೆ. ಕಾವೇರಿ ನದಿಗೆ ನಿರ್ಮಿಸಲು ಉದ್ದೇಶಿಸಿರುವ ಪ್ರಸ್ತಾವಿತ ಜಲಾಶಯವು ತಮಿಳುನಾಡಿನಲ್ಲಿ ನೀರಿನ ಲಭ್ಯತೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಹಾಗೂ ಕಾವೇರಿ ಜಲಾನಯನ ಪ್ರದೇಶದ ಕೃಷಿಗೆ ಗಂಭೀರ ಅಪಾಯವನ್ನು ಉಂಟು ಮಾಡಬಹುದು ಎಂದು ಸಂಘ ಕಳವಳ ವ್ಯಕ್ತಪಡಿಸಿದೆ. ಸಾರ್ವಜನಿಕರ ಅಹವಾಲುಗಳನ್ನು ನಿಗದಿತ ಅವಧಿಯೊಳಗೆ ಶೀಘ್ರವೇ ವಿಲೇವಾರಿ ಮಾಡಿ ಜನಸಾಮಾನ್ಯರ ಸಮಸ್ಯೆಗಳ ಪರಿಹಾರಕ್ಕೆ ಆದ್ಯತೆ ನೀಡಬೇಕು ಎಂದು ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಂ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮುಂಗಾರು ಹಂಗಾಮಿನಲ್ಲಿ ಮಳೆ ಕೊರತೆಯ ಸಾಧ್ಯತೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಕುಡಿಯುವ ನೀರಿನ ನಿರ್ವಹಣೆಗೆ ಸಂಬಂಧಿಸಿದ ತುರ್ತು ಕ್ರಿಯಾ ಯೋಜನೆಯನ್ನು 15 ದಿನಗಳ ಒಳಗಾಗಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಭೂ ಗ್ಯಾರಂಟಿ ಅಭಿಯಾನದಡಿ ಬಿ ಖಾತೆಯಿಂದ ಎ ಖಾತೆಗೆ ಪರಿವರ್ತನೆ, ಸರ್ಕಾರಿ ಜಮೀನುಗಳ ಒತ್ತುವರಿ ತೆರವು, ಆರ್ಟಿಸಿ ಸಂಬಂಧಿತ ಬಾಕಿ ಅರ್ಜಿಗಳ ವಿಲೇವಾರಿ ಸೇರಿದಂತೆ ಭೂ ದಾಖಲೆಗಳ ಸುಧಾರಣೆಗೆ ತ್ವರಿತ ಕ್ರಮ ಕೈಗೊಳ್ಳುವಂತೆ ಅವರು ತಿಳಿಸಿದ್ದಾರೆ. ಅಪ್ರಾಪ್ತ ಬಾಲಕಿ ಮೇಲಿನ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗೆ ಕೋಲಾರದ ವಿಶೇಷ ಪೋಕ್ಸೊ ನ್ಯಾಯಾಲಯ 20 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 40,000 ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿದೆ. 2024ರ ಫೆಬ್ರವರಿ 7ರಂದು ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ದೂರಿನ ಮೇರೆಗೆ ಪೋಕ್ಸೊ ಕಾಯ್ದೆ ಕಲಂ 6 ಹಾಗೂ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಕಲಂ 9ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ಕೋಲಾರದ ವಿಶೇಷ ತ್ವರಿತ ನ್ಯಾಯಾಲಯದ ನ್ಯಾಯಾಧೀಶರಾದ ಪ್ರಸಾದ್ ಕೆಬಿ ಅವರು ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಈ ತೀರ್ಪು ಪ್ರಕಟಿಸಿದ್ದಾರೆ. ಸಂತ್ರಸ್ತ ಬಾಲಕಿಗೆ ಸರ್ಕಾರದಿಂದ 4 ಲಕ್ಷ ರೂಪಾಯಿ ಪರಿಹಾರ ನೀಡುವಂತೆ ನ್ಯಾಯಾಲಯ ಆದೇಶ ನೀಡಿದೆ. ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಸುದ್ದಿ ಛಾಯಾಚಿತ್ರ ಗ್ರಾಹಕರಿಗಾಗಿ ಫೋಕಸ್ ಆನ್ ನ್ಯೂಸ್ ಎಂಬ ರಾಷ್ಟಮಟ್ಟದ ಪತ್ರಿಕಾ ಛಾಯಾಚಿತ್ರ ಸ್ಪರ್ಧೆ ಏರ್ಪಡಿಸಲಾಗಿದೆ. ಈ ಸ್ಪರ್ಧೆಯಲ್ಲಿ ಆಯ್ಕೆಯಾಗುವ ಮೊದಲ 3 ಛಾಯಾಚಿತ್ರಗಳಿಗೆ ಕ್ರಮವಾಗಿ 35,000, 25,000 ಹಾಗೂ 15,000 ರೂಪಾಯಿ ನಗದು ಬಹುಮಾನ ನೀಡಲು ನಿರ್ಧಾರ ಮಾಡಲಾಗಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈದ್ಯಕೀಯ ವೃತ್ತಿಯಲ್ಲಿ ನಂಬಿಕೆಯೇ ಅತಿದೊಡ್ಡ ಆಸ್ತಿ, ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅಭಿಮತ. ಕೆಮ್ಮಿನ ಸಿರಪ್ ಖರೀದಿಗೂ ವೈದ್ಯರ ಶಿಫಾರಸು ಅಗತ್ಯ, ಮಾರಾಟಕ್ಕೆ ನೀಡಿದ್ದ ವಿನಾಯಿತಿ ಹಿಂತೆಗೆದುಕೊಂಡ ಕೇಂದ್ರ ಸರ್ಕಾರ. ಮೈಸೂರಿನಲ್ಲಿ ಬೆಂಕಿ ಅವಘಡ, ಅಬಕಾರಿ ಡಿಸಿ ಅಮಾನತಿಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸೂಚನೆ. ಅನುಷ್ಠಾನ ಹಂತದಲ್ಲಿರುವ ಅತ್ಯಧಿಕ ಪವನ ವಿದ್ಯುತ್ ಸಾಮರ್ಥ್ಯಕ್ಕಾಗಿ ಕರ್ನಾಟಕಕ್ಕೆ ರಾಷ್ಟೀಯ ಪ್ರಶಸ್ತಿ. ಮೇಕೆದಾಟು ಯೋಜನೆ ಖಂಡಿಸಿ ಇದೇ 23ರಂದು ನವದೆಹಲಿಯಲ್ಲಿ ಪ್ರತಿಭಟನೆಗೆ ತಮಿಳುನಾಡು ರೈತರ ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
1: ರಾಷ್ಟ್ರ ಭಾಷಾ ಭಾರತಿ ವಿಶೇಷ

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಎಚ್ ಎನ್ ಯಾದವಾಡ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಪ್ರತಿಮಾ. ನಮಸ್ತೆ ಕಾವ್ಯ. ಆಓ ಬೈಠೋ ಪ್ರತಿಮಾ, ಮುಜೆ ಯಹ ಬತಾವೋ ಕಿ ಆಜ್ ಹಮೇ ಕೌನ್ ಸಾ ಪಾಠ ಪಡೆಂಗೆ.
3: ಆಜ್ ಹಮೇ ಆಪ್ ಏಕ್ ಸುಂದರ್ ಕವಿತಾ ಪಢಾಯಿ ಗುರುಜಿ.
1: ಹೌದು ಗುರುಜಿ, ನಮಗೆ ಒಂದು ಸರಳ ಹಾಗೂ ಸುಂದರ ಕವಿತೆಯನ್ನು ಹೇಳಿಕೊಡಿ.
2: ತುಮ್ ದೋನೋ ಸೇ ಮೈ ಸಹಮತ್ ಹೂಂ. ಆಜ್ ಮೈ ತುಮ್ ಲೋಗೋಂ ಕೋ ಸುಭದ್ರಾ ಕುಮಾರಿ ಚೌಹಾನ್ ದ್ವಾರಾ ರಚಿತ ಮೇರಾ ಜೀವನ್ ನಾಮಕ್ ಕವಿತಾ ಪಢಾಂಗಾ.
1: ಮೇರಾ ಜೀವನ್ ಅಂದ್ರೆ ನನ್ನ ಜೀವನ ಅಲ್ವಾ ಗುರುಜಿ?
2: ಹೌದಮ್ಮ, ಮೇರಾ ಜೀವನ್ ಅಂದ್ರೆ ನನ್ನ ಜೀವನ ಅಂತ. ಕವಿತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಅಪನೆ ಜೀವನ್ ದರ್ಶನ್ ಪರ್ ವಿಚಾರ ವ್ಯಕ್ತ ಕರ್ತೆ ಹುಯೆ ಇಸ್ ಕವಿತಾ ಕಿ ರಚನಾ ಕಿ ಹೈ. ಕ್ಯಾ ತುಮ್ ಬತಾ ಸಕ್ತಿ ಹೋ ಇಸ್ ಕವಿತಾ ಮೇ ಕವಿತ್ರಿ ನೇ ಕ್ಯಾ ಕಹಾ ಹೈ?
1: ನಹೀ ಗುರುಜಿ, ಮೈ ನಹೀ ಜಾನ್ತಿ.
3: ಮೈ ಬತಾತಿ ಹೂ ಗುರುಜಿ, ಕವಿತ್ರಿ ಕಹತಿ ಹೈ ಕಿ ಮೈನೆ ಜೀವನ್ ಮೇ ಹಸನಾ ಹಿ ಸೀಖಾ ಹೈ, ಮೈ ರೋನಾ ನಹೀ ಜಾನ್ತಿ. ಮೇರಾ ಜೀವನ್ ಪ್ರತಿಪಲ್ ಸೋನಾ ಬರಸ್ತಾ ಹೈ, ಮೈ ಅಬ ತಕ್ ಯಹ ನಹೀ ಜಾನ್ ಪಾಯಿ ಕಿ ಆಖಿರ್ ದುಃಖ ಹೋತಾ ಕ್ಯಾ ಹೈ, ಪೀಡಾ ಕ್ಯಾ ಹೈ, ಚಿಂತಾಯೆ ಜೀವನ್ ಮೇ ಕಿಸ್ ಪ್ರಕಾರ ಖೇಲ್ ಖೇಲ್ತಿ ಹೈ.
2: ಬಹುತ್ ಅಚ್ಚಾ. ಚಲೋ ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ ಹಮೇ ಕನ್ನಡ ಮೇ ಬತಾವೋ ದೇಖೆಂಗೆ.
1: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಇಲ್ಲಿ ಹೇಳ್ತಾರೆ, ನಾನು ಜೀವನದಲ್ಲಿ ನಗುವುದನ್ನು ಮಾತ್ರ ಕಲಿತಿರುವೆ, ಅಳು ಏನೆಂಬುದನ್ನೇ ನಾನು ಅರಿತಿಲ್ಲ. ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯುತ್ತಿದೆ. ಈ ದುಃಖ ದುಮ್ಮಾನ ಹಾಗೂ ಚಿಂತೆ ಏನೆಂಬುದೇ ನನಗೆ ಗೊತ್ತಿಲ್ಲ ಎಂದು ಮಾರ್ಮಿಕವಾಗಿ ಹೇಳುತ್ತಾರೆ.
2: ಪ್ರತಿಮಾ, ಕವಿಯತ್ರಿ ಅವರು ಕ್ಯಾ ಕಹತಿ ಹೈ?
3: ಕವಿಯತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಕಹತಿ ಹೈ ಕಿ ಲೋಗ ಕಹತೆ ಹೈ ಕಿ ಸಂಸಾರ ನಿಸ್ಸಾರ ಹೈ ಔರ್ ಮಾತ್ರ ಏಕ್ ಧೋಖಾ ಹೈ, ಪರಂತು ಮುಜೆ ಇಸ್ಮೇ ವಿಶ್ವಾಸ ನಹೀ ಹೈ, ಮೇರೆ ಮತ್ ಮೇ ಸಂಸಾರ ಆನಂದ ಕಾ ಸಾಗರ್ ಹೈ.
2: ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ ಹಮೇ ಕನ್ನಡ ಮೇ ಬತಾವೋ ದೇಖೆಂಗೆ.
1: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಹೇಳ್ತಾರೆ, ಜಗದ ಜನರೆಲ್ಲ ಪ್ರಪಂಚ ನಿಸ್ಸಾರವಾಗಿದೆ, ಜಗದ ತುಂಬೆಲ್ಲ ಮೋಸ ವಂಚನೆ ತುಂಬಿದೆ ಎಂದೆಲ್ಲ ಹೇಳ್ತಾರೆ. ಆದರೆ ನನ್ನ ಅಭಿಪ್ರಾಯದಲ್ಲಿ ಜಗವೆಲ್ಲ ಆನಂದದ ಸಾಗರ, ಎಲ್ಲಿ ನೋಡಿದರಲ್ಲಿ ಸಂತೋಷ ತುಂಬಿ ತುಳುಕುತ್ತಿದೆ ಎಂದು ಮಾರ್ಮಿಕವಾಗಿ ಹೇಳುತ್ತಾರೆ.
2: ಬಹುತ್ ಅಚ್ಚಾ. ಕವಿತಾ ಕಾ ಸಾರ ಜಾನ್ನೆ ಕೆ ಬಾದ್ ಮೇ ಹಮ್ ಇಸ್ ಕವಿತಾ ಭಾಗ ಕೋ ದೇಖೆಂಗೆ. ಚಾರ್ ಪಂಕ್ತಿಯಾ ಮೈ ಪಡ್ಕರ್ ಸುನಾತಾ ಹೂ, ತುಮ್ ಲೋಗ್ ಗೌರ ಸೆ ಸುನ್ತೆ ಜಾನಾ. ಮೈನೆ ಹಸನಾ ಸೀಖಾ ಹೈ ಮೈ ನಹೀ ಜಾನತಿ ರೋನಾ, ಮೈನೆ ಹಸನಾ ಸೀಖಾ ಹೈ ಮೈ ನಹೀ ಜಾನತಿ ರೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ. ವಿನ್ ಪಂಕ್ತಿಯೋ ಕೋ ತುಮ್ ಭೀ ಏಕ್ ಬಾರ್ ಪಡ್ಕರ್ ಸುನಾವ ಪ್ರತಿಮಾ ದೇಖೆಂಗೆ.
3: ಠೀಕ್ ಹೈ ಗುರುಜಿ, ಸುನಾತಿ ಹೂಂ. ಮೈನೆ ಹಸನಾ ಸೀಖಾ ಹೈ ಮೈನೆ ಹಸನಾ ಸೀಖಾ ಹೈ ಮೈ ನಹೀ ಜಾನತಿ ರೋನಾ, ಮೈನೆ ಹಸನಾ ಸೀಖಾ ಹೈ ಮೈ ನಹೀ ಜಾನತಿ ರೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ, ಬರಸಾ ಕರ್ತಾ ಪಲ್ ಪಲ್ ಪರ್ ಮೇರೆ ಜೀವನ್ ಮೇ ಸೋನಾ.
2: ಇನ್ ಪಂಕ್ತಿಯೋ ಕಾ ಸಾರಾಂಶ ಜಾನ್ನೆ ಸೆ ಪಹಲೆ ಇನ್ ಪಂಕ್ತಿಯೋ ಮೇ ಆನೆ ವಾಲೆ ಕಠಿಣ ಶಬ್ದೋ ಕೋ ಥೋಡಾ ದೇಖ್ ಲೇಂಗೆ. ಹಸನ ಅಂದ್ರೆ ನಗುವುದು ಅಂತ ಹೇಳ್ತೀವಿ ಕನ್ನಡದಲ್ಲಿ, ರೋಣ ಅಂದ್ರೆ ಅಳುವುದು, ಬರಸನ ಅಂದ್ರೆ ಮಳೆ ಬರುವುದು ಅಂತ, ಇನ್ನು ಪಲ್ ಅಂದ್ರೆ ಕ್ಷಣ, ಸೋನ ಅಂದ್ರೆ ಬಂಗಾರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕಠಿಣ ಶಬ್ದೋಂಕೆ ಅರ್ಥ ಜಾನ್ನೆ ಕೆ ಬಾದ್ ಮೇ ಪ್ರತಿಮಾ ಕ್ಯಾ ತುಮ್ ಇನ್ ಪಂಕ್ತಿಯೋ ಕಾ ಸಾರಾಂಶ ಬತಾ ಸಕ್ತಿ ಹೋ ಹಮ್ ಲೋಗೋಂ ಕೋ?
3: ಬತಾತಿ ಹೂ ಗುರುಜಿ. ಕವಯತ್ರಿ ಕಹತಿ ಹೈ ಕಿ ಮೈ ಸದಾ ಹಸನಾ ಜಾನ್ತಿ ಹೂ, ರೋನಾ ಮೈ ಜಾನ್ತಿ ಹೀ ನಹೀ ಹೂ, ಜಿಂದಗಿ ಕೆ ಹರ್ ಪಲ್ ಆನಂದ ಹೀ ಆನಂದ ಹೈ, ಮೇರೆ ಜೀವನ್ ಮೇ ಸೋನಾ ಬರಸ್ತಾ ಹೈ.
2: ಬಹುತ್ ಅಚ್ಚಾ. ಕಾವ್ಯ, ತುಮ್ ಪ್ರತಿಮಾ ಕಿ ಬಾತೋ ಕಾ ಸಾರ ಕನ್ನಡ ಮೇ ಬತಾವೋ ಹಮೇ ದೇಖೆಂಗೆ.
1: ಸರಿ ಗುರುಜಿ, ಕವಿಯತ್ರಿ ಹೇಳ್ತಾರೆ, ನನಗೆ ನಗುವುದು ಮಾತ್ರ ಗೊತ್ತು, ಅಳುವುದು ನನಗೆ ಗೊತ್ತೇ ಇಲ್ಲ. ನನ್ನ ಪ್ರಕಾರ

0: ಜೀವನದಲ್ಲಿ ಪ್ರತಿ ಕ್ಷಣ ಆನಂದದಿಂದ ತುಂಬಿದೆ. ನನ್ನ ಜೀವನದಲ್ಲಿ ಬಂಗಾರದ ಮಳೆ ಸುರಿಯುತ್ತಿದೆ.
1: ಬಹುತ್ ಅಚ್ಚಾ. ಹಮ್ ಅಪನಿ ಕವಿತಾ ಕೋ ದೇಖನೆ ಸೇ ಪಹಲೆ ಏಕ್ ದೋ ವ್ಯಾಕರಣ ಕಿ ಬಾತೋ ಕೋ ಭಿ ದೇಖೆಂಗೆ. ಮೈ ಕುಚ್ ಶಬ್ದ ದೇತಾ ಹೂಂ, ಉನ್ ಶಬ್ದೋ ಕೆ ಲಿಯೆ ತುಮ್ ಲೋಗ್ ಲಿಂಗ ಬದಲ್ ಕರ್ ಬತಾ ದೇನಾ. ಏಕ್ ಬಾತ್ ಯಾದ ರಖಿಯೇಗಾ, ಹಿಂದಿ ಮೇ ಮಾತ್ರ ದೋ ಲಿಂಗ ಹೈ, ಸ್ತ್ರೀಲಿಂಗ ಔರ್ ಪುಲ್ಲಿಂಗ. ಕನ್ನಡದಲ್ಲಿ ಮೂರು ಲಿಂಗಗಳಿವೆ, ಸ್ತ್ರೀಲಿಂಗ, ಪುಲ್ಲಿಂಗ ಮತ್ತು ನಪುಸಕ ಲಿಂಗ ಅಂತ. ನಿರ್ಜೀವ ವಸ್ತುಗಳನ್ನ ಕನ್ನಡದಲ್ಲಿ ನಪುಸಕ ಲಿಂಗದ ಶ್ರೇಣಿಗೆ ಸೇರಿಸಲಾಗುತ್ತೆ. ಉದಾಹರಣೆಗೆ ಮನೆ, ಹೊಲ, ಗಿಡ, ಮರ, ಕಲ್ಲು, ಮಣ್ಣು, ಹಣ್ಣು, ಕಾಯಿಗಳನ್ನ ನಾವು ನಪುಸಕ ಲಿಂಗದಲ್ಲಿ ತೆಗೆದುಕೊಳ್ಳುತ್ತೇವೆ. ಉದಾಹರಣೆಗೆ ಮನೆ ಚೆನ್ನಾಗಿದೆ ಅಂತ ಹೇಳ್ತೀವಿ. ಮನೆ ಚೆನ್ನಾಗಿದ್ದಾನೆ ಅಥವಾ ಮನೆ ಚೆನ್ನಾಗಿದ್ದಾಳೆ ಅಂತ ಹೇಳೋಕ್ಕಾಗಲ್ಲ ನೋಡಿ. ಅದೇ ಹಿಂದಿಯಲ್ಲಿ ಹಾಗಲ್ಲ, ಕೇವಲ ಎರಡೇ ಲಿಂಗಗಳಿರೋದ್ರಿಂದ ಮನೆ ಅಂದ್ರೆ ಘರ್ ಶಬ್ದ ಪುಲ್ಲಿಂಗ ಆಗಿರೋದ್ರಿಂದ ತುಮಹಾರ ಘರ್ ಅಚ್ಚಾ ಹೈ ಅಂತ ಹೇಳ್ತೀವಿ. ಘರ್ ಅಚ್ಚಿ ಹೇ ಅಂತ ಹೇಳೋದಿಲ್ಲ, ಯಾಕೆಂದ್ರೆ ಇಲ್ಲಿ ಕೇವಲ ಎರಡೇ ಎರಡು ಲಿಂಗ ಆಗೋದ್ರಿಂದ ಘರ್ ಅಚ್ಚಾ ಹೇ ಅಂತ ಹೇಳ್ತೀವಿ. ಅರ್ಥವಾಯ್ತಾ ಕಾವ್ಯ ನಿನಗೆ?
0: ಅರ್ಥವಾಯ್ತು ಗುರುಜಿ.
1: ತಬ್ ಚಲೋ, ಮೈ ತುಮೇ ಕುಚ್ ಶಬ್ದ ದೇತಾ ಹೂ, ಉನ್ ಶಬ್ದೋ ಕೋ ಲಿಂಗ ಬದಲ್ ಕರ್ ಬತಾ ದೇನಾ. ಉದಾಹರಣೆ ಚಾಚಾ ಕಾ ಹೋತಾ ಹೈ ಚಾಚಿ, ತುಮಾರ ಲಿಯೆ ಪಹಲಾ ಶಬ್ದ ಹೈ ಭಾಯಿ,
0: ಬಹನ್,
1: ಮಾತಾ
0: ಪಿತಾ,
1: ಬಾಲಕ
0: ಬಾಲಿಕಾ,
1: ಕವಿ
0: ಕವಿಯತ್ರಿ,
1: ಗಾಯಕ
0: ಗಾಯಿಕಾ,
1: ಸೇವಕ
0: ಸೇವಿಕಾ,
1: ಆದಮಿ
0: ಔರತ್,
1: ನರ್
0: ನಾರಿ,
1: ಲೇಖಕ
0: ಲೇಖಿಕಾ,
1: ಬಕರ
0: ಬಕ್ರಿ,
1: ಮಾಮ
0: ಮಾಮಿ,
1: ಲಡಕ
0: ಲಡ್ಕಿ,
1: ಕಾಮವಾಲ
0: ಕಾಮವಾಲಿ,
1: ಶಿಕ್ಷಕ
0: ಶಿಕ್ಷಿಕಾ.
1: ಚಲೋ ಅಬ್ ಹಮ್ ಕವಿತಾ ಕಿ ಅಗ್ಲಿ ಪಂಕ್ತಿಯೋ ಕೋ ದೇಖೆಂಗೆ. ಮೈ ಅಬ್ ತಕ್ ಜಾನ್ ನ ಪಾಯಿ ಕೈಸಿ ಹೋತಿ ಹೈ ಪೀಡಾ, ಮೈ ಅಬ್ ತಕ್ ಜಾನ್ ನ ಪಾಯಿ ಕೈಸಿ ಹೋತಿ ಹೈ ಪೀಡಾ, ಹಸ ಹಸ ಜೀವನ್ ಮೇ ಕೈಸಿ ಕರ್ತಿ ಚಿಂತಾ ಕ್ರೀಡಾ, ಹಸ ಹಸ ಜೀವನ್ ಮೇ ಕೈಸಿ ಕರ್ತಿ ಹೈ ಚಿಂತಾ ಕ್ರೀಡಾ. ಚಲೋ ಅಬ್ ಹಮ್ ಲೋ ಕಠಿಣ ಶಬ್ದೋ ಕೋ ದೇಖೆಂಗೆ. ಪೀಡಾ ಅಂದ್ರೆ ವೇದನೆ ಅಥವಾ ನೋವು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಕ್ರೀಡಾ ಅಂದ್ರೆ ಕ್ರೀಡೆ ಅಥವಾ ಆಟ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅಬ್ ತುಮ್ ಭಾವಾರ್ಥ ಬತಾವು ಪ್ರತಿಮಾ ಇನ್ ಪಂಕ್ತಿಯೋ ಕಾ ದೇಖೆಂಗೆ.
2: ಠೀಕ್ ಹೈ ಗುರುಜಿ, ಬತಾತಿ ಹೂ. ಕವಯಿತ್ರಿ ಆಗೆ ಚಲ್ಕರ್ ಕಹತಿ ಹೈ ಕಿ ಮೈ ಅಭಿ ತಕ್ ನಹಿ ಜಾನ್ತಿ ಕಿ ಪೀಡಾ ಕ್ಯಾ ಹೈ, ದರ್ದ್ ಔರ್ ದುಃಖ ಕ್ಯಾ ಹೈ, ಚಿಂತಾ ಕೇ ಸಾಥ್ ಮೈ ಹಸ್ ಹಸ್ ಕರ್ ಖೇಲ್ತಿ ಹೂ.
1: ಪ್ರತಿಮಾ ಹೇಳಿದ ಮಾತುಗಳನ್ನ ಕನ್ನಡದಲ್ಲಿ ಹೇಳಮ್ಮ ಕಾವ್ಯ.
0: ಸರಿ ಗುರುಜಿ, ಹೇಳ್ತೀನಿ. ಪದ್ಯದ ಈ ಭಾಗದಲ್ಲಿ ಕವಿಯತ್ರಿ ಹೇಳ್ತಾರೆ, ನನಗೆ ನೋವು ಸಂಕಟ ಹಾಗೂ ವೇದನೆ ಅಂದ್ರೆ ಏನಂತನೂ ಗೊತ್ತಿಲ್ಲ, ಚಿಂತೆಗಳೊಂದಿಗೆ ನಾನು ಆಟವಾಡುತ್ತೇನೆ.
1: ಚಲೋ ಪ್ರತಿಮಾ, ಮೈ ತುಮೇ ಕುಚ್ ಶಬ್ದ ದೇತಾ ಹೂ, ಉನ್ ಶಬ್ದೋ ಕೋ ಲೇಕರ್ ತುಮ್ ಹಿಂದಿ ಮೇ ವಾಕ್ಯ ಬನಾವು. ತುಮಾರ ಲಿಯೆ ಪಹಲಾ ಶಬ್ದ ಹೈ ಖೇಲ್,
2: ಕ್ರಿಕೆಟ್ ಕಾ ಖೇಲ್ ಮುಜೆ ಪಸಂದ್ ಹೈ.
1: ಕಾವ್ಯ, ಈ ವಾಕ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಮ್ಮ.
0: ಕ್ರಿಕೆಟ್ ಆಟವೆಂದರೆ ನನಗೆ ತುಂಬಾ ಇಷ್ಟ.
1: ದೂಸರಾ ಶಬ್ದ ಹೈ ತುಮಾರ ಲಿಯೆ ಸಚ್ಚಾಯಿ,
2: ಹಮೇ ಸಚ್ಚಾಯಿ ಕೀ ರಾಹ ಪರ್ ಚಲನಾ ಚಾಹಿಯೇ.
1: ಈ ವಾಕ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಮ್ಮ ಕಾವ್ಯ.
0: ನಾವು ಸತ್ಯ ಮಾರ್ಗದಲ್ಲಿ ನಡೆಯಬೇಕು.
1: ಚಲೋ ಅಬ್ ಹಮ್ ಕವಿತಾ ಕಿ ಅಗ್ಲಿ ಪಂಕ್ತಿಯೋ ಕೋ ದೇಖೆಂಗೆ. ಅಗ್ಲಿ ಪಂಕ್ತಿಯೋ ಕೋ ಪಡ್ಕರ್ ಸುನಾವು ಪ್ರತಿಮಾ.
2: ಠೀಕ್ ಹೈ ಗುರುಜಿ, ಸುನಾತಿ ಹೂ. ಜಗ್ ಹೈ ಅಸಾರ ಸುನತಿ ಹೂ, ಜಗ್ ಹೈ ಅಸಾರ ಸುನತಿ ಹೂ, ಮುಜ್ಕೋ ಸುಖ ಸಾರ ದಿಖಾತಾ, ಜಗ್ ಹೈ ಅಸಾರ ಸುನತಿ ಹೂ, ಮುಜ್ಕೋ ಸುಖ ಸಾರ ದಿಖಾತಾ, ಮೇರೆ ಆಂಖೋ ಕೇ ಆಗೆ ಸುಖ ಕಾ ಸಾಗರ ಲಹರಾತಾ, ಮೇರೆ ಆಂಖೋ ಕೇ ಆಗೆ ಸುಖ ಕಾ ಸಾಗರ ಲಹರಾತಾ.
1: ಬಹುತ್ ಅಚ್ಚಿ ಕವಿತಾ ಹೈ ಯೇ, ಔರ್ ಮೈ ಭಿ ಏಕ್ ಬಾರ್ ಪಡ್ಕರ್ ಸುನಾತಾ ಹೂ. ಸುನೋ, ಜಗ್ ಹೈ ಅಸಾರ ಸುನಾತಿ ಹೂ, ಜಗ್ ಹೈ ಅಸಾರ ಸುನತಿ ಹೂ, ಮುಜ್ಕೋ ಸುಖ ಸಾರ ದಿಖತಾ ಹೈ, ಮುಜ್ಕೋ ಸುಖ ಸಾರ ದಿಖತಾ, ಮೇರೆ ಆಂಖೋ ಕೇ ಆಗೆ ಸುಖ ಕಾ ಸಾಗರ ಲಹರಾತಾ ಹೈ, ಮೇರೆ ಆಂಖೋ ಕೇ ಆಗೆ ಸುಖ ಕಾ ಸಾಗರ ಲಹರಾತಾ. ಇನ್ ಸುಂದರ ಪಂಕ್ತಿಯೋ ಮೇ ಆನೆ ವಾಲೆ ಕಠಿಣ ಶಬ್ದೋ ಕೋ ಥೋಡಾ ದೇಖ್ ಲೋ. ಜಗ್ ಅಂದ್ರೆ ಜಗತ್ತು ಅಥವಾ ಪ್ರಪಂಚ ಅಂತಾನು ಹೇಳ್ತೀವಿ ಕನ್ನಡದಲ್ಲಿ. ಅಸಾರ್ ಅಂದ್ರೆ ಸಾರಹೀನ ಅಥವಾ ನಿಸ್ಸಾರವಾದ್ದು, ಅದರಲ್ಲಿ ಏನೂ ಇಲ್ಲ ಅಂತ ಹೇಳ್ತೀವಲ್ಲ ಆ ಸಂದರ್ಭದಲ್ಲಿ, ಒಂದೊಂದ್ಸಾರಿ ಕೆಲಸಕ್ಕೆ ಬಾರದ ವಸ್ತು ಅಂತ ಹೇಳ್ತೀವಲ್ಲ ಆ ಅರ್ಥದಲ್ಲಿ. ಸಾಗರ್ ಅಂದ್ರೆ ಸಮುದ್ರ ಅಥವಾ ಕಡಲು ಅಂತಾನು ಹೇಳ್ತೀವಿ ಕನ್ನಡದಲ್ಲಿ. ಈಗ ಈ ಸಾಲುಗಳ ಭಾವಾರ್ಥವನ್ನ ಕನ್ನಡದಲ್ಲಿ ಹೇಳಮ್ಮ ಕಾವ್ಯ ನೋಡೋಣ.
0: ಸರಿ ಗುರುಜಿ, ಹೇಳ್ತೀನಿ. ಕವಿಯತ್ರಿ ಇಲ್ಲಿ ಹೇಳ್ತಾರೆ, ಸಾಮಾನ್ಯವಾಗಿ ಜನ

0: ಜಗತ್ತು ನಶ್ವರ ನಿಸ್ಸಾರ ಎಂದೆಲ್ಲಾ ಹೇಳ್ತಾರೆ. ಆದರೆ ನನ್ನ ದೃಷ್ಟಿಯಲ್ಲಿ ಈ ಪ್ರಪಂಚ ಸುಖದ ಸಾಗರ ಎಂದು ಹೇಳಬಹುದು.
1: ಈಗ ಮುಂದಿನ ಸಾಲುಗಳನ್ನ ಹೇಳ್ತೀನಿ ಕೇಳಿ. ಕಹತೆ ಹೇ ಹೋತಿ ಜಾತಿ, ಕಹತೆ ಹೇ ಹೋತಿ ಜಾತಿ ಖಾಲಿ ಜೀವನ್ ಕಿ ಪ್ಯಾಲಿ, ಕಹತೆ ಹೇ ಹೋತಿ ಜಾತಿ ಖಾಲಿ ಜೀವನ್ ಕಿ ಪ್ಯಾಲಿ, ಪರ ಮೈ ಉಸ್ಮೇ ಪಾತಿ ಹೂ, ಪರ ಮೈ ಉಸ್ಮೇ ಪಾತಿ ಹೂ ಪ್ರತಿಪಲ್ ಮದಿರ ಮತವಾಲಿ, ಪ್ರತಿಪಲ್ ಮದಿರ ಮತವಾಲಿ. ವೈಸೆ ಇನ್ ಪಂಕ್ತಿಯೋ ಮೇ ಖಾಸ್ ಕೋಯಿ ಕಠಿಣ ಶಬ್ದ ನಹೀ ಹೇ, ಫಿರ್ ಬಿ ಪ್ಯಾಲಿ ಅಂದರೆ ಬಟ್ಟಲು, ಮದಿರ ಅಂದರೆ ಶರಾಬು ಅಂತ. ಅಬ್ ಸಾರಾಂಶ ಬತಾವು.
2: ಕವಿತ್ರಿ ಯಹಾಂ ಪರ್ ಕಹತಿ ಹೈ ಕಿ ಜ್ಯೋ ಜ್ಯೋ ಜೀವನ್ ಆಗೆ ಬಢ್ತಾ ಜಾತಾ ಹೈ, ತ್ಯೋ ತ್ಯೋ ಜೀವನ್ ಕಿ ಪ್ಯಾಲಿ ಖಾಲಿ ಹೋತಿ ರಹತಿ ಹೈ, ಆನಂದ ಕಮ್ ಹೋತಾ ಜಾತಾ ಹೈ, ಪರ್ ಮೇರೆ ಲಿಯೆ ಐಸಾ ನಹೀ ಹೈ, ಮೈ ತೋ ಸದಾ ಹೀ ಮದಿನಾ ರೂಪಿ ಆನಂದ ಮೇ ಡೂಬಿ ರಹತಿ ಹೂ.
1: ಇನ್ ಪಂಕ್ತಿಯೋ ಕಾ ಸಾರಾಂಶ ತುಮ್ ಕನ್ನಡ ಮೇ ಬತಾವು ಕಾವ್ಯ ಹಮೇ ದೇಖೆಂಗೆ.
0: ಸರಿ ಗುರುಜಿ, ಹೇಳ್ತೀನಿ. ಜನ ಹೇಳ್ತಾರೆ ಜೀವನದಲ್ಲಿ ಸಮಯ ಕಳೆದಂತೆ ಆನಂದ ಕಡಿಮೆಯಾಗುತ್ತೆ, ದುಃಖ ನಮ್ಮನ್ನು ಆವರಿಸುತ್ತದೆ. ಆದರೆ ಕವಿಯತ್ರಿ ಹೇಳ್ತಾರೆ ಸದಾ ಆನಂದವೆಂಬ ನಶೆಯಲ್ಲಿ ತೇಲುತ್ತಾ ಇರುತ್ತೇವೆ ಎಂದು.
1: ಅಗಲಿ ಪಂಕ್ತಿಯೋ ದೇಖೋ ಮೈ ಪಕ್ಕ ಸುನಾತಾ ಹೂ. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ್ ಮೇ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ್ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ, ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ, ಮೇರೆ ಮತವಾಲೆ ಮನ್ ಮೇ. ಶಬ್ದಂಕು ದೇಖೋ. ಉಮಂಗ್ ಅಂದ್ರೆ ಉಲ್ಲಾಸ ಉತ್ಸಾಹ ಅಂತ ಹೇಳ್ತೀವಿ ಕನ್ನಡದಲ್ಲಿ. ನಿರಂತರ ಅಂದ್ರೆ ಯಾವಾಗಲೂ ಅಂತ, ನಿರಂತರ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಹಾಗೆ ನೋಡಿದ್ರೆ ಇನ್ ಪಂಕ್ತಿಯೋ ತುಂಬಿ ಏಕ್ ಬಾರ್ ಪಡ್ಕರ್ ಸುನಾವು ಪ್ರತಿಮಾ ದೇಖೆಂಗೆ.
2: ಠೀಕ್ ಹೇ ಗುರುಜಿ. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ್ ಮೇ, ರಹತೆ ಮೇರೆ ಜೀವನ್ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ, ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ, ಮೇರೆ ಮತವಾಲೆ ಮನ್ ಮೇ.
1: ಬಹುತ್ ಸುಂದರ ಪಂಕ್ತಿಯ ಹೈನ, ಏಕ್ ಬಾರ್ ಮೈ ಭಿ ಪಡ್ಕರ್ ಸುನಾತಾ ಹೂ ಸುನು. ಉತ್ಸಾಹ ಉಮಂಗ ನಿರಂತರ, ಉತ್ಸಾಹ ಉಮಂಗ ನಿರಂತರ ರಹತೆ ಮೇರೆ ಜೀವನ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ, ಉಲ್ಲಾಸ ವಿಜಯ ಕಾ ಹಸ್ತಾ ಮೇರೆ ಮತವಾಲೆ ಮನ್ ಮೇ. ಇನ್ ಪಂಕ್ತಿಯೋ ಕೋ ಕವಿತ್ರಿ ಸುಭದ್ರಾ ಚೌಹಾನ್ ಕಹತಿ ಹೈ ಕಿ ಮೇರೆ ಜೀವನ್ ಮೇ ಸದೈವ ಉತ್ಸಾಹ ಕಿ ಲಹರ್ ಉಮಡತಿ ರಹತಿ ಹೈ, ಮೇರೆ ಜೀವನ್ ಮೇ ಸದೈವ ಉತ್ಸಾಹ ಕಿ ಲಹರ್ ಉಮಡತಿ ರಹತಿ ಹೈ, ಜೀವನ್ ಉಲ್ಲಾಸ ಅವರ ವಿಜಯ ಕೆ ಆನಂದ ಸೆ ಪ್ರಫುಲ್ಲಿತ ರಹತಾ ಹೈ.
0: ನನಗೆ ಕನ್ನಡದಲ್ಲಿ ಹೇಳಿ ಗುರುಜಿ.
1: ಸರಿ ಮಾ ಹೇಳ್ತೀನಿ ಕೇಳು. ಇಲ್ಲಿ ಕವಿಯತ್ರಿ ಹೇಳ್ತಾರೆ ನನ್ನ ಜೀವನದಲ್ಲಿ ಯಾವಾಗಲೂ ಉತ್ಸಾಹ ತುಂಬಿ ತುಳುಕುತ್ತದೆ, ಆನಂದ ಹಾಗೂ ಉಲ್ಲಾಸದಿಂದ ನಾನು ನಗುನಗುತ್ತಾ ಇರ್ತೇನೆ ಅಂತ. ಬಚ್ಚೋ ಅಬ್ ತುಮ್ ಲೋಗೋ ಕೋ ಕುಛ್ ಏಕ್ ಸವಾಲ್ ಪೂಛ್ತಾ ಹೂ, ತುಮ್ ಲೋಗ್ ಉನ್ ಸವಾಲೋ ಕೆ ಲಿಯೆ ಜವಾಬ್ ದೇನಾ. ಸವಾಲ್ ಪ್ರತಿಮಾ ತುಮ್ಸೆ ಹೈ, ಮುಜೆ ಯಹ ಬತಾವೋ ಕಿ ಕವಿತ್ರಿ ನೇ ಕ್ಯಾ ಸೀಖಾ ಹೈ.
2: ಕವಯಿತ್ರಿ ನೆ ಹಸನಾ ಸೀಖಾ ಹೈ.
1: ಜೀವನ್ ಕೆ ಸಾಥಿ ಕೌನ್ ಕೌನ್ ಹೈ.
2: ವಿಶ್ವಾಸ ಪ್ರೇಮ ಸಾಹಸ ಜೀವನ್ ಕೆ ಸಾಥಿ ಹೈ.
1: ಇಸ್ ಕವಿತಾ ಕಿ ಕವಯಿತ್ರಿ ಕೌನ್ ಹೈ.
2: ಇಸ್ ಕವಿತಾ ಕಿ ಕವಯಿತ್ರಿ ಸುಭದ್ರಾ ಕುಮಾರಿ ಚೌಹಾನ್ ಹೈ.
1: ಇಸ್ ವಾಕ್ಯ ಕೋ ಕನ್ನಡ ಮೇ ಅನುವಾದ ಕರೋ ಕಾವ್ಯ ದೇಖೆಂಗೆ.
0: ಈ ಕವಿತೆಯ ಕವಿಯತ್ರಿ ಸುಭದ್ರಾ ಕುಮಾರಿ ಚೌಹಾನ್.
1: ಬಹುತ್ ಅಚ್ಚಾ, ಇಸಿ ಕೆ ಸಾಥ್ ಹಮ್ ಆಜ್ ಕಾ ಪಾಠ ಯಹೀ ಪರ್ ಸಮಾಪ್ತ ಕರೆಂಗೆ.
2: ನಮಸ್ತೆ ಗುರುಜಿ.
1: ನಮಸ್ತೆ ಬಚ್ಚೋ, ನಮಸ್ತೆ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಎಚ್ ಎನ್ ಯಾದವಾಡ್, ಇವರೊಂದಿಗೆ ಭಾಗವಹಿಸಿದವರು ಪ್ರತಿಮಾ ಹಾಗೂ ಎಸ್ ಎಂ ಕಾವ್ಯ.

0: ಇದುವರೆಗೆ ಹಿಂದಿ ಪಾಠ ಕೇಳಿದಿರಿ.
1: ಕತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ.
2: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು ಮರುಭೂಮಿ ಇದ್ದಂತೆ. ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಕಾರವಾರ. ಈಗ ಸಮಯ 5:34. ನೂರ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಮ್ಮ ಜೊತೆಯಾಗಿರುವುದು ನಾನು ದೀಪಾ ಪೆಡ್ನೇಕರ್. ಕೇಳುಗರಿಗೆ ನಿಲಯದ ಈ ಸಂಜೆಯ ಕಾರ್ಯಕ್ರಮ ಆಲಿಸಲು ಪ್ರೀತಿಯ ಸ್ವಾಗತ.

0: ಬಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ನಮ್ಮ ಮುಂದಿನ ಕಾರ್ಯಕ್ರಮ ಯುವ ವಾಣಿ.

0: ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಯುವ ಕವಿ ದಿನೇಶ್ ಎಸ್ ಗೌಡ ಅವರೊಂದಿಗೆ ಸಂದರ್ಶನ.
1: ಆತ್ಮೀಯ ಯುವ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಲ್ಲಾಪುರದ ದಿನೇಶ್ ಶಂಕರ್ ಗೌಡ ಅವರು ಇದ್ದಾರೆ. ಇವರು ಪ್ರಥಮ ದರ್ಜೆ ಕಾಲೇಜಿನಲ್ಲಿ ದ್ವಿತೀಯ ಕಾಮರ್ಸ್ ವಿಭಾಗದಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಜೊತೆಗೆ ಹವ್ಯಾಸವಾಗಿ ಬರವಣಿಗೆಯನ್ನು ಕೂಡ ಇಟ್ಕೊಂಡಂಥವರು. ವಿಶೇಷವಾಗಿ ಪ್ರಬಂಧವನ್ನು ಬರೆಯುವಂತಹದ್ದು ಮತ್ತು ಕವನವನ್ನು ಬರೆಯುವಂತಹದ್ದು ಹವ್ಯಾಸವಾಗಿ ಇಟ್ಕೊಂಡಿದ್ದಾರೆ. ಅವರ ಅನುಭವವನ್ನು ಇವತ್ತು ನಾವು ಕೇಳೋಣ. ದಿನೇಶ್ ಶಂಕರ್ ಗೌಡ ಅವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ.
1: ಈ ಸಾಹಿತ್ಯದ ಅಭಿರುಚಿ ನಿಮಗೆ ಹೇಗೆ ಬಂತು?
2: ಮೊದಲನೇದಾಗಿ ಹೇಳಬೇಕಂದ್ರೆ ಸಾಹಿತ್ಯದ ಅಭಿರುಚಿ ನನಗೆ ಬಂದಿದ್ದು ಮಲೆನಾಡಿನಿಂದ.
1: ಉತ್ತರ ಕನ್ನಡ ಪರಿಸರವೇ ಅಂತದ್ದು.
2: ಹೌದು ಹೌದು, ಮಲೆನಾಡಿನ ಪರಿಸರವೇ ನನ್ನನ್ನು ಸಾಹಿತ್ಯ ಲೋಕಕ್ಕೆ ಎಳೆದೊಯ್ಯುವಂತೆ ಮಾಡಿದ್ದು. ಆ ಮಲೆನಾಡಿನಲ್ಲಿ ನಾನು ಪ್ರತಿನಿತ್ಯ ಅನುಭವಿಸ್ತಕ್ಕಂತಹ ಒಂದು ಹಸಿರಿನ ಒಂದು ವಾತಾವರಣ ಇರಬಹುದು, ಮಳೆಗಾಲದ ಸನ್ನಿವೇಶ, ಹಾಗೆ ಅಲ್ಲಿನ ಪ್ರಾಣಿಗಳು, ಪಕ್ಷಿಗಳು, ಆ ಒಂದು ಪಕ್ಷಿಗಳ ಇಂಚರ, ಕಲರವ, ಇಂತಹದ್ದನ್ನೆಲ್ಲ ನೋಡಿದಾಗ ಇದು ನನ್ನ ಮೇಲೆ ಒಂದು ವಿಶೇಷವಾದಂತಹ ಪರಿಣಾಮವನ್ನು ಬೀರುದು. ಹಾಗಾಗಿ ನಾನು ಇದನ್ನ ಸಾಹಿತ್ಯವಾಗಿ ನಾನು ಬರೆದಿಡ್ತಾ ಹೋದೆ. ಇಂತಹ ನನ್ನ ವಿಶೇಷ ಅನುಭವಗಳನ್ನು ಪ್ರಸ್ತುತಪಡಿಸ್ತಾ ಹೋದೆ. ಹಾಗೆಯೇ ನನ್ನ ಒಂದು ಈ ಒಂದು ಸಾಹಿತ್ಯಕ್ಕೆ ವಿಶೇಷವಾಗಿ ನನ್ನ ಕನ್ನಡ ಗುರುಗಳು ಸಹ ವಿಶೇಷವಾದಂತಹ ಮಾರ್ಗದರ್ಶನವನ್ನು ಕೂಡ ನೀಡಿದ್ದಾರೆ.
1: ಪ್ರಕೃತಿ ನಿಮ್ಮ ಕವನಕ್ಕೆ ಪ್ರೇರಣೆ ಅಂತ ಹೇಳಿದ್ರಿ, ಒಂದು ಕವನದಿಂದ ನಮ್ಮ ಮಾತುಕತೆಯನ್ನು ಪ್ರಾರಂಭ ಮಾಡೋಣ.
2: ಖಂಡಿತ. ನವ ಸಂವತ್ಸರದ ಆದಿಯಲ್ಲಿ ನಾನು ಯುಗಾದಿ, ಆ ಒಂದು ಯುಗಾದಿಯ ಕುರಿತಾಗಿ ಕವನವನ್ನು ಬರೆದಿದ್ದೇನೆ.
1: ಹೇಳಿ.
2: ಅಂಗಳದ ನಡುವಣ ರಂಗೋಲಿ ಹಾಡಿತು ಇಂತೆಂದು, ಹಸಿರೆಲೆಯ ಮಡುವಿನಲ್ಲಿ ವನದೇವಿ ಕುಳಿತಿರಲು, ಹೊಸ ಚಿಗುರ ಹಸುಳೆಯು ನವನಗುವ ಬೀರುತ್ತಲು, ಕಸ ಒಳಿದು ಪರಿಸರದಿ ನವರಸವು ಉದಿಸಿರಲು, ಬಣ್ಣಿಸಲಸದಳವು ಈ ರಸಸ್ವಾದ ಕೂಟವು, ಕಾಂತಾರ ಕಡಲೊಳು ಕಸ್ತೂರಿ ಅಲೆಯು, ಮಲೆಯೆಂಬ ಮಹಲಿನೊಳು ಶೃಂಗಾರ ಸೆಲೆಯು, ಸಿಹಿಯಲ್ಲಿ ಬೆಲ್ಲವು ಕಹಿಯಲ್ಲಿ ಬೇವು, ಭಕ್ಷದೊಳಂದಾಗಿರೆ ಈ ಹುಣಸೆ ಮಾವು, ನೆರೆದರು ದರೆದೆನರು ಹೊಸ ಹುರುಪ ನೆರಳಿನಲ್ಲಿ, ನವನೀವ ದಿನಕ್ಕೆ ಯುಗ ಸಂಧಿ ಕ್ಷಣಕ್ಕೆ, ವರನವನು ವಸಂತ ವಧುವವಳು ಚೈತ್ರ, ಮೆರಗೇರಿತು ಮಲನಾಡ ಛತ್ರ, ಕಾಲವು ಹರಸಿತು ಭೈರವ ನರಸಿದ ನವೋದಯಕ್ಕೆ ಈ ವಸಂತ ಚೈತ್ರ ವಿವಾಹೋತ್ಸವಕ್ಕೆ.
1: ಬಹಳ ಸೊಗಸಾದಂತಹ ಸಾಂದರ್ಭಿಕವಾದಂತಹ ಒಂದು ಕವನ ಇದು, ಯುಗಾದಿಗೆ ಸಂಬಂಧಪಟ್ಟಂತಹದ್ದು. ಸರಿ, ಈಗ ಈ ಕವನವನ್ನ ಬರೀಬೇಕು ಅಂತ ಹೇಗೆ ಪ್ರೇರಣೆ? ಈಗ ನಿಮ್ಮ ಸುತ್ತಮುತ್ತ ಪರಿಸರವೇ ನಿಮ್ಗೆ ಪ್ರೇರಣೆ ಅಂತ ಹೇಳಿದ್ರಿ. ಬಹುಶಃ 10ನೇ ತರಗತಿಯಿಂದ ಇದನ್ನ ಪ್ರಾರಂಭ ಮಾಡಿದ್ರಿ ನೀವು.
2: ಹೌದು.
1: ಹೇಳಿ, ನಿಮ್ಮ ಗುರುಗಳು ಅಥವಾ ನಿಮ್ಮ ಪೋಷಕರು ಯಾವ ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ?
2: ನಾನು ಪ್ರೌಢಶಾಲೆಯಲ್ಲಿ ನನ್ನ ಕನ್ನಡ ಗುರುಗಳಾದಂತಹ ರವೀಂದ್ರ ಗಾಂವ್ಕರ್ ಎನ್ನುವಂಥವರು ಕನ್ನಡದ ಕುರಿತಾಗಿ ಅದ್ಭುತ ಜ್ಞಾನವನ್ನು ಪಡೆದುಕೊಂಡಂಥವರು. ಅವರು ಕಲಿಸುವ ರೀತಿಯ ಹಾಗೆ ಕನ್ನಡದ ಬಗ್ಗೆ ಅಪಾರವಾದಂತಹ ಜ್ಞಾನವನ್ನು ಅವರು ಹೊಂದ್ಕೊಂಡಿದ್ರು ಅಂತ ಅದನ್ನು ನಮಗೆ ತಿಳಿಸಿಕೊಡ್ತಾ ಇದ್ರು.
1: ಸರಿ.
2: ಅವರ ಒಂದು ಕಲಿಸುವಂತಹ ರೀತಿಯಾಗಿರ್ಬೋದು, ಕನ್ನಡದ ಬಗ್ಗೆ ತಿಳಿಸಿಕೊಡುವಂತಹ ರೀತಿ, ಕನ್ನಡ ಅಭಿಮಾನವನ್ನು ಮಕ್ಕಳಲ್ಲಿ ಬೆಳೆಸುವಂತಹ ರೀತಿ ನನ್ನ ಮೇಲೆ ಅಪಾರವಾದಂತಹ ಪರಿಣಾಮ ಬೀರ್ತು ಎನ್ನುವಂಥದ್ದು. ಅವರ ಒಂದು ಮಾರ್ಗದರ್ಶನ ಅಡಿಯಲ್ಲಿ ಕನ್ನಡದ ಬಗ್ಗೆ ತಿಳ್ಕೊಂಡೆ, ಕನ್ನಡದ ಅಸ್ಮಿತೆ ಬಗ್ಗೆ ತಿಳ್ಕೊಂಡೆ, ಕನ್ನಡದ ಕವನಗಳು, ಕನ್ನಡ ಕಾವ್ಯಗಳ ಕುರಿತಾಗಿ ಅವರು ತಿಳಿಸಿಕೊಟ್ರು. ಹೆಚ್ಚಿನದಾದಂತಹ ಪುಸ್ತಕಗಳನ್ನು ಕೊಡ್ತಾ ಇದ್ರು ಓದಲಿಕ್ಕೆ. ಹಾಗೆ ನನ್ನಲ್ಲಿ ಈ ಒಂದು ಸಾಹಿತ್ಯದ ಕುರಿತಾಗಿ ಹೆಚ್ಚಿನದಾದಂತಹ ಆಸಕ್ತಿ ಬರಲು ಅವರು ಮೂಲ ಕಾರಣರಾಗಿದ್ದಾರೆ.
1: ಈಗ ಸಾಮಾನ್ಯವಾಗಿ ಹೈಸ್ಕೂಲ್ನ ಹಂತದಲ್ಲಿ ಬೇರೆ ಬೇರೆ ಆಸಕ್ತಿಯ ವಿಚಾರಗಳಿರ್ತವೆ. ಕೆಲವರು ಕ್ರೀಡೆಯಲ್ಲಿ ತುಂಬ ಆಸಕ್ತಿಯನ್ನು ತೋರಿಸ್ತಾರೆ, ಕೆಲವರು ಬರವಣಿಗೆಯಲ್ಲಿ, ಕೆಲವರು ಭಾಷಣದಲ್ಲಿ, ಕೆಲವರು ನೃತ್ಯದಲ್ಲಿ, ಸಂಗೀತದಲ್ಲಿ. ಹೀಗೆ ಕಾವ್ಯವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೆ?
2: ನನಗೆ ಅದು ಹೇಗೆ ಅಂತ ಗೊತ್ತಾಗಲಿಲ್ಲ. ಈ ಕಾವ್ಯ ನನ್ನನ್ನು ಹೆಚ್ಚಿನದಾಗಿ ಬರಮಾಡ್ಕೊಂಡು ಬಿಡ್ತು. ಅಂದರೆ ಇವಾಗ ಕಾವ್ಯವನ್ನು ರಚಿಸುವಾಗ ಆ ಒಂದು ಪ್ರಾಸಗಳಿರ್ಬೋದು, ಅದನ್ನೆಲ್ಲ ನನ್ನನ್ನೇ ಸೆಳ್ಕೊಂಡು ಬಿಡ್ತು. ಆ ಪ್ರಾಸಗಳು, ಅದರಲ್ಲಿರುವಂತಹ ಸತ್ವಗಳು ನನ್ನನ್ನು ಹೆಚ್ಚಾಗಿ ಸಾಹಿತ್ಯದೆಡೆಗೆ ಸೆಳ್ಕೊಂಡು ಬಿಟ್ಟು. ಕ್ರೀಡೆಯಲ್ಲೂ ಕೂಡ ನಾನು ಭಾಗವಹಿಸುತ್ತಿದ್ದೆ, ಕ್ರೀಡೆಯೂ ಕೂಡ ನನಗೆ ಆಸಕ್ತಿ ಇತ್ತು. ಜಿಲ್ಲಾ ಮಟ್ಟಗಳಲ್ಲಿ ಕೂಡ ಭಾಗವಹಿಸಿದ್ದೇನೆ ಕ್ರೀಡೆಗಳಲ್ಲಿ.
1: ಯಾವ ಕ್ರೀಡೆ?
2: ಪೋಲ್ ವಾಲ್ಟ್ನಲ್ಲಿ ಜಿಲ್ಲಾ ಮಟ್ಟಕ್ಕೆ ಕೂಡ ಭಾಗವಹಿಸಿದ್ದೇನೆ.
1: ಈಗ ಕುವೆಂಪು ದರಾ ಬೇಂದ್ರೆ ಆಗ್ಬೋದು ಅಥವಾ ಕೆ ಎಸ್ ನಿಸಾರಮ್ಮ ಆಗ್ಬೋದು, ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ ಆಗ್ಬೋದು, ಹೀಗೆ ಬೇರೆ ಬೇರೆ ಖ್ಯಾತನಾಮರು ಇರ್ತಾರಲ್ಲ, ಅವರ ಕವನಗಳನ್ನ ಓದುವಾಗ ನಿಮ್ಗೆ ಏನಿಸ್ತದೆ?
2: ಇವಾಗ ಮೊದಲನೇದಾಗಿ ಕುವೆಂಪುರವರು, ಅವರು ನನಗೆ ಅತೀವವಾಗಿ ಮಲೆನಾಡಿನ ಬಗ್ಗೆ, ಸಾಮಾನ್ಯವಾಗಿ ನಾವು ಮಲೆನಾಡನ್ನ ದಿನಾಲು ನೋಡ್ತಾ ಇದೀವಿ, ಅದು ನಮಗೆ ಸಾಮಾನ್ಯ ಅಂತ ಅನಿಸ್ಬಿಡ್ತದೆ. ಆದ್ರೆ ಕುವೆಂಪುರವರು

0: ಮಲೆನಾಡನ್ನ ಹೇಗೆ ನೋಡ್ತಾ ಇದ್ರು ಎನ್ನುವಂಥದ್ದನ್ನ ಅವರ ನಾವು ಕಾವ್ಯಗಳ ಮೂಲಕ ಅರಿಬಹುದು. ನಾನು ತಿಳ್ಕೊಂಡೆ ಅವರು ಈ ಒಂದು ಮಲೆನಾಡನ್ನ ಹೇಗೆ ತಿಳ್ಕೊಳ್ತಾ ಇದ್ರು.
1: ಅದಕ್ಕೆ ಹೇಳುವುದು ರವಿಕಾಣದ್ದನ್ನು
0: ಕವಿಕಂಡ ಎನ್ನುವಂಥದ್ದು. ಮಲೆನಾಡನ್ನ ದರ್ಶನ ಮಾಡುವುದರಲ್ಲಿ ಕುವೆಂಪುರವರು ಮೊದಲಿಗರಾಗುತ್ತಾರೆ. ಸಂಪೂರ್ಣವಾಗಿ ದರ್ಶನ ಮಾಡುವುದರಲ್ಲಿ ಕುವೆಂಪುರವರು. ಅವರ ಒಂದು ದರ್ಶನದ ಅನುಭವಗಳನ್ನ ನಾವು ಓದಿ ತಿಳ್ಕೊಳ್ತಾ ಇದ್ದೆ. ಆವಾಗ ನನ್ನ ಪಠ್ಯದಲ್ಲೂ ಕೂಡ ಹಲವಾರು ಕುವೆಂಪುರವರ ಕವನಗಳು ಇದ್ದವು. ಅದರ ಮೂಲಕನೂ ಅವ್ರ ಬಗ್ಗೆ ಅಭಿರುಚಿ ಬೆಳೀತಾ ಹೋಯ್ತು ಕುವೆಂಪುರವ್ರ ಬಗ್ಗೆ. ಹಾಗೆ ಅವ್ರ ಬಗ್ಗೆನೆ ತಿಳ್ಕೊಳ್ಬೇಕು ಎನ್ನುವಂತ ಸಲುವಾಗಿ ಹೆಚ್ಚಿನದಾಗಿ ಅವರ ಕಾವ್ಯಗಳನ್ನ ಓದ್ದೆ. ಅವರ ಕಾದಂಬರಿ ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡತಿ, ಹೀಗೆ ಹಲವಾರು ಕಾದಂಬರಿಗಳನ್ನ ಓದ್ದೆ. ಹಾಗೆಯೇ 10ನೇ ತರಗತಿಯಲ್ಲಿ ಶೈಕ್ಷಣಿಕ ಪ್ರವಾಸವನ್ನು ಕೂಡ ಪಳ್ಳಿ ಕವಿಮನೆಗೆ ಇಟ್ಟುಕೊಂಡ್ರು. ಅದು ನನಗೆ ತುಂಬಾ ಪ್ರೇರಣೆಯನ್ನ ಕೊಡ್ತು ಮತ್ತು ನನ್ನ ಜೀವನದ ಒಂದು ಅವಿಸ್ಮರಣೀಯ ದಿನಗಳಲ್ಲಿ ಅದು ಒಂದು ಆಯ್ತು. ಕುಪ್ಪಳ್ಳಿ ಒಂದು ಅದ್ಭುತ ಸ್ವರ್ಗಾನುರೂಪಿ ಸನ್ನಿವೇಶವನ್ನ ಸವಿಯುವಂತಹ ಕ್ಷಣ ನನಗೆ ಒಲಿದು ಬಂತೆ ಅಂತ ಹೇಳಬಹುದು. ಆ ಒಂದು ಕವಿಶೈಲದ ಸನ್ನಿವೇಶ ಆಗಿರಬಹುದು, ಅದ್ಭುತವಾದಂತಹ ಒಂದು ಸನ್ನಿವೇಶ. ಕುವೆಂಪುರವರ ಒಂದು ಕಾವ್ಯದ ಗುಟ್ಟು ಏನಂತ ಅಲ್ಲಿ ಹೋದಾಗ ನಮಗೆ ತಿಳಿದ್ಬಹುದು.
1: ಏನು ಅಂತ ನಮ್ಮ ಕೇಳುಗರಿಗೆ ಸ್ವಲ್ಪ ಹೇಳಿ.
0: ಕವಿಶೈಲ, ಕವಿಶೈಲ ಅಂದ್ರೆ ಸುತ್ತಲೂ ಮಲೆನಾಡಿನ ಸಹ್ಯಾದ್ರಿಯಿಂದ ಆವೃತವಾದಂತಹ ಹಚ್ಚ ಹಸಿರಿನ ಪ್ರದೇಶ. ಅಲ್ಲಿನ ಸೂರ್ಯಾಸ್ತ ಮತ್ತು ಸೂರ್ಯೋದಯನ ನೋಡಲು ಅತಿ ವಿಹಂಗಮವಾದಂತಹ ನೋಟ ಅದು. ಕುವೆಂಪುರವರು ಹೇಳ್ತಾರೆ ಕವಿಶೈಲದ ಬಗ್ಗೆ, ಕಲೆಯ ಕಣ್ಣಿಲ್ಲದವನಿಗೆ ಕವಿಶೈಲ ಒಂದು ಕಲ್ಲು ಕಾಡು, ಕಲಾವಂತನಿಗೆ ಅದು ಸಗ್ಗವಿಡು ಅಂತ ಅವರೇ ಹೇಳಿದ್ದಾರೆ. ಹಾಗೆ ಕವಿಶೈಲ ಸುಮಾರು ಅವರ ಮನೆಯಿಂದ ಮೇಲ್ಭಾಗದಲ್ಲಿ 1 ಕಿಲೋಮೀಟರ್ ಆಗಬಹುದು. ಅಲ್ಲಿ ಒಂದು ಕಲ್ಲಿನ ಬಂಡೆ ಹಾಸಿದೆ, ಅಲ್ಲೇ ಕುಳಿತುಕೊಂಡು ಕುವೆಂಪುರವರು ಕಾವ್ಯವನ್ನು ರಚಿಸ್ತಾ ಇದ್ರು. ಬೆಳಗಿನ ಸಮಯದಲ್ಲಿ ಅಥವಾ ಸಂಜೆ ಸಮಯದಲ್ಲಿ ಸೂರ್ಯೋದಯ ಅಥವಾ ಸೂರ್ಯಾಸ್ತವನ್ನ ನೋಡ್ತಾ ಅದರನ್ನ ಸವಿಯುತ್ತಾ ತಮ್ಮ ಕಾವ್ಯವಾಗಿ ಅದನ್ನ ಬರಿತಾ ಇದ್ರು ಎನ್ನುವ.
1: ಈಗ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳಿವೆ ಅಂತ ಈಗಾಗಲೇ ನಾವು ಮಾತನಾಡಿಕೊಂಡ್ವಿ. ಈ ಕವನವನ್ನ ಬರೆಯುವುದಕ್ಕೆ ಯಾವ ರೀತಿ ಒಂದು ಸಿದ್ಧತೆ ಬೇಕು, ಮತ್ತು ಕಾದಂಬರಿಯೋ ಪ್ರಬಂಧವೋ ಅಥವಾ ಚಿಕ್ಕ ಕಥೆಗಳು ಇಂಥದನ್ನ ಬರೆಯುವುದಕ್ಕೆ ಯಾವ ರೀತಿ ಒಂದು ಸಿದ್ಧತೆ ಬೇಕು?
0: ಕವನಗಳನ್ನ ಬರೀಲಿಕ್ಕೆ ನಾವು ಹೆಚ್ಚಿನದಾಗಿ ಕಾವ್ಯಗಳನ್ನ ಓದ್ಬೇಕಾಗ್ತದೆ. ಕವನಗಳನ್ನ ಬರೆದಂತಹವರ ಕಾವ್ಯಗಳನ್ನ ನಾವು ಹೆಚ್ಚೆಚ್ಚಾಗಿ ಅಧ್ಯಯನ ಮಾಡಿದಾಗಲಿ ನಮಗೆ ಆ ಕವನಗಳನ್ನ ಬರೆಯುವಂತದ್ದು ಹೇಗೆ, ಅದನ್ನ ಹೇಗೆ ಪ್ರಸ್ತುತಪಡಿಸಬೇಕು ಎನ್ನುವಂಥದ್ದನ್ನೆಲ್ಲ ಮಾಹಿತಿ ತಿಳಿದು ಬರ್ತದೆ. ಹಾಗೆ ಕವನಗಳು ನಮ್ಮ ಒಂದು ಅನುಭವಗಳಾಗಿವೆ.
1: ನಮ್ಮ ಜ್ಞಾನ ಎಷ್ಟು ವಿಸ್ತಾರವಾಗಿದೆಯೋ ಅದರ ಆಧಾರದ ಮೇಲೆ ಕವನ ರೂಪ ಆಗ್ತದೆ, ಬೆಳೆಯುತ್ತದೆ.
0: ಹೌದು, ನಮ್ಮ ಜ್ಞಾನ ಎಷ್ಟಿದೆ ಅಷ್ಟರ ಮೇಲೆ ಅದನ್ನ ನಾವು ಬರಿತಾ ಹೋಗ್ತೀವಿ. ನಮ್ಮ ಅನುಭವಗಳು ಹೇಗಿದೆ ಹಾಗೆ ಅದನ್ನ ಪ್ರಸ್ತುತಪಡಿಸ್ತಾ ಹೋಗ್ತೀವಿ. ಅದರ ಬಗ್ಗೆ ಹೆಚ್ಚಿನದಾದಂತಹ ಅನುಭವವನ್ನ ಅಂದ್ರೆ ಹೆಚ್ಚಿನದಾದಂತಹ ಅಧ್ಯಯನ ಮಾಡಿದಾಗ ಅದು ಸಾಧ್ಯ ಎನ್ನುವಂತ.
1: ಕವನ ಬರೆಯುವ ಪ್ರಾರಂಭಿಕ ಹಂತದಲ್ಲಿ ಪ್ರಾಸಬದ್ಧವಾಗಿ ಬರೀಬೇಕು ಅಂತ ಒಂದು ದೃಷ್ಟಿಕೋನ ಇರ್ತದೆ. ಬಹುಶಃ ಮುಂದುವರಿದ ಹಾಗೆ ಕವನ ಇರುವಂತಹದ್ದು ಸಾಲುಗಳಲ್ಲೆಲ್ಲ ಸಾಲುಗಳ ನಡುವೆ ಅಂತ ಹೇಳ್ತೀವಿ.
0: ಹೌದು,
1: ಇದು ನಿಮ್ಮ ಅನುಭವಕ್ಕೆ ಬಂದಿದೆಯಾ?
0: ಹೌದು, ಅನುಭವಕ್ಕೆ ಬಂದಿ.
1: ಸ್ವಲ್ಪ ಹೇಳಿ ಅದರ ಬಗ್ಗೆ.
0: ಇವಾಗ ಪ್ರಾಸವಿಲ್ಲದ ಪದ ತಾಸು ಹಾಡಿದರೇನು, ಸಾಸಿವೆ ಕಾಸಿ ಕಣ್ಣಿಗಿಟ್ಟಂತೆ ಎನ್ನುವಂತಹ ಮಾತಿದೆ. ಕವನಗಳಲ್ಲಿ ಪ್ರಾಸಗಳು ಇರಬೇಕು, ಅದರಲ್ಲಿ ಸತ್ವಗಳು ಇರಬೇಕು, ಅದೆಲ್ಲರ ಒಂದು ಸಮ್ಮಿಶ್ರಣವೇ ಕವನವಾಗಿರ್ತದೆ. ಅಂತಹ ಕವನಗಳನ್ನ ರಚಿಸಬೇಕಾಗ್ತದೆ. ಕವನಗಳು ಹೇಗಿರಬೇಕು ಅಂದ್ರೆ ಸರಳವಾಗಿರಬೇಕು, ಅಂದ್ರೆ ಯಾವುದೇ ಒಂದು ಕ್ಲಿಷ್ಟವಾದಂತಹ ಪದಗಳಿರಬಾರದು, ಅದನ್ನ ಸರಳವಾಗಿ ಓದುವಂತಿರಬೇಕು ಮತ್ತು ಗ್ರಹಿಸುವಂತಿರಬೇಕು. ಪ್ರಾಸವೂ ಕೂಡ ಸರಳವಾಗಿರಬೇಕು. ಪ್ರಾಸವನ್ನ ಬಳಸಿದಲ್ಲಿ ಆ ಒಂದು ಕವನದ ಸೊಗಸು ಹೆಚ್ಚಾಗ್ತದೆ ಎನ್ನುವಂಥದ್ದು, ಹಾಗೂ ಸತ್ವವೂ ಕೂಡ ಇರಬೇಕು ಎನ್ನುವಂಥದ್ದು ಕವನದಲ್ಲಿ.
1: ಈಗ ಕವನವನ್ನು ಓದುವ ಅಂದ್ರೆ ಓದುಗರಿಗೆ ಅದು ಯಾವ ರೀತಿ ಅದನ್ನ ಅರ್ಥವನ್ನ ಅವರು ಪಡ್ಕೋಬಹುದು ಅಂತ, ಅಂದ್ರೆ ಅವರವರ ಜ್ಞಾನಕ್ಕೆ ವಿಸ್ತಾರಕ್ಕೆ ಸಂಬಂಧಪಟ್ಟಂತಹ ವಿಚಾರವೋ ಅಥವಾ ಕವನದಲ್ಲಿ ಏನಾದ್ರೂ ಇರ್ತದೆ?
0: ಕವನದಲ್ಲಿ ಇರ್ತದೆ ಅಂದ್ರೆ ಸಾಮಾಜಿಕವಾಗಿ ಆ ಒಬ್ಬ ವ್ಯಕ್ತಿ ಕವನವನ್ನ ಯಾರು ಬರೆದಿರ್ತಾರೆ ಅವರು ಸಮಾಜದಲ್ಲಿ ಅನುಭವಿಸಿದಂತಹ ಕೆಲವೊಂದು ಕ್ಷಣಗಳನ್ನ ಪ್ರಸ್ತುತಪಡಿಸಿರ್ತಾರೆ. ಅಂತಹ ಕ್ಷಣಗಳನ್ನ ನಾವು ತಿಳ್ಕೊಳ್ಬಹುದು. ಕೆಲವೊಂದು ನಮ್ಮ ಅನುಭವಕ್ಕೆ ಬರದೇ ಇರುವಂತಹದ್ದು, ನಾವು ಸಾಮಾನ್ಯವಾಗಿ ಸಮಾಜದಲ್ಲಿ ಕೆಲವೊಂದಿಷ್ಟು ಸನ್ನಿವೇಶಗಳನ್ನ ನೋಡ್ತೀವಿ, ಆದ್ರೆ ಅದನ್ನ ಸೂಕ್ಷ್ಮವಾಗಿ ನಾವು ಗ್ರಹಿಸಿರುವುದಿಲ್ಲ. ಇಂತಹ ಒಂದು ಲೇಖಕರು ಅದನ್ನು ಸೂಕ್ಷ್ಮವಾಗಿ ಗ್ರಹಿಸಿ ಪ್ರಸ್ತುತಪಡಿಸಿರ್ತಾರೆ. ಅಂತಹ ಒಂದು ಸೂಕ್ಷ್ಮತೆಗಳನ್ನು ನಾವು ತಿಳಿಬಹುದು ಎನ್ನುವಂಥದ್ದು ಈ ಕವನಗಳ ಮೂಲಕ.
1: ಕವನವನ್ನು ಬರಿತಾ ಬರಿತಾ ಅದು ಸುಧಾರಣೆ ಆಗ್ತದೋ ಅಥವಾ ಒತ್ತಟ್ಟಿಗೆ ಇಟ್ಟುಕೊಂಡು ಮಾಹಿತಿಯನ್ನೆಲ್ಲ ಕಲೆ ಹಾಕಿಕೊಂಡು ತಕ್ಷಣ ಒಂದು ಕ್ಷಣದಲ್ಲಿ ಅದು ಸ್ಫುರಿಸ್ತದ ಹೇಗೆ? ನಾನು ಎಷ್ಟೋ ಸಾರಿ ಯೋಚನೆ ಮಾಡುವುದಿದೆ, ಒಂದು ತಿಂಗಳಿನಿಂದ ಒಂದು ಯೋಚನೆ ಮಾಡಿದ್ರೂ ಕೂಡ ಒಂದು ಕವನ ಹುಟ್ಟುವುದಿಲ್ಲ.
0: ಹೌದು,
1: ಆದ್ರೆ ಒಂದು ಕ್ಷಣದಲ್ಲಿ ಕೆಲವು ಸಾರಿ ಹುಟ್ಟುತ್ತದೆ ಅಂತ ಅನುಭವ ಆಗಿದೆಯಾ?
0: ಹಾ, ಅನುಭವ ಆಗಿದೆ ನನಗೆ. ಈ ಮಲೆನಾಡಿನಲ್ಲಿ ಆ ಮಲೆನಾಡಿನ ಮಳೆಗಾಲದ ಸಂದರ್ಭದಲ್ಲಿ ಈ ಕವನಗಳು ಹೆಚ್ಚಾಗಿ ಬಂದ್ಬಿಡ್ತವೆ. ಅಂದ್ರೆ ಆ ಮಳೆಗಾಲದ ಸನ್ನಿವೇಶ ಹಾಗೆ ಎಂತವರನ್ನು ಕೂಡ ಸಾಹಿತ್ಯ. ಹೌದೌದು, ಅಂತಹ ಒಂದು ಸ್ವರ್ಗಾನುರೂಪಿ ಸನ್ನಿವೇಶ ಅಂತ ಹೇಳಬಹುದು ಮಳೆಗಾಲ. ನನಗೂ ಕೂಡ ಮಳೆಗಾಲದಲ್ಲಿ ನಾವೆಲ್ಲ ಮಳೆಗಾಲ ಅಂತ ಅಂದು ಕೂಡ್ರೆ ಒಂದು ಹರುಷ. ಮಳೆ ಬಂತಂದ್ರೆ ನಾವು ಹೊರಗಡೆ ಹೋಗಿ ನಮ್ಮ ಗೆಳೆಯರ ಜೊತೆಗೂಡಿ
1: ಖುಷಿ
0: ಪಡ್ತಾ ಇದ್ವಿ. ಹಾಗೆ ಅಂತಹ ಒಂದು ಸನ್ನಿವೇಶ ನಮಗೆ ಪ್ರಸ್ತುತಪಡಿಸಬೇಕು ಎನ್ನುವಂಥದ್ದನ್ನ ಮನಸ್ಸಿಗೆ ಬಂತು. ಅಂತಹ ಕವನಗಳು ಕೂಡ ಹುಟ್ಟು ಬಿಡ್ತವೆ. ಅಂತಹ ಸನ್ನಿವೇಶಗಳು ನಮ್ಮ ಅನುಭವಕ್ಕೆ ಬಂದಾಗ ನಮಗೆ ಅಂತಹ ಕವನಗಳು ಸಾಮಾನ್ಯವಾಗಿ ಹುಟ್ಟು ಬಿಡ್ತವೆ ಎನ್ನುವಂಥದ್ದು.
1: ಮಾತಾಡ್ತಾ ಮಾತಾಡ್ತಾ ಇನ್ನೊಂದು ಕವನವನ್ನ ಕೇಳುವಂತಹ ಸಮಯ ಆಗಿದೆ. ಯಾವ ಕವನವನ್ನ ಕೇಳಿಸ್ತೀರಿ?
0: ಕರುನಾಡ

ಕುವರ ಎನ್ನುವಂತಹ ಕವನವನ್ನ ಹೇಳ್ತಾ ಇದ್ದೀನಿ. ಕೀಳೆಂಬ ಮತ್ಸರದಿ ಕಾಡಾಗಿ ನೋಡುವರು, ಕುರುಡು ನೋಟದಿ ಕೆಟ್ಟು ಕೆಡಹುವರು, ಕೀಳ್ಪದವನರಿಯದೆ ಕಾಲಿಟ್ಟು ಮೆಟ್ಟುವರು, ಮನದ ಮೂಲೆಯಲ್ಲಿ ಧೈರ್ಯ ಹೊಂದಿರಲಿ ಕರುನಾಡ ಕುವರ. ಗುರು ಹಿರಿಯರಿಗೆ ಗೌರವವ ತೋರಿದನು, ಬಂಧು ಬಳಗ ಬಾಂಧವ್ಯದಲ್ಲಿ ಬೆಸುಗೆಯಾ ಹೂಡಿಹನು, ಜನಗಳ ಮನದಲ್ಲಿ ನೆಲೆಯೂರಿ ನಿಂತಿಹನು ಅವಧಿಟ ಜ್ಞಾನಿಯು ಕರುನಾಡ ಕುವರ. ಕಾಲೆಡವಿದೊಡೆ ಕಾಣುವುದು ಜಗವು, ಮನ ಮೀಟಿದೊಡೆ ಅನುಭವದ ನಗು, ತಾಳ್ಮೆಯೊಂದಿದ್ದೊಡೆ ಸಮರಸದ ಜೀವನವು, ಹುಟ್ಟು ಪ್ರೀತಿಯ ಮಟ್ಟ ಹಾಕದಿರು ಕರುನಾಡ ಕುವರ. ಎಳೆ ಬಿಡುವ ಪುಷ್ಪದ ಅರಳು ನೀನಾಗು, ರವಿ ಏಳುವ

0: ಉದ್ದಕವು. ಕಲ್ಲು ಮುಳ್ಳಿನ ಹಾದಿಯಲ್ಲಿ ಮನ್ನಣೆಯ ಪಯಣವು ನಿನ್ನಯ ದಾರಿಗೆ ಕೊನೆಯಿಲ್ಲದಿರಲಿ ಕರುನಾಡಕುವರ.
1: ಬಹಳ ಸೊಗಸಾದಂತಹ ಒಂದು ಕವನವನ್ನು ವಾಚಿಸಿದ್ದಿ. ಸರಿ, ಈಗ ಕವನಕ್ಕೆ ಒಂದು ಶೀರ್ಷಿಕೆ ಕೊಡಬೇಕು. ಶೀರ್ಷಿಕೆ ಎನ್ನುವಂತಹದ್ದು ಒಂದು ಪ್ರಾತಿನಿಧಿಕವಾಗಿರಬೇಕು, ಆಕರ್ಷಣೀಯವಾಗಿರಬೇಕು ಅಂತ ಹೇಳ್ತೀವಿ. ಈ ಶೀರ್ಷಿಕೆಯನ್ನು ಕೊಡುವಂತಹದ್ದು ಮೊದಲು ನಡೀತದೋ ಅಥವಾ ಕವನ ಬರೆದ ನಂತರ ಶೀರ್ಷಿಕೆಯನ್ನು ಹುಡುಕ್ತೀರಾ?
0: ನಾನು ಶೀರ್ಷಿಕೆಯನ್ನು ಹುಡುಕಿಕೊಂಡೆ ಅದರ ಕುರಿತಾಗಿ ಬರಿತಾ ಹೋಗ್ತೀನಿ.
1: ಮೊದಲು ಶೀರ್ಷಿಕೆಯನ್ನು
0: ಬರಿತೀನಿ, ನಂತರದಲ್ಲಿ ನಾನು ಯಾವುದೇ ಒಂದು ವಿಷಯವನ್ನು ಬರಿಬೇಕು ಅಂತ ಅಂದ್ಕೊಂಡ್ರೆ ಆ ವಿಷಯವನ್ನು ಪೂರ್ವ ನಿರ್ಧರಿತವಾಗಿ ಬರಿತೀನಿ ಕೂಡ. ಮೊದಲು ಶೀರ್ಷಿಕೆಯನ್ನು ಬರೆದುಕೊಂಡು ನಂತರ ಕವನಗಳನ್ನು ಬರಿತೀನಿ.
1: ಈಗ ಯಾವ ವಸ್ತುವಿನ ಮೇಲೆ ಅಥವಾ ಯಾವ ವಿಚಾರದ ಮೇಲೆ ಕವನವನ್ನು ಬರೀಬಹುದು ಅಂತ ಹೇಗೆ ನಿರ್ಧಾರ ಮಾಡೋದು? ಈಗ ರಸ್ತೆಯಲ್ಲಿ ಹೋಗ್ತಾ ಇರ್ತೀರಿ ಅಥವಾ ಯಾವುದೊಂದು ಜಲಪಾತವನ್ನು ನೋಡ್ತೀರಿ ಅಥವಾ ಒಂದು ಪರಿಸರವನ್ನು ನೋಡ್ತೀರಿ, ಹಕ್ಕಿಯನ್ನು ನೋಡ್ತೀರಿ, ಇದರ ಬಗ್ಗೆ ಒಂದು ಕವನ ಬರೆದ್ರೆ ಹೇಗೆ ಅಂತ ಅನಿಸೋದು ಯಾವಾಗ?
0: ಅಲ್ಲಿ ನಮಗೆ ಏನಾದರೂ ಒಂದು ವಿಶೇಷತೆ ಕಂಡಾಗ ಕವನ ಬರಿಬೇಕು ಅಂತ ಅನಿಸ್ತದೆ ನಮಗೆ. ಯಾವುದೇ ಒಂದು ಸನ್ನಿವೇಶ ನೋಡಿದಾಗ ಅಲ್ಲಿ ಒಂದು ವಿಶೇಷವನ್ನ ನಾವು ಗ್ರಹಿಸ್ತೀವಿ, ನಮ್ಮ ಮನಸ್ಸಿಗೆ ಎಲ್ಲೋ ಒಂದು ಕಡೆ ಅದು ಸಂತೋಷವನ್ನ ತಂದು ಕೊಡುತ್ತದೆ.
1: ಏನೋ ಒಂದು ಘಟನೆ ಇರ್ತದೆ, ಒಂದು ವಿಷಯ ಇರ್ತದೆ.
0: ಹೌದು, ಅಂತಹ ವಿಶೇಷತೆಯನ್ನ ಬರಿಬೇಕು ಅಂತ ಅನಿಸುವಂತಹದ್ದು.
1: ಸರಿ, ಈಗ ಒಂದು ವಿಚಾರ ಸಿಕ್ಕಿದೆ ಅಥವಾ ಒಂದು ವಿಷಯ ಸಿಕ್ಕಿದೆ, ಒಂದು ವಸ್ತು ಸಿಕ್ಕಿದೆ, ಅದನ್ನ ತಕ್ಷಣವೇ ಕವನದ ರೂಪ ಪಡೀತದೋ ಅಥವಾ ಒಂದು ತಿಂಗಳ ನಂತರವೋ ಅದಕ್ಕೆ

ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರದ ಯುವ ಕವಿ ದಿನೇಶ್ ಎಸ್ ಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದೀಗ ಭಾವಗೀತೆಗಳು.

ಮಾಲತಿ ಶರ್ಮಾ ಅವರ ಧ್ವನಿಯಲ್ಲಿ ಎನ್ಎಸ್ ಲಕ್ಷ್ಮೀನಾರಾಯಣ್ ಭಟ್ಟರ ರಚನೆಯನ್ನ ಕೇಳಿದಿರಿ. ಇದೀಗ ಮತ್ತೊಂದು ರಚನೆ ಹಾಡಿದ್ದಾರೆ ರತ್ನಮಾಲಾ ಪ್ರಕಾಶ್.

0: ಆಕಾಶವಾಣಿ ಕಾರವಾರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗಲಿದೆ.
1: ಆಕಾಶವಾಣಿ ಕಾರವಾರ ಸಂದೇಶ ಸಂಗಮ, ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ.
2: ಇವತ್ತಿನ ವಿಷಯ ನನ್ನ ಜೀವನದಲ್ಲಿ ಯೋಗ. ಈಗ ಕೆಲವೇ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನ, June 21 ಅಂತಾರಾಷ್ಟ್ರೀಯ ಯೋಗ ದಿನ ಬರ್ತಾ ಇದೆ. ಹಾಗಾಗಿ ನಾವು ಪ್ರತಿದಿನ ಆರೋಗ್ಯಕ್ಕೋಸ್ಕರ ಯೋಗವನ್ನು ಮಾಡ್ತಾನೆ ಇರ್ತೀವಿ. ನನ್ನ ಜೀವನದಲ್ಲಿ ಯೋಗ, ನಿಮ್ಮ ಜೀವನದಲ್ಲಿ ನೀವು ಯೋಗವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಯಾವ ರೀತಿ
0: ನಿಮ್ಮ ಜೀವನದಲ್ಲಿ ನೀವು ಯೋಗವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಯಾವ ರೀತಿ ಬದಲಾವಣೆಗಳಾಗಿವೆ ಅನ್ನೋದನ್ನು ನೀವು ನಮ್ಮ ಜೊತೆ ಹಂಚ್ಕೋಬಹುದು. ಕರೆ ಮಾಡ, ನೀವು ವಾಟ್ಸಪ್ ಸಂದೇಶ ಕಳಿಸಬೇಕಾದ ಸಂಖ್ಯೆ 9480249740. ಇವತ್ತಿನ ಮೊದಲನೇ ಸಂದೇಶವನ್ನು ಓದ್ತಾ ಇದ್ದೇನೆ. ಈ ಸಂದೇಶವನ್ನು ಗೌರಿ ಪಿ ಕಡವಾಡ್ ಅವರು ಕಳಿಸಿದ್ದಾರೆ. ಅವರ ಸಂದೇಶ, ಶಾಲಾ ಕಾಲೇಜು ದಿನಗಳ ನೆನಪು. ಹಳ್ಳಿಯ ಹಸಿರು ಮತ್ತು ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸುವ ಸುಂದರವಾದ ವಿಷಯವಾಗಿದೆ. ಕನ್ನಡ ಸಾಹಿತ್ಯ ಮತ್ತು ಪ್ರಬಂಧಗಳಲ್ಲಿ ಇದನ್ನು ಹೆಚ್ಚಾಗಿ ಬರೆಯಲಾಗುತ್ತದೆ. ಮಳೆಯ ಹನಿಗಳು ಭೂಮಿಗೆ ಬೀಳುತ್ತಿದ್ದಂತೆ ವಾತಾವರಣ ತಂಪಾಗುತ್ತದೆ. ಮರ ಗಿಡಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತವೆ. ಯೋಗಾಸನದ ಕುರಿತು ಅವರು ಬರೀತಾರೆ, ಯೋಗಾಸನ ಆರೋಗ್ಯ ಜೀವನದ ಗುಟ್ಟು. ಇಂದಿನ ವೇಗದ ಜೀವನದಲ್ಲಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವುದು ತುಂಬ ಮುಖ್ಯ. ಅದಕ್ಕಾಗಿ ಪ್ರತಿದಿನ ಕೆಲವೇ ನಿಮಿಷಗಳ ಯೋಗಾಸನ ಅಭ್ಯಾಸವನ್ನು ನಾನು ಮಾಡ್ತಾಯಿದ್ದೇನೆ. ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ಇದರಿಂದ ಕಾಣಬಹುದು. ದೇಹವನ್ನು

ಚುರುಕಾಗಿ ಮತ್ತು ಫಿಟ್ ಆಗಿ ಯೋಗ ಇರಿಸುತ್ತದೆ. ಮಾನಸಿಕ ಒತ್ತಡ ಮತ್ತು ಆತಂಕ ಖಿನ್ನತೆಯನ್ನು ಕಡಿಮೆ ಮಾಡುತ್ತದೆ. ಏಕಾಗ್ರತೆ ಮತ್ತು ನೆನಪಿನ ಶಕ್ತಿಯನ್ನು ಯೋಗ ಹೆಚ್ಚಿಸುತ್ತದೆ. ರಕ್ತ ಸಂಚಾರವನ್ನು ಸುಧಾರಿಸಿ ಹೃದಯದ ಆರೋಗ್ಯವನ್ನು ಕಾಪಾಡುತ್ತದೆ. ದೇಹದ ಲವಲವಿಕೆಯನ್ನು ಹೆಚ್ಚಿಸಿ ಬೆನ್ನು ಮತ್ತು ಕೀಲು ನೋವು ಕಡಿಮೆ ಮಾಡುತ್ತದೆ. ಉತ್ತಮ ನಿದ್ರೆಗೆ ಸಹಕಾರ ನೀಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪ್ರತಿದಿನ ಕೇವಲ 20-30 ನಿಮಿಷ ಯೋಗ ಮಾಡಿದರೆ ದೇಹ ಮತ್ತು ಮನಸ್ಸು ಎರಡೂ ಆರೋಗ್ಯಕರವಾಗುತ್ತವೆ. ಔಷಧಕ್ಕಿಂತ ಉತ್ತಮವಾದ ಆರೋಗ್ಯದ ಮಾರ್ಗ ಯೋಗ ಅಂತ ಗೌರಿ ಪಿ ಕಡವಾಡ ಅವರು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಗೌರಿಯವರೇ, ನೀವು ಸರಿಯಾಗಿ ಹೇಳಿದಿರಿ. ಯೋಗವನ್ನು ನಾವು ಮಾಡೋದ್ರಿಂದ ನಮ್ಮ ಮನಸ್ಸು ಮತ್ತು ಆರೋಗ್ಯ, ಯಾಕಂದರೆ ವ್ಯಾಯಾಮವನ್ನು ನಾವು ಮಾಡ್ತೀವಿ, ಆದರೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೂ ಯೋಗ ನಮಗೆ ಸಹಾಯ ಮಾಡ್ತದೆ. ಅದನ್ನು ನೀವು ತುಂಬ ಚೆನ್ನಾಗಿ ಬರೆದಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ ನೀವು ಕರೆಯಲ್ಲ, ವಾಟ್ಸಪ್ ಸಂದೇಶ ಕಳಿಸಬೇಕಾದ ಸಂಖ್ಯೆ 9408024974740. ಮತ್ತೊಮ್ಮೆ ಕೇಳಿ, 9480249740. ಈ ನಂಬರ್ಗೆ ನಮ್ಮ ವಾಟ್ಸಪ್ ಸಂಖ್ಯೆ ಇದು. ಇದಕ್ಕೆ ನೀವು ನಿಮ್ಮ ಸಂದೇಶವನ್ನು ಕಳಿಸಿ, ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ. ಇವತ್ತಿನ ವಿಷಯ, ನನ್ನ ಜೀವನದಲ್ಲಿ ಯೋಗ. ಈಗ ಯೋಗಕ್ಕೆ ಸಂಬಂಧಪಟ್ಟ ಒಂದು ಹಾಡನ್ನು ನಾನು ಪ್ಲೇ ಮಾಡ್ತಾ ಇದ್ದೇನೆ, ಕೇಳಿ.

ಶ್ರೋತೃಗಳೇ, ಇವತ್ತಿನ ಸಂದೇಶ ಸಂಗಮ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ಇವತ್ತಿನ ವಿಷಯ ನನ್ನ ಜೀವನದಲ್ಲಿ ಯೋಗ. ನೀವು ನಿಮ್ಮ ಅನುಭವಗಳನ್ನು, ಯೋಗದ ಬಗ್ಗೆ ನಿಮ್ಮ ಅನುಭವ, ಅಂದರೆ ಯೋಗ ನಿಮ್ಮ ಜೀವನದಲ್ಲಿ ಹೇಗೆ ಪರಿಣಾಮ ಬೀರಿದೆ, ಹೇಗೆ ಬದಲಾವಣೆಗಳನ್ನು ತಂದಿದೆ ಅನ್ನೋದನ್ನು ನೀವು ನಮಗೆ ವಾಟ್ಸಪ್ ಮೂಲಕ ತಿಳಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480249740. ಈ ಯೋಗ ಇದು ಭಾರತದಲ್ಲೇ ಒಂದು ನಾವು ಹುಟ್ಟುಹಾಕಿದ ಕಲೆ. ಇದು ನಮ್ಮ ಋಷಿಮುನಿಗಳು ಸಾವಿರಾರು ವರ್ಷಗಳ ಹಿಂದೆ ಈ ಯೋಗವನ್ನು ಅಭ್ಯಾಸ ಮಾಡಿದರು. ಅವುಗಳಲ್ಲಿ ಆಗಿನ ಕಾಲದಲ್ಲಿ ರಿಸರ್ಚ್ ಅಂತ ಕರೀತಾ ಇರಲಿಲ್ಲ, ಆದರೆ ಅದನ್ನು ಈಗಿನ ಮಾತಿನಲ್ಲಿ ಹೇಳಬೇಕಾದ್ರೆ ಯೋಗ ಹೇಗೆ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ, ಬೇರೆ ಬೇರೆ ಪ್ರಾಣಿಗಳು ನೋಡಿ ಯಾವ ಭಂಗಿಗಳು, ಅವುಗಳ ಚಲನೆಯ ಭಂಗಿಗಳು, ಅವನ್ನೆಲ್ಲ ನೋಡಿ ನೋಡಿ ಅದನ್ನು ಅಭ್ಯಾಸ ಮಾಡಿ ಯೋಗವನ್ನು ಹಾಗೆ ಅಭಿವೃದ್ಧಿಪಡಿಸಿದರು. ಯೋಗ ಭಾರತದ ಪ್ರಾಚೀನ ಸಂಸ್ಕೃತಿಯ ಅಮೂಲ್ಯ ಕೊಡುಗೆ. ಇದರ ಮಹತ್ವ ವಿಶ್ವಕ್ಕೆ ಪರಿಚಯ ಮಾಡೋದಕ್ಕೆ ಪ್ರತಿ ವರ್ಷ June 21 ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸಲಾಗ್ತದೆ. 2014 ಯುಎನ್ಒ, ಅಂದರೆ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅವರು ಇದನ್ನು ಅಧಿಕೃತವಾಗಿ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಘೋಷಣೆ ಮಾಡಿದರು. ಯೋಗವನ್ನು ಇವತ್ತು ಕೋಟ್ಯಾಂತರ ಜನರಿಗೆ, ಅಂದರೆ ಜಗತ್ತಿನ 100 crore ಜನ ಅದಕ್ಕೆ ಪರಿಚಯ ಆಗಿದ್ದಾರೆ. ಅದಕ್ಕೆ ಜಾತಿ ಧರ್ಮ ಭೇದ ಅಥವಾ ಯಾವುದೇ ಪ್ರಾಂತದ ಯಾವುದೇ ಕಟ್ಟುಪಾಡು ಇಲ್ಲ. ಯಾರೂ ಯೋಗವನ್ನು ಮಾಡಬಹುದು, ಮತ್ತು ಇದು ಮುಖ್ಯವಾಗಿ ಆರೋಗ್ಯ ಮತ್ತು ಮನಸ್ಸಿನ ನಿಯಂತ್ರಣಕ್ಕೋಸ್ಕರ ಇದನ್ನು ಮಾಡಬಹುದು. ಇನ್ನೊಂದು ಸಂದೇಶವನ್ನು ನಾನು ಓದ್ತಾ ಇದ್ದೀನಿ ಈಗ. ಈ ಸಂದೇಶವನ್ನು ಕಳಿಸಿರುವುದು ನಿತ್ಯ ನಾಯ್ಕ್ ಅವರು. ಯೋಗದ ಮಹತ್ವ ಬಲ್ಲವರೆಲ್ಲ ಹೇಳುವ ಮಾತಿದು. ಯೋಗ ಬಲ್ಲವನಿಗೆ ರೋಗವಿಲ್ಲ. ಯೋಗ ಆರೋಗ್ಯ ಕಾಪಾಡುವ ಪರಿಣಾಮಕಾರಿ ಸೂತ್ರಗಳನ್ನಂತೂ ನೀಡುತ್ತದೆ. ಯೋಗ ಭಾರತದ ಪ್ರಾಚೀನ ವಿದ್ಯೆ. ನಾನು ಅರ್ಥೈಸಿಕೊಂಡಂತೆ ನಿಯಂತ್ರಿಸು, ಇದರ ಅರ್ಥ ಅಂದರೆ ಯೋಗದ ಅರ್ಥ ನಿಯಂತ್ರಿಸು ಅಂತ. ಇದು ಸರ್ವರೋಗ ನಿವಾರಕ ವಿಜ್ಞಾನ ಆಗಿದ್ದರಿಂದ ವೈದ್ಯಶಾಸ್ತ್ರದಲ್ಲೂ ಇದನ್ನು ಪರ್ಯಾಯವಾಗಿ ಔಷಧವಾಗಿ ಬಳಕೆ ಮಾಡ್ತಾರೆ, ಅಂದರೆ ಔಷಧಕ್ಕೆ ಪರ್ಯಾಯವಾಗಿ ಯೋಗವನ್ನು ಬಳಕೆ ಮಾಡ್ತಾ ಇರ್ತಾರೆ ಅಂತ ಅದನ್ನು ಹೇಳಿದ್ದಾರೆ ಅವರು. ಹೀಗಾಗಿ ರೋಗಕ್ಕೆ ಯೋಗ ಮದ್ದು ಎಂಬ ನುಡಿಯು ಪ್ರಚಲಿತದಲ್ಲಿದೆ. ನಿತ್ಯ ಅವರೇ, ನೀವು ಹೇಳಿದ್ದು 100 to 100 ಸತ್ಯ. ಯಾಕಂದರೆ ಎಷ್ಟೋ ಔಷಧಗಳಿಂದ, ನಮ್ಮ ಔಷಧಗಳನ್ನು ತೆಗೆದುಕೊಂಡಿದ್ದರಿಂದ ನಮ್ಮ ದೇಹದ ಬೇರೆ ಬೇರೆ ಭಾಗಗಳ ಮೇಲೆ, ಅಂಗಾಂಗಗಳ ಮೇಲೂ ಪರಿಣಾಮಗಳಾಗ್ತವೆ. ತುಂಬ ದೀರ್ಘಕಾಲದವರೆಗೆ ಔಷಧಗಳನ್ನು ಸೇವನೆ ಮಾಡಿದ್ರಿಂದ ನಮ್ಮ ಕಿಡ್ನಿಗಳು ಅಥವಾ ಲಿವರ್ ಇದ್ರ ಮೇಲೆಲ್ಲ ಪರಿಣಾಮಗಳಾಗ್ತಿರ್ತವೆ. ಆದರೆ ಯೋಗವನ್ನು ನೀವು ಎಷ್ಟು ವರ್ಷ ಮಾಡಿ, ಎಷ್ಟು ಕಾಲ ಮಾಡಿ, ಅದರಿಂದ ನಿಮ್ಮ ಮೇಲೆ ಯಾವ ಅಡ್ಡ ಪರಿಣಾಮವೂ ಆಗೋದಿಲ್ಲ, ಮತ್ತು ನಿಮ್ಮ ದೇಹ ತುಂಬ ಸುದೃಢ ಮತ್ತು ಸುಸ್ಥಿತಿಯಲ್ಲಿರ್ತದೆ. June 21 ಯೋಗ ದಿನವಾಗಿ ಆಯ್ಕೆ ಮಾಡಿರುವುದಕ್ಕೆ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕಾರಣಗಳಿದ್ದಾವೆ. ಈ ದಿನ ವರ್ಷದ ಅತ್ಯಂತ ದೀರ್ಘ ದಿನ, ಅಂದರೆ ಇದು ಲಾಂಗೆಸ್ಟ್ ಡೇ ಅಂತ ಹೇಳ್ತೀವಲ್ಲ. ಸೂರ್ಯ ಮುಳುಗೋದು, ಹುಟ್ಟೋದು ಮತ್ತು ಮುಳುಗೋದ್ರ ಮಧ್ಯದ ಅತ್ಯಂತ ದೊಡ್ಡ ದಿನ ಅದು. ಮಾನವ ದೇಹ ಮತ್ತು ಮನಸ್ಸಿನ ಮೇಲೆ ಉತ್ತಮ ಪರಿಣಾಮ ಬೀರ್ತದೆ ಯೋಗ ಅಂತ ಅನ್ನೋ ಕಾರಣಕ್ಕೋಸ್ಕರ ಈ, ಅಂದರೆ ಅತ್ಯಂತ ದೊಡ್ಡ ದಿನವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ, ಅಂದರೆ ಅಂತಾರಾಷ್ಟ್ರೀಯ UNO ಆಯ್ಕೆ ಮಾಡಿದರೆ. ಈ ಹಿನ್ನೆಲೆಯಲ್ಲಿ ಯೋಗಾಭ್ಯಾಸಕ್ಕೂ ಈ ದಿನ ಸೂಕ್ತ ಅಂತ ಪರಿಗಣನೆ ಮಾಡಲಾಗಿದೆ. ಇನ್ನು 5 ಮಾತ್ರ ಇದೆ. ಹಾಗಾಗಿ ಯೋಗದ ಮಹತ್ವವನ್ನು ನಾವು ಭಾರತೀಯರು ಮಾತ್ರವಲ್ಲದೆ ಈಗ ಇದು ಜಗತ್ತಿನ ಎಲ್ಲ ದೇಶಗಳಲ್ಲಿ, ಎಲ್ಲ ಖಂಡಗಳಲ್ಲಿ, ಯುರೋಪ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಅಮೇರಿಕಾ ಇರ್ಬೋದು, ನಮ್ಮ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲೂ ಸಹ ಯೋಗ ದಿನವನ್ನು ಆಚರಣೆ ಮಾಡ್ತದೆ, ಮತ್ತು ಅಲ್ಲಿ ಜನರು ಯೋಗವನ್ನು ನಿಯಮಿತವಾಗಿ ಮಾಡೋದನ್ನು ಕಲ್ತಿದ್ದಾರೆ. ಹಾಗಾಗಿ ಇನ್ನೊಂದು

ಹಾಡನ್ನು ಪ್ರಸಾರ ಮಾಡ್ತಿದ್ದೀನಿ. ಅದಕ್ಕೂ ಮೊದಲು ಈ ಕಾರ್ಯಕ್ರಮ ಅಂದರೆ ಸಂದೇಶ ಸಂಗಮ ಕಾರ್ಯಕ್ರಮಕ್ಕೆ ನೀವು ವಾಟ್ಸಪ್ ಸಂದೇಶವನ್ನು ಕಳಿಸಬೇಕಾದ ಸಂಖ್ಯೆ 9480249740. ಮತ್ತೊಮ್ಮೆ ಹೇಳ್ತೀನಿ, 9480249740. ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ ಕೇಳಿ.

ಶ್ರೋತೃಗಳೇ, ಸಂದೇಶ ಸಂಗಮ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀರಿ. ಇವತ್ತಿನ ವಿಷಯ ನಿನ್ನ ಜೀವನದಲ್ಲಿ ಯೋಗ. ಈ ಯೋಗವನ್ನು ನಾವು ಮೊದಲು ಪರಿಚಯಿಸಿಕೊಂಡಿದ್ದು ನಮ್ಮ ಶಾಲಾ ಜೀವನದಲ್ಲಿ. ಅದು ಮೊದಲು ಪಾಠದ ಭಾಗವ ಕಂಡರು, ಆನಂತರ ಯೋಗದ ಆಳವಾದ ಮಹತ್ವ ಏನು ಅನ್ನೋದು ನಮಗೆಲ್ಲ ಅರ್ಥ ಆಗಿರಬೇಕು. ಯೋಗ ಪ್ರತಿದಿನ ನಮ್ಮ ಸಮಯವನ್ನು ಯೋಗಾಭ್ಯಾಸಕ್ಕೆ ಮೀಸಲಿಡಲು ಪ್ರಾರಂಭಿಸಿದಾಗ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಆರೋಗ್ಯದಲ್ಲಿ ಸ್ಪಷ್ಟ ಬದಲಾವಣೆಗಳು ಕಂಡುಬಂದವು. ಯೋಗದ ಪ್ರಮುಖ ಅಂಶ ಎಂದರೆ ಅದರ ನಿಯಮಿತತೆ. ಯೋಗದಲ್ಲಿ ಪ್ರಾಣಾಯಾಮ, ಆಸನ, ಧ್ಯಾನ, ಹೀಗೆ ಮೂರು ಒಟ್ಟಾಗಿ ಮನುಷ್ಯನ ಆರೋಗ್ಯವನ್ನು ಉತ್ತಮಗೊಳಿಸ್ತವೆ. ಪ್ರಾಣಾಯಾಮ ಆರೋಗ್ಯವನ್ನು ನಿಯಂತ್ರಿಸುವ ಮೂಲಕ ಮನಸ್ಸನ್ನು ಶಾಂತಗೊಳಿಸ್ತದೆ. ಈ ಯೋಗದಲ್ಲಿ

ಭುಜಂಗಾಸನ, ತಾಡಾಸನ, ವೃಕ್ಷಾಸನ ಇಂಥ ತುಂಬ ಸುಲಭವಾದ ಆಸನಗಳು ದೇಹದ ಬಲವನ್ನು ಹೆಚ್ಚಿಸ್ತವಲ್ಲದೆ ಲವಲವಿಕೆಯನ್ನು ಹೆಚ್ಚಿಸ್ತವೆ. ಧ್ಯಾನ ಮನಸ್ಸನ್ನು ಏಕಾಗ್ರಗೊಳಿಸಿ ಒತ್ತಡವನ್ನು ಕಡಿಮೆ ಮಾಡ್ತದೆ. ನಮ್ಮ ಉಡುಪಿ ಬಂಟಕಲ್ನ ಶ್ರೋತರಾದ ಸದಾನಂದ ನಾಯಕ್ ಅವರು ತಮ್ಮ ಅನಿಸಿಕೆಯನ್ನು ಬರೆದಿದ್ದಾರೆ. ಸದಾನಂದ ನಾಯಕ್ ಅವರೇ, ನಿಮ್ಮ ಸಂದೇಶವನ್ನು ಓದ್ತಾ ಇದ್ದೀನಿ. ನಮಸ್ಕಾರ. ಇಂದಿನ ಸಂದೇಶ ಈ ರೀತಿ ಇದೆ. ಸಂದೇಶ ಸಂಗಮ ಕಾರ್ಯಕ್ರಮದಲ್ಲಿ ನಿಮ್ಮ ಜೀವನದಲ್ಲಿ ಯೋಗ. ನಮ್ಮೂರಿನಲ್ಲಿ 1998 ಅಂದರೆ 1998 ಒಂದು ವಾರದ ಯೋಗ ಕ್ಲಾಸ್ ಆರಂಭವಾಗಿತ್ತು. ಅದರಲ್ಲಿ ಪ್ರಾಣಾಯಾಮ, ಧ್ಯಾನ, ಆಹಾರ ಕ್ರಮ ಇದರ ಬಗ್ಗೆ ಕಲಿಸಿದರು. ನಾನು ಈಗಲೂ ಬೆಳಿಗ್ಗೆ ಪ್ರಾಣಾಯಾಮ ಮಾಡುತ್ತೇನೆ, 15 ನಿಮಿಷದ ಧ್ಯಾನ ಮಾಡ್ತೇನೆ. ಧ್ಯಾನ ಅಂದರೆ ಮನಸ್ಸನ್ನು ಖಾಲಿ ಬಿಡುವುದು. ಯಾವುದೇ ಯೋಚನೆ ಇಲ್ಲದೆ ಮನಸ್ಸನ್ನು ಖಾಲಿ ಬಿಡುವುದು ಕಷ್ಟ. ಸತತ ಅಭ್ಯಾಸದಿಂದ ಇದು ಸಾಧ್ಯವಾಯಿತು. ಈ ಯೋಗ ಕ್ಲಾಸ್ನಲ್ಲಿ ಹಸಿ ತರಕಾರಿ ತಿನ್ನುವುದನ್ನು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳಿದರು, ಹಾಗೂ ಚಹಾ ಕಾಫಿ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿದರು. ಆದ್ದರಿಂದ ನಾನು ಚಹಾ ಕಾಫಿಯನ್ನು ಪೂರ್ತಿಯಾಗಿ ಬಿಟ್ಟಿದ್ದೇನೆ ಅಂತ ಸದಾನಂದ ನಾಯಕ್ ಬಂಟಕಲ್ಲು ಉಡುಪಿ ಅವರು ತಮ್ಮ ಸಂದೇಶದಲ್ಲಿ ತಿಳಿಸಿದ್ದಾರೆ. ಸದಾನಂದ ನಾಯಕ್ ಅವರೇ, ನಿಮ್ಮ ಸಂದೇಶ ತುಂಬ ಚೆನ್ನಾಗಿದೆ. ನೀವು ಯೋಗವನ್ನು ಮಾಡೋರಾಗಿರೋದ್ರಿಂದ ನೀವೇನು ಬರಿತಾ ಇದ್ರೆ ಅದು ನಿಮ್ಮ ಅನುಭವದ ಮಾತು, ಹಾಗಾಗಿ ಅದಕ್ಕೆ ತೂಕ ಹೆಚ್ಚಿರುತ್ತೆ. ಅಂದರೆ ಯೋಗವನ್ನು ಮಾಡ್ದೇ ನಾವು ಹೇಳೋದ್ರ ಬದಲು ಯೋಗವನ್ನು ಮಾಡಿ ಅದರ ಪರಿಣಾಮ ತಮ್ಮ ಮೇಲೆ ಏನು ಆಗಿದೆ ಅಂತ ಯಾರು ಹೇಳ್ತಾರಲ್ಲ, ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ. ನಮ್ಮ ಶ್ರೋತೃಗಳು ಅದನ್ನು ಕೇಳಿದ್ದಾರೆ. ಮತ್ತು ನೀವು ಚಹಾ ಕಾಫಿಯನ್ನು ಬಿಡಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರಿ, ಅದು ಸರಿ. ಚಹಾ ಕಾಫಿಯಿಂದ ನಮ್ಮ ದೇಹದ ಮೇಲೆ ಕೆಲವು ವ್ಯತಿರಿಕ್ತ ಪರಿಣಾಮಗಳು ಬೀಳ್ತವೆ. ಈ ಪೇಯಗಳೆಲ್ಲ ನಮಗೆಲ್ಲ ಇವು ಯುರೋಪ್ ಕಡೆಯಿಂದ ಬಂದಿರೋ ಪೇಯಗಳು ಇವು, ಆದರೆ ಈಗ ನಮ್ಮ ಜೀವನದ ಒಂದು ಭಾಗ ಆಗಿಬಿಟ್ಟಿದ್ದಾವೆ. ಆದ್ರೂ ನೀವು ಹೇಳಿದ ಹಾಗೆ ಹಸಿ ತರಕಾರಿಯನ್ನು ತಿನ್ನೋ ಅಭ್ಯಾಸವನ್ನು ನಾವು ಬೆಳೆಸ್ಕೋಬೇಕು. ಹಸಿ ತರಕಾರಿ ಅಂದರೆ ಅದನ್ನು ತುಂಬ ಚೆನ್ನಾಗಿ ತೊಳಿಬೇಕಾಗಿದೆ, ಯಾಕಂದರೆ ಈಗ ಅವಕ್ಕೆಲ್ಲ ಕೀಟನಾಶಕಗಳನ್ನು ಹೊಡೆಯೋದು ಇರುವ ಇದೆ. ಹಾಗಾಗಿ ಅವನ್ನೆಲ್ಲ ಚೆನ್ನಾಗಿ ತೊಳೆದು ಅದನ್ನು ನಾವು ತಿನ್ನಬೇಕು. ನಮ್ಮ ದೇಹದಲ್ಲಿ ಅದರಿಂದ ಎಲ್ಲ ರೀತಿಯ ಆರೋಗ್ಯ ವರ್ಧನೆಗೆ ಅದು ಸಹಾಯಕ ಆಗುತ್ತೆ. ಈಗ ಒಂದು ಹಾಡನ್ನು ಕೇಳೋಣ, ಮುಂದಿನ ಸಂದೇಶವನ್ನು ಆಮೇಲೆ ಓದ್ತೇನೆ.

ಸಂಘದಿಂದ ಸಂದೇಶ ಸಂಗಮ ಕಾರ್ಯಕ್ರಮ ಪ್ರಸಾರವಾಗ್ತಿದೆ. ಇವತ್ತಿನ ವಿಷಯ ನನ್ನ ಜೀವನದಲ್ಲಿ ಯೋಗ. ಚನ್ನಗಿರಿ ತಾಲೂಕು ದಾವಣಗೆರೆಯಿಂದ ವಿಶಾಲ್ ಅನ್ನೋರು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಆ ಸಂದೇಶವನ್ನು ಓದ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ವಿಶಾಲ್. ನನ್ನ ಜೀವನದಲ್ಲಿ ಯೋಗದ ಒಂದು ಮಹತ್ವ ಬಹಳ ಇದೆ. ನಾನು ಸುಮಾರು 15 ವರ್ಷಗಳಿಂದ ಯೋಗ ಮಾಡಿಕೊಂಡು ಬರ್ತಾ ಇದ್ದೀನಿ. ಆದರೆ ಮಧ್ಯ ಮಧ್ಯದಲ್ಲಿ ಡಿಸ್ಕಂಟಿನ್ಯೂ ಜಾಸ್ತಿ ಆಗಿದೆ. ಆದರೆ ಇನ್ಮುಂದೆ ಈ ರೀತಿ ಆಗದೇ ಇರೋ ಹಾಗೆ ಸತತವಾಗಿ ಯೋಗವನ್ನು ಅಭ್ಯಾಸ ಮಾಡಬೇಕು ಅಂತ ನಿರ್ಧರಿಸಿದ್ದೇನೆ. ಯೋಗದಿಂದ ಮನಃಶಾಂತಿ ಹೆಚ್ಚುತ್ತದೆ. ಬೆಳಗ್ಗೆ 1 ಗಂಟೆ ಯೋಗ ಮಾಡಿದರೆ ಇಡೀ ದಿನ ಲವಲವಿಕೆಯಿಂದ ಕೂಡಿರುತ್ತದೆ. ಯಾವುದೇ ರೀತಿಯ ಸೌಂದರ್ಯತನ ಇರೋದಿಲ್ಲ, ಅಂದರೆ ಆಲಸ್ಯ ಇರೋದಿಲ್ಲ ಅಂತ ಅವ್ರು ಬರೆದಿದ್ದಾರೆ. ನಾನು ಯೋಗದಿಂದ ಇದು ಕಂಡುಕೊಂಡ ಬದಲಾವಣೆ ಅಂತ ವಿಶಾಲ್ ಅವರು ಚನ್ನಗಿರಿ ದಾವಣಗೆರೆ ಜಿಲ್ಲೆಯಿಂದ ಹೇಳಿದ್ದಾರೆ. ವಿಶಾಲ್ ಅವರೇ, ನೀವು ಹೇಳಿದ್ದು ತುಂಬ ಸರಿಯಾಗಿ ಇದೆ. ಯಾಕಂತ ಹೇಳಿದ್ರೆ ಯೋಗ ಒಂದು ಬೆಳಿಗ್ಗೆ 1 ಗಂಟೆ ಯೋಗ ಮಾಡಿದರೆ ಇಡೀ ದಿನ ನಮ್ಮ ಜೀವನದ ಅಂದರೆ ಆ ದಿನ ತುಂಬ ಅಚ್ಚುಕಟ್ಟಾಗಿ ತೆಗಿಬಹುದು. ಯಾವುದೇ ಆಲಸ್ಯ ಇರೋದಿಲ್ಲ. ಎಲ್ಲ ಕೆಲಸಗಳ ಮೇಲೆ ನಮ್ಮ ಒಂದು ಏಕಾಗ್ರತೆ ಅಂತೀವಲ್ಲ, ಕಾನ್ಸಂಟ್ರೇಷನ್, ಅದು ತುಂಬ ಇರುತ್ತೆ. ಮತ್ತು ಈಗ ಈ ಯೋಗ ಏನಿದೆ, ಇದು ಅಭ್ಯಾಸ ಅಲ್ಲ. ಅದು ಅಂದರೆ ಕೇವಲ ವ್ಯಾಯಾಮಗೋಸ್ಕರ ನಾವೇನೋ ಜಿಮ್ಗೆಲ್ಲ ಹೋಗ್ತೀವಿ, ಇದು ಮಾಡ್ತೀವಿ, ಬೇಡ ಅಂದರೆ ಬಿಡ್ತೀವಿ, ಆ ಥರ ಅಲ್ಲ. ಇದೊಂದು ಜೀವನ ಕ್ರಮ, ಅಂದರೆ ಅದೊಂದು ನಮ್ಮ ಜೀವನದಲ್ಲಿ ಶೈಲಿಯಾಗಿ ಅಳವಡಿಸ್ಕೊಂಡು ಬಿಡಬೇಕು. ಅದು ನಮ್ಮನ್ನು ಶಾರೀರಿಕವಾಗಿ ಬಲಿಷ್ಠವಾಗಿ ಮಾಡುತ್ತೆ, ಮಾನಸಿಕವಾಗಿ ಶಾಂತರನ್ನು ಮಾಡುತ್ತೆ. ಇದು ತುಂಬ ಯೋಗದ ಮಹತ್ವ, ಅಂದರೆ ಶಾರೀರಿಕವಾಗಿ ನಮ್ಮನ್ನು ಬಲಿಷ್ಠವಾಗಿ ಮಾಡುತ್ತೆ, ಆದರೆ ಮಾನಸಿಕವಾಗಿ ನಾವು ತುಂಬ ಶಾಂತವಾಗಿರ್ತೀವಿ. ಅಂದರೆ ಯಾರ ಮೇಲೆ ಏರಿ ಹೋಗೋದು, ಯಾರ ಜೊತೆ ಜಗಳ ಮಾಡೋದು ಅಂತವೂ ಇರೋದಿಲ್ಲ. ಬಲಿಷ್ಠವಾದ ಕೂಡಲೇ ಮನುಷ್ಯನಿಗೆ ಒಂಥರ ಸುಖ ಬಂದ್ಬಿಡುತ್ತೆ, ಎಲ್ಲರ ಮೇಲೆ ಏರಿ ಹೋಗೋದು, ಜಗಳಕ್ಕೆ ಹೋಗೋದು, ಅವೆಲ್ಲ ಇರ್ತದೆ. ಆದರೆ ಯೋಗದಲ್ಲಿ ಆ ರೀತಿ ಆಗಲ್ಲ. ನಾವು ಮಾನಸಿಕವಾಗಿ ಶಾಂತವಾಗಿ ಬಿಡ್ತೀವಿ, ಆತ್ಮೀಯವಾಗಿ ಅದು ನಮ್ಮನ್ನು ಸಮೃದ್ಧನನ್ನಾಗಿಸುತ್ತೆ. ಯೋಗವನ್ನು ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆರೋಗ್ಯಕರ ಮತ್ತು ಸಂತೋಷದ ಜೀವನ ನಡೆಸಲು ಸಾಧ್ಯ ಅನ್ನೋದು ನನ್ನ ನಂಬಿಕೆ. ಅದು ನನ್ನ ನಂಬಿಕೆ ಅಲ್ಲ, ಅದು ಎಲ್ಲರ ನಂಬಿಕೆನೂ ಹೌದು. ಈ ಕಾರ್ಯಕ್ರಮಕ್ಕೆ ಮತ್ತು ತುಂಬ ಸಂದೇಶಗಳು ಬರ್ತಾ ಇವೆ. ಶ್ರೋತೃಗಳೇ, ಈ ಕಾರ್ಯಕ್ರಮ ಮುಗಿತಾ ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಮುಂದಿನ ವಾರ ನಾವು ಕರೆ ಮಾಡಿ ಅಂದರೆ ನೀವು ಸಂದೇಶ ಕಳಿಸಬೇಕಾದ ಸಂಖ್ಯೆ 9480249704. ಮತ್ತೊಮ್ಮೆ ಹೇಳ್ತೀನಿ, 9480249704. ಈಗ ನಿಮಗೋಸ್ಕರ ಒಂದು ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ, ಕೇಳಿ.

ನನ್ನ ಜೀವನದಲ್ಲಿ ಯೋಗ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಪ್ರತಿದಿನ ಬೆಳಿಗ್ಗೆ ಯೋಗ ಮಾಡ್ತೇನೆ. ಕಾರವಾರ ಆಕಾಶವಾಣಿಯಲ್ಲಿ ಪ್ರಕಾಶ್ ರೇವಣಕರ್ ಸಂದೇಶವನ್ನು ಪ್ರಸಾರ ಮಾಡಿದರು. ನಾನು ಓಂ ಕಾರ್ಯಕ್ರಮ ಕೇಳಿ ಕ್ಲಾಸ್ಗೆ ಸೇರಿಕೊಂಡು ದಿನಾಲೂ ಯೋಗ ಮಾಡ್ತಾ ಇದ್ದೇನೆ. ನನ್ನ ಮನಸ್ಸಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಇದು ಸಹಕಾರಿಯಾಗಿದೆ. ಎಲ್ಲರೂ ಯೋಗವನ್ನು ಮಾಡಿ, ಪ್ರತಿದಿನ ಮಾಡಿ ಅಂತ ಹೇಳಲು ಬಯಸುತ್ತೇನೆ ಅಂತ ರೇಖಾ ಬೋರ್ಕರ್ ಅವರು ಹೇಳಿದರೆ. ರೇಖಾ ಬೋರ್ಕರ್ ಅವರೇ, ನೀವು ಸಂದೇಶವನ್ನು ಕಳಿಸಿದ್ದು ತುಂಬ ಸಂತೋಷ. ನಿಮ್ಮ ಹೆಸರನ್ನು ನಾವು ಕೆಳಗಡೆ ಬರೆದಿದ್ದು ನೋಡಿದೆ, ಕಾಣಲಿಲ್ಲ ನನಗೆ, ನೀವು ಮೇಲ್ಗಡೆನೇ ಬರೆದಿದ್ದೀರಾ, ತುಂಬ ಸಂತೋಷ. ಈ ಹಾಡನ್ನು ಪೂರ್ತಿಯಾಗಿ ಹಾಕಿ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.

ನಮ್ಮ ಇನ್ನೊಬ್ಬ ಶ್ರೋತೃ ನಮಗೆ ಸಂದೇಶವನ್ನು ಕಳಿಸಿದ್ದಾರೆ. ಅವರು ತಮ್ಮ ಹೆಸರನ್ನು ಬರೆದಿಲ್ಲ. ಶ್ರೋತೃಗಳೇ, ನೀವು ಸಂದೇಶವನ್ನು ಕಳಿಸುವಾಗ ದಯವಿಟ್ಟು ನಿಮ್ಮ ಹೆಸರನ್ನು ಬರೀರಿ. ಅದರಲ್ಲಿ ಅವರು ಮೆಸೇಜ್ ಈ ರೀತಿ ಬರೆದಿದ್ದಾರೆ: ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರಗಳು. ನಾನು ರೇಖಾ ರಾಜೇಶ್, ಸಾರಿ, ಅವರ ಹೆಸರು ಬರೆದಿದ್ದಾರೆ. ನಾನು ರೇಖಾ ರಾಜೇಶ್ ಬೋರ್ಕರ್,

0: ಶ್ರೋತೃಗಳೇ, ಇದುವರೆಗೆ ಸಂದೇಶ ಸಂಗಮ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದು ನಾನು ದೀಪಕ್ ಕುಮಾರ್.
1: ಇದುವರೆಗೆ ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ಸಂದೇಶ ಸಂಗಮ ಪ್ರಸಾರವಾಯಿತು.

0: ಮನೆ.
1: ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು, ಮರುಬಳಕೆ ಮಾಡ್ಲಿಕ್ಕಂಥೇಳಿ ವಸ್ತು ಹುಡುಕುವ ಆಯುವ ಮಹಿಳೆಯರು ಮತ್ತು ಮಕ್ಕಳು,
0: ಎಲ್ಲೇ ನೋಡು
1: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂಥೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು, ಅನುಪಯುಕ್ತ ವಸ್ತು, ಪ್ರಾಣಿ ಹೊಟ್ಟಿ ಸೇರಿ ಅನಾರೋಗ್ಯಕ್ಕ ದಾರಿ. ಕಸದ ರಾಶಿಯೊಳಗ ಹೊಟ್ಟಿ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.
2: ನಾನು ಟೈಮ್ ಮಷೀನ್ ಹೊಂಟೆ. ನಾನು ನಿನ್ನೆಯೊಳಗ ಹಚ್ಚ ಹಸುರಿನ ಕಾಡಿನೊಳಗ ಮಗು ಕೇಳ್ತಿತ್ತು ಅಪ್ಪಗ,
3: ಡೈನೋಸರ್.

0: ತಂಡೆ ಈಗ ವರ್ತಮಾನ, ಮಗುವಿನೊಳಗ ಅನುಮಾನ.
1: ಡೈನೋಸಾರ್ಗಳು ಇನ್ನಿಲ್ಲ, ಸಿನಿಮಾದಾಗ ನೋಡಲ್ಲ.
0: ನಡೀರಿ ನೋಡೋಣ ಭವಿಷ್ಯ, ಅಲ್ಲೇನಂತ ನಮ್ಮ ಮನುಷ್ಯ.
1: ಹಳೇ ಕಾಲದಾಗ ವಿದ್ವಂತ ಮ್ಯೂಸಿಯಂದಾಗ ನೋಡಿ ಅಂತ
0: ಮುನ್ ನಡೆದೆ ಬೆರಗಾಗಿ ನಿಂತು ಬಿಟ್ಟೆ ಶಾಕ್ ಆಗಿ. ಪ್ರಶ್ನೆ ಕೇಳೋ ಮಗು ಎಲ್ಲೇ, ಉತ್ತರ ಕೊಡೋ ಅಪ್ಪ ಎಲ್ಲೇ, ಭೂಮಿ ಮ್ಯಾಲಿನ ಕಾಡಲ್ಲೇ, ನಿನ್ನೆ ಇದ್ದ ನಾಡಲ್ಲೇ.
2: ಹೊತ್ತು ಮೀರುವ ಮುನ್ನ, ಹಸಿರು ಮಾಸುವ ಮುನ್ನ, ವನ ಸಿರಿಯ ಉಳಿಸೋಣ ಮಾಯವಾಗುವ ಮುನ್ನ.

ಆಕಾಶವಾಣಿ ಕಾರವಾರ, ಈಗ ಸಮಯ 6:05 ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು. ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ

102.3 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಆರು ಗಂಟೆ 6:30 ಅವಲೋಕನ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:50 ಕಿಸಾನ್ ವಾಣಿಯಲ್ಲಿ ಅಡಿಕೆ ಬೆಳೆಯಲ್ಲಿ ಎಳೆಚುಕ್ಕಿ ರೋಗದ ಸಮಗ್ರ ನಿರ್ವಹಣೆ, ಈ ಕುರಿತು ಸಿರ್ಸಿ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಹರೀಶ್ ಬಿಕೆ ಅವರೊಂದಿಗೆ ಸಂದರ್ಶನ. ಗೊಂಡ ಸಮುದಾಯದ ಸಂಪ್ರದಾಯದ ಹಾಡುಗಳನ್ನು ಮಂಜುಗೊಂಡ ಮತ್ತು ಸಂಗಡಿಗರಿಂದ ಕೇಳಲಿದ್ದೀರಿ. 7:45 ಗಜಲ್ಗಳು, 8:00 ಸಿರಿಗಂಧ, 8:30 ಚಿತ್ರಗೀತೆಗಳು, 9:15 ಹಿಂದಿ ಚಿತ್ರಗೀತೆಗಳು, 9:30 ಮನಿ ಟಾಕ್, 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜಿ ರಾಜ್ ನಾರಾಯಣ್ ಅವರ ಕೊಳಲು ವಾದನ ಕೇಳಲಿದ್ದೀರಿ.

ಕರ್ಜಗಿ, 6:15 ಭಕ್ತಿಗೀತೆಗಳು, 6:30 ಚಿಂತನ ಚಂದ್ರಕಲಾ ನಂದಾವರ್ ಅವರಿಂದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ, 6:40 ಗಾನಸುದೇ.

7:45ಕ್ಕೆ ಚಿತ್ರಗೀತೆಗಳು, 8:30ಕ್ಕೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ವಿಶೇಷ ಬಾನುಲಿ ಸರಣಿ ಕಾರ್ಯಕ್ರಮ ಯೋಗಾಮೃತ. ಪ್ರಸ್ತುತಿ ಸವಿತಾ ಕೊಲ್ವೇಕರ್, ಸಮಗ್ರ ನಿರ್ವಹಣೆ ಟಿಎಸ್ ಪ್ರಸಾದ್. 8:45ಕ್ಕೆ ಭಾವಗೀತೆಗಳು, 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದಾರ್, ನಿರ್ಮಾಣ ಎಂ ಶಿವರಾಮ್. ಒಂಬತ್ತು ಗಂಟೆ 5 ನಿಮಿಷಕ್ಕೆ ಭಾವಗೀತೆಗಳು, 9:15ಕ್ಕೆ ಚಿತ್ರಗೀತೆಗಳು, 9:30ಕ್ಕೆ ಮಂಜುಳ ಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು, 10:02ಕ್ಕೆ ವಿದ್ಭಾರತಿ ಬೆಂಗಳೂರು ಕಾರ್ಯಕ್ರಮ. ಹನ್ನೆರಡು ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರದಲ್ಲಿ ಮಾನವ ಕಳ್ಳ ಸಾಕಾಣಿಕೆ ಒಂದು ಸಾಮಾಜಿಕ ಪಿಡುಗು, ಮಾತನಾಡುತ್ತಾರೆ ಡಾಕ್ಟರ್ ದುರ್ಗಾ ರತ್ನಾಸಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಪಿಸಿಒಡಿ, ಪಿಸಿಒಎಸ್ ಮತ್ತು ಪಿಎಂಒಎಸ್ ನಡುವಿನ ವ್ಯತ್ಯಾಸ ಕುರಿತು ಡಾಕ್ಟರ್ ಹರಿಚರಣ್ ಟಿಕೆ ಅವರಿಂದ ಮಾಹಿತಿ, ಹಾಗೂ ಬೊಜ್ಜು ಮತ್ತು ಡಯಾಬಿಟಿಸ್ ನಡುವಿನ ಸಂಬಂಧ ಕುರಿತು ಡಾಕ್ಟರ್ ಗಾನವಿ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ, ನಿರ್ಮಾಣ ಜಾಂಪಣ್ಣ ಆಶಿಯಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆಗೆ ಪ್ರಗತಿ ಪಥ, ಪಿಎಂ ಉದ್ಯೋಗ ಖಾತರಿ ಯೋಜನೆ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಒಂದು ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 2:40ಕ್ಕೆ ಹಿಂದಿ ಚಿತ್ರಗೀತೆಗಳು, 3 ಗಂಟೆಗೆ ವಿದ್ಭಾರತಿ ಮುಂಬಯಿ ಕಾರ್ಯಕ್ರಮ, 5 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಯಲ್ಲಾಪುರದ ಮೆಣಸು ಮನೆ ದೇಹಳ್ಳಿಯ ಶಶಿ ರೇಖಾ ಹೆಗಡೆ ಮತ್ತು ಸಂಗಡಿಗರಿಂದ ಭಕ್ತಿಗೀತೆಗಳು, 5:30ಕ್ಕೆ ಚಿತ್ರಗೀತೆಗಳು, 6:30ಕ್ಕೆ ರಸವಾರ್ತೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಆರು ಗಂಟೆ 50 ನಿಮಿಷಕ್ಕೆ ಐಸಿಸಿ ಟಿ20 ಮಹಿಳಾ ಕ್ರಿಕೆಟ್ ಪಂದ್ಯ, ವರ್ಲ್ಡ್ ಕಪ್ 2026 ಇಂಡಿಯಾ ಮತ್ತು ನೆದರ್ಲೆಂಡ್ ತಂಡಗಳ ನಡುವೆ ನಡೆಯಲಿರುವ ಕ್ರಿಕೆಟ್ ಪಂದ್ಯದ ವೀಕ್ಷಕ ವಿವರಣೆಯನ್ನ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಲಿದ್ದೀರಿ. ಈ ವೀಕ್ಷಕ ವಿವರಣೆಯನ್ನ 7:30ನಿಮಿಷದಿಂದ 7:35ನಿಮಿಷ, 7:45ನಿಮಿಷದಿಂದ 8:45ನಿಮಿಷ, 9:15ನಿಮಿಷದಿಂದ ದಿನದಾಟದ ಮುಕ್ತಾಯದವರೆಗೆ ಕೇಳಲಿದ್ದೀರಿ. ಇನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಕೇಳಬಹುದಾದ ಕಾರ್ಯಕ್ರಮಗಳು ಹೀಗಿವೆ. 6:50ಕ್ಕೆ ಕಿಸಾನ್ ವಾಣಿಯಲ್ಲಿ ಗರ್ಭ ಸಂಸ್ಕಾರ, ಈ ಕುರಿತು ಸಿರ್ಸಿ ಸಂಯೋಗ ನೇದರ್ ಕ್ಯೂರ್ ಕ್ಲಿನಿಕ್ನ ಡಾಕ್ಟರ್ ಕೀರ್ತಿ ಹೆಗಡೆ ಅವರೊಂದಿಗೆ ಸಂದರ್ಶನ. 7:45ಕ್ಕೆ ಮರಾಠೆ ಮತ್ತು ಸಂಗಡಿಗರಿಂದ ಜನಪದ ಸಂಗೀತ, 7:45ಕ್ಕೆ ಬತ್ತಿ ಉರಿದು ಹೋದ ಮೇಲೆ ಸಣ್ಣ ಕತೆ ಪಾರ್ವತಿ ಪಿಟಗಿ ಅವರಿಂದ, 8:00ಗೆ ಸಿರಿಗಂಧ, 8:30ಕ್ಕೆ ಭಾವಗೀತೆಗಳು, 9:15ಕ್ಕೆ ಪ್ರಚಲಿತ ವಿದ್ಯಮಾನ, 9:30ಕ್ಕೆ ಕ್ರೀಡಾಲೋಕ, 10:00ಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಆತ್ಮೀಯರೇ, ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ನಿಲಯದಿಂದ.

ಆಕಾಶವಾಣಿ ಕಾರವಾರ. ಈಗ ಸಮಯ 6:20. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ 6:40 ಪ್ರದೇಶ ಸಮಾಚಾರ ಕೇಳಲಿದ್ದೀರಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: परंपरा अस्ति। महिला हॉकी क्रीडायां न्यूजीलैंड देशस्य ऑकलैंड नगले प्रचल्यमानायाः एफआईएच हॉकी नेशंस कप स्पर्धा मालिकायाः उपांत्य चक्रे भारतेन प्रवेशो प्राप्तः। पूल ए इत्यस्य द्वितीये द्वंद्वे भारतीय महिला दलेन जापान दलं 2-1 इति अंकांतरालेन पराजितम्। अस्याः प्रतियोगितायाः पूल ए इत्यस्य अंतिमे चक्रे गुरुवासरे भारतस्य सम्मुखं उरुग्वे दलं भविष्यति। भारतीय ऋतु विज्ञान विभागेन सूचितं यत् अरुणाचल प्रदेशे, असमे, मेघालये, हिमालय पाद प्रदेशे, पश्चिम बंगाले, सिक्किम राज्ये च एतेषु राज्येषु आगामी रविवासर पर्यंत केषुचित् स्थानेषु तीव्रा अतितीव्रा च वर्षा संभाव्यते, तथा च तमिलनाडु राज्ये पुद्दुचेरी कराईकल इत्यत्र च आगामी शुक्रवासर पर्यंत अतिवर्षायाः संभावना वर्तते। ऋतु विभागस्य अनुसारेण अद्य दिल्ली, चंडीगढ़, हरियाणा, पंजाब, हिमाचल प्रदेश, आंतरिक कर्नाटक, जम्मू कश्मीर, लद्दाख, झारखंड, मध्य प्रदेश, महाराष्ट्र स्थलेषु मेघगर्जनेन सह वृष्टिः विद्युत च संभाव्यते। अनेन सह प्रतिहोरा 50 किलोमीटर परिमित वेगेन प्रबल वायुश च संभाव्यते। जनाः आवश्यक जनसंचेतनाः पालयन्तु, ऋतुः विभागस्य निर्देशान् च अनुसरन्तु। इति वार्ताः।
1: नमः मुंदिन कार्यक्रम अवलोकन।
2: ಆಕಾಶವಾಣಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಕುರಿತಾದ ಅವಲೋಕನ. ಬರೆದವರು ಸಂತೋಷ್, ಓದುತ್ತಿರುವವರು ಅಕ್ಷಯ್ ಎಚ್ಎಂ. ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ 2017ರಲ್ಲಿ ಆರಂಭಿಸಲಾದ ಮಹತ್ವಾಕಾಂಕ್ಷೆಯ ಮಾತೃತ್ವ ಯೋಗಕ್ಷೇಮ ಯೋಜನೆಯಾದ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಮೂಲಕ ತಾಯಿಯ ಆರೋಗ್ಯ ಮತ್ತು ಮಗುವಿನ ಆರೈಕೆಗೆ ತನ್ನ ಬದ್ಧತೆಯನ್ನು ಮುಂದುವರೆಸುತ್ತಿದೆ. ಈ ಯೋಜನೆಯು ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದರಿಗೆ ಆರ್ಥಿಕ ನೆರವು ನೀಡುವ ಗುರಿ ಹೊಂದಿದೆ. ಇದು ಸಕಾರಾತ್ಮಕ ಆರೋಗ್ಯ ಮತ್ತು ಸುಧಾರಿತ ಪೋಷಣೆಯನ್ನು ಉತ್ತೇಜಿಸುತ್ತದೆ. 2022ರ ಏಪ್ರಿಲ್ 1ರಿಂದ ಮಿಷನ್ ಶಕ್ತಿ ಅಡಿಯಲ್ಲಿ ಇದರ ಸಂಯೋಜನೆಯು ನಂತರ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯನ್ನು 3 ಕಂತುಗಳಿಂದ 2ಕ್ಕೆ ಸುವ್ಯವಸ್ಥಿತಗೊಳಿಸಲಾಗಿದೆ. ಮೊದಲ ಮಗುವಿಗೆ 2 ಕಂತುಗಳಲ್ಲಿ 5,000 ರೂಪಾಯಿ ಮತ್ತು ಎರಡನೇ ಮಗು ಹೆಣ್ಣಾಗಿದ್ದರೆ 6,000 ರೂಪಾಯಿ ಪ್ರಯೋಜನ ಪಡೆಯುತ್ತಾರೆ. ಈ ಪ್ರಯೋಜನಗಳು ಆರಂಭಿಕ ಗರ್ಭಧಾರಣೆಯ ನೋಂದಣಿ, ಪ್ರಸವ ಪೂರ್ವ ಆರೈಕೆ ಮತ್ತು ರೋಗ ನಿರೋಧಕತೆಯಂತಹ ನಿರ್ಣಾಯಕ ತಾಯಿ ಮತ್ತು ಮಗುವಿನ ಆರೋಗ್ಯಕ್ಕೆ ಸಂಬಂಧಿಸಿವೆ. ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯು ನೇರ ಲಾಭ ವರ್ಗಾವಣೆ ಡಿಬಿಟಿ ಮೂಲಕ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಹಣಕಾಸಿನ ನೆರವು ಸಕಾಲಿಕ ಮತ್ತು ಪಾರದರ್ಶಕವಾಗಿ ತಲುಪುವುದನ್ನು ಖಚಿತಪಡಿಸುತ್ತದೆ. ಗರ್ಭಪಾತ ಅಥವಾ ಜನನಕ್ಕೆ ಮುನ್ನ ಮಗು ಮೃತಪಟ್ಟ ಸಂದರ್ಭಗಳಲ್ಲಿ ಹೊಸ ಅರ್ಹತೆ ಸಹ ಇದು ಒಳಗೊಂಡಿದೆ. ಇದು ಅದರ ಒಳಗೊಳ್ಳುವಿಕೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಹಣಕಾಸಿನ ಬೆಂಬಲವು ಭಾಗಶಃ ವೇತನ ಪರಿಹಾರವಾಗಿ ಕಾರ್ಯನಿರ್ವಹಿಸುತ್ತದೆ. ಹೆರಿಗೆಯ ಮೊದಲು ಮತ್ತು ನಂತರ ಮಹಿಳೆಯರು ಸಾಕಷ್ಟು ವಿಶ್ರಾಂತಿ ಪಡೆಯಲು ಅನುವು ಮಾಡಿಕೊಡುತ್ತದೆ. ಫಲಾನುಭವಿಗಳ ಕಥೆಯು ನೈಜ ಪ್ರಪಂಚದ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ. ಯೋಜನೆಯ ಪರಿವರ್ತನಾತ್ಮಕ ಪರಿಣಾಮವನ್ನು ತಳಮಟ್ಟದಲ್ಲಿ ಕಾಣಬಹುದು. ಗರ್ಭಾವಸ್ಥೆಯಲ್ಲಿ ಆರ್ಥಿಕ ಸಂಕಷ್ಟ ಮತ್ತು ಆರೋಗ್ಯ ಸೇವಾ ಸೌಲಭ್ಯ ಕೊರತೆ ಎದುರಿಸುವ ಮಹಿಳೆಯರು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆ ಅಡಿಯಲ್ಲಿ ನೆರವು ಪಡೆದಿದ್ದಾರೆ ಮತ್ತು ಅವರಿಗೆ ಸಕಾಲಿಕ ಹಣಕಾಸಿನ ನೆರವು ನೀಡಲಾಗಿದೆ. ಹೆಚ್ಚುವರಿ ಆರ್ಥಿಕ ಹೊರೆಯಿಲ್ಲದ ಪೌಷ್ಟಿಕ ಆಹಾರ, ನಿಯಮಿತ ಪ್ರಸವಪೂರ್ವ ತಪಾಸಣೆ ಮತ್ತು ಅಗತ್ಯ ವೈದ್ಯಕೀಯ ಆರೈಕೆಯನ್ನು ಪಡೆಯಲು ಅವರಿಗೆ ಅನುವು ಮಾಡಿಕೊಡುತ್ತದೆ. ಸರಿಯಾದ ಆರೈಕೆ ಮತ್ತು ನಿರಂತರ ಮೇಲ್ವಿಚಾರಣೆಯೊಂದಿಗೆ ಅವರು ಆರೋಗ್ಯ ಸಂಸ್ಥೆಗಳಲ್ಲಿ ಸುರಕ್ಷಿತವಾಗಿ ಆರೋಗ್ಯ ಹೊಂದಿದ ಶಿಶುಗಳನ್ನು ಹೆರಿಗೆ ಮಾಡಿದ್ದಾರೆ. ಸುರಕ್ಷಿತ ತಾಯ್ತನ ಮತ್ತು ಸುಧಾರಿತ ಸ್ವಾಸ್ಥ್ಯ ಹೊಂದುವ ತಾಯಿಯ ಫಲಿತಾಂಶಗಳನ್ನು ಖಚಿತಪಡಿಸಿಕೊಳ್ಳುವುದು ಯೋಜನೆಯ ಉದ್ದೇಶವಾಗಿದೆ. ಈ ಯೋಜನೆಯು ತಾಯಿಯ ಯೋಗಕ್ಷೇಮವನ್ನು ಸುಧಾರಿಸಲು, ಸಾಂಸ್ಥಿಕ ಹೆರಿಗೆಗಳನ್ನು ಪ್ರೋತ್ಸಾಹಿಸಲು ಮತ್ತು ಲಿಂಗ ಸಮಾನತೆಯನ್ನು ಬಲಪಡಿಸಲು, ವಿಶೇಷವಾಗಿ ಹೆಣ್ಣು ಮಗುವಿಗೆ ಹೆಚ್ಚುವರಿ ಪ್ರೋತ್ಸಾಹದ ಮೂಲಕ ಕೊಡುಗೆ ನೀಡಿದೆ. ಆರೋಗ್ಯಕರ ಮತ್ತು ಹೆಚ್ಚು ಸಬಲೀಕೃತ ಭಾರತದ ದೂರದೃಷ್ಟಿಗೆ ಅನುಗುಣವಾಗಿ ಪ್ರತಿಯೊಬ್ಬ

0: ಅನರ್ಹ ಮಹಿಳೆಯು ಯೋಜನೆಯಿಂದ ಪ್ರಯೋಜನ ಪಡೆಯುತ್ತಾರೆ ಎಂದು ಖಚಿತಪಡಿಸಿಕೊಳ್ಳಲು ಅನುಷ್ಠಾನ ಕಾರ್ಯವಿಧಾನಗಳನ್ನು ಮತ್ತಷ್ಟು ಬಲಪಡಿಸಲು ಮತ್ತು ಸಂಪರ್ಕವನ್ನು ವಿಸ್ತರಿಸಲು ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಬದ್ಧವಾಗಿದೆ. ಪ್ರತಿ ಹೊಸ ಜೀವನವು ತಾಯಿಯ ಗರ್ಭದಲ್ಲಿ ಆರಂಭವಾಗುತ್ತದೆ ಮತ್ತು ಗರ್ಭಧಾರಣೆಯ ಪ್ರತಿಯೊಂದು ಹಂತವು ಸುರಕ್ಷಿತ, ಆರೋಗ್ಯಕರ ಮತ್ತು ಗೌರವಯುತ ಆರೈಕೆಯನ್ನು ಹಕ್ಕನ್ನು ಹೊಂದಿದೆ. ಕಳೆದ ಒಂದು ದಶಕದಲ್ಲಿ ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಲಕ್ಷಾಂತರ ಗರ್ಭಿಣಿ ಮಹಿಳೆಯರಿಗೆ ಸಕಾಲಿಕ ಆರೋಗ್ಯ ತಪಾಸಣೆ, ತಜ್ಞರ ಸಮಾಲೋಚನೆ ಮತ್ತು ಸುಧಾರಿತ ತಾಯಿಯ ಆರೋಗ್ಯ ಸೇವೆಗಳನ್ನು ಒದಗಿಸುವ ಮೂಲಕ ಸುರಕ್ಷಿತ ತಾಯ್ತನವನ್ನು ಒಂದು ಸಾಮೂಹಿಕ ಚಳುವಳಿಯನ್ನಾಗಿ ಮಾಡಿದೆ. ಇದು ಕೇವಲ ಒಂದು ಯೋಜನೆಯಲ್ಲ, ಆದರೆ ಪ್ರತಿಯೊಬ್ಬ ತಾಯಿ ಮತ್ತು ಆಕೆಯಲ್ಲಿ ಹುಟ್ಟಲಿರುವ ಮಗುವಿಗೆ ಆರೋಗ್ಯಕರ ಭವಿಷ್ಯ ಒದಗಿಸುವುದು ಕೇಂದ್ರ ಸರ್ಕಾರದ ಬದ್ಧತೆಯಾಗಿದೆ. ಈ ದೂರದೃಷ್ಟಿಯ ಉಪಕ್ರಮವು ಕಳೆದ 10 ವರ್ಷಗಳಲ್ಲಿ ಭಾರತದ ತಾಯ್ತನದ ಆರೋಗ್ಯ ಪಯಣವನ್ನು ರೂಪಿಸಿದೆ ಮತ್ತು ಲಕ್ಷಾಂತರ ತಾಯಂದಿರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯ ಮಾಧ್ಯಮವಾಗಿದೆ. ಗರ್ಭಿಣಿಯರು ಮತ್ತು ಹಾಲುಣಿಸುವ ತಾಯಂದಿರ ಆರೋಗ್ಯ ಮತ್ತು ಪೌಷ್ಟಿಕಾಂಶವನ್ನು ಸುಧಾರಿಸುವುದು ಹಾಗೂ ಹೆರಿಗೆಯ ಸಮಯದಲ್ಲಿ ಉಂಟಾಗುವ ವೇತನ ನಷ್ಟಕ್ಕೆ ಆರ್ಥಿಕ ಪರಿಹಾರ ನೀಡುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಗರ್ಭಿಣಿಯರು ಹೆರಿಗೆಯ ಮುನ್ನ ಮತ್ತು ನಂತರ ವೈದ್ಯ ಸಮಾಲೋಚನೆ ಪಡೆಯಲು ಅನುಕೂಲವಾಗುವಂತೆ ಆರ್ಥಿಕ ಸಹಾಯ ಮಾಡುವುದು, ತಾಯಿ ಮತ್ತು ಮಗುವಿನ ಅಪೌಷ್ಟಿಕತೆಯನ್ನು ತಡೆಯುವುದು, ನಿಯಮಿತ ವೈದ್ಯಕೀಯ ತಪಾಸಣೆ ಮತ್ತು ಮಗುವಿಗೆ ಸಕಾಲದಲ್ಲಿ ಚಿಕಿತ್ಸೆ ಹಾಕುವುದನ್ನು ಉತ್ತೇಜಿಸುವುದು ಈ ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಕೇಂದ್ರ ಅಥವಾ ರಾಜ್ಯ ಸರ್ಕಾರಿ ಉದ್ಯೋಗದಲ್ಲಿ ಇರುವವರು, ಸಾರ್ವಜನಿಕ ವಲಯದ ಸಂಸ್ಥೆಗಳ ನೌಕರರು ಅಥವಾ ಈಗಾಗಲೇ ಇನ್ಯಾವುದೇ ಕಾನೂನಿನ ಅಡಿ ಹೆರಿಗೆ ಸೌಲಭ್ಯ ಪಡೆಯುತ್ತಿರುವ ಮಹಿಳೆಯರಿಗೆ ಈ ಯೋಜನೆ ಅನ್ವಯಿಸುವುದಿಲ್ಲ. ಅರ್ಹ ಮಹಿಳೆಯರು ತಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರ ಅಥವಾ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ಉಚಿತವಾಗಿ ಅರ್ಜಿ ಸಲ್ಲಿಸಬಹುದು ಅಥವಾ ಸರ್ಕಾರದ ಅಧಿಕೃತ ವೆಬ್ಸೈಟ್ pmmvy.wcd.gov.in ಮೂಲಕ ಆನ್ಲೈನ್ನಲ್ಲಿ ತಾವೇ ನೇರವಾಗಿ ನೋಂದಣಿ ಮಾಡಿಕೊಳ್ಳಬಹುದು. ದೇಶದ ಅರ್ಹ ಮಹಿಳೆಯರು ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಸದುಪಯೋಗ ಪಡೆದು ತಾಯಿ ಮಗುವಿನ ಆರೋಗ್ಯ ಕಾಪಾಡಿಕೊಳ್ಳುವ ಮೂಲಕ ಮುಂದಿನ ಪೀಳಿಗೆಗೆ ಆರೋಗ್ಯಕರ ಬುನಾದಿ ಹಾಕಬೇಕಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಪ್ರಧಾನ ಸಂಪಾದಕರು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ಬೆಂಗಳೂರು. ಕಾಣೆಯಾದವರ ಬಗ್ಗೆ ಪ್ರಕಟಣೆ. ನಜೀಂ ಬಿಬಿ ಎಂಬ 28 ವರ್ಷದ ಮಹಿಳೆ ದಿನಾಂಕ 10/1/2026 ಬೆಳಿಗ್ಗೆ 11 ಗಂಟೆಯಿಂದ ಮಹದೇವಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಕಾಣೆಯಾಗಿರುತ್ತಾರೆ. ಈಕೆ ಸುಮಾರು 5 ಅಡಿ ಎತ್ತರ, ಸಾಧಾರಣ ಮೈಕಟ್ಟು, ಬಿಳಿ ಮೈಬಣ್ಣ, ದುಂಡುಮುಖ, ಕಪ್ಪು ತಲೆಗೂದಲು ಹೊಂದಿದ್ದು ಹಿಂದಿ ಹಾಗೂ ಬೆಂಗಾಲಿ ಭಾಷೆಗಳನ್ನು ಮಾತನಾಡುತ್ತಾರೆ. ಕಾಣೆಯಾದ ಸಮಯದಲ್ಲಿ ಹಳದಿ ಬಣ್ಣದ ಚೂಡಿದಾರ್ ಧರಿಸಿರುತ್ತಾರೆ. ಮೇಲ್ಕಂಡ ಚಹರೆಯುಳ್ಳ ಮಹಿಳೆ ಪತ್ತೆಯಾದಲ್ಲಿ ಅಥವಾ ಸುಳಿವು ಸಿಕ್ಕಲ್ಲಿ ಹತ್ತಿರದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಪ್ರಕಟಣೆ ತಿಳಿಸಿದೆ. ಕಾಣೆಯಾದವರ ಬಗ್ಗೆ ಪ್ರಕಟಣೆ ಕೇಳಿದಿರಿ.

0: ಸಿರಿ, ಆಕಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
1: ಹಲ್ಲುಜ್ತಾ ಇದೀನಿ ಕಣಮ್ಮ.
0: ಹಲ್ಲುಜ್ಜಿ ಬಾಯ್ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕೆ ವೇಸ್ಟ್ ಮಾಡ್ತಾ ಇದೀಯಾ?
1: ಸರಿ ನಿಲ್ಸಿದೀನಿ ಬಿಡು.
0: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
2: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
0: ಹಂಗೇನೆ ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಜಾಲಿಸು.
2: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
1: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡು ಹೋಗ್ತೀನಿ.
3: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
4: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.
5: ಜಲ ಜಲ ಜಲಧಾರೆಯಾಗಿ ಭುವಿಯ ಅಂತರಾಳದಿಂದ ಸುರಿದ ಜೀವದ ಹೊಳೆ.
6: ಆಕಾಶವಾಣಿ ಆಕಾಶವಾಣಿ ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
7: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು, ಆದ್ರೆ ನಾನು ಪ್ರಧಾನಮಂತ್ರಿಯವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
8: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜ್ಲಿ ಬಿಲ್ ಜೀರೋ ಕರ್ನೆ ಕಾ ಭಿ ಹೈ.
7: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
9: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ, ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ

0: यार कोई ऐसी लाइफ इंश्योरेंस पॉलिसी बताओ जिसमें कम प्रीमियम हो, बोनस भी अच्छा मिले और भरोसे वाला भी हो।
1: PLI है ना।
2: सरकारी कर्मचारी के साथ साथ सभी प्रोफेशनल, ग्रेजुएट और डिप्लोमा होल्डर्स ले सकते हैं PLI पॉलिसी का फायदा, और साथ में पोस्टल डिपार्टमेंट का भरोसा भी। अपने नजदीकी पोस्ट ऑफिस से आज ही संपर्क करें या लॉग इन करें indiapost.gov.in पर।
3: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com. ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ದೇಶದಾದ್ಯಂತ ಮುಂಗಾರು ಮಳೆಯ ಮೇಲೆ ಎಲ್ ನಿನೊ ಪರಿಣಾಮ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿಂದು ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು ಹತ್ತಿ ಮತ್ತು ದ್ವಿದಳ ಧಾನ್ಯಗಳ ವಿಸ್ತೀರ್ಣ ಹೆಚ್ಚಿಸಲು ಸಲಹೆ ನೀಡಿದ್ದಾರೆ. ಮಳೆ ಕೊರತೆ ಇರುವ ಜಿಲ್ಲೆಗಳನ್ನು ಗುರುತಿಸಬೇಕು, ಬೆಳೆವಾರು ತುರ್ತು ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಸಿದ್ದಪಡಿಸಬೇಕು ಎಂದು ಸೂಚಿಸಿದ್ದಾರೆ. ಸಭೆಯಲ್ಲಿ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಿದ್ದಾರೆ. ವಿಧಾನಪರಿಷತ್ತಿನ ಏಳು ಸ್ಥಾನಗಳಿಗೆ ಇದೇ 18ರಂದು ಚುನಾವಣೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭವಾಗಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತಿದ್ದು, ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸರ್ಜೆವಾಲಾ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್, ಶಾಸಕರು ಹಾಗೂ ಪರಿಷತ್ ಸದಸ್ಯರು ಭಾಗವಹಿಸಿದ್ದಾರೆ. ಈ ನಡುವೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರದ ಸಚಿವ ಕೃಷ್ಣ ಬೈರೇಗೌಡ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಇಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹಿರಿಯ ಅಧಿಕಾರಿಗಳೊಂದಿಗೆ ಮೊದಲ ಸಭೆ ನಡೆಸಿದರು. ಸಭೆಯಲ್ಲಿ ಬೆಂಗಳೂರಿನ ರಸ್ತೆ ಕುರಿತಂತೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ರಸ್ತೆ ಬೀದಿದೀಪಗಳ ನಿರ್ವಹಣೆ, ಸಂಚಾರ ದಟ್ಟಣೆ, ಸ್ವಚ್ಛತೆ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಗರದಲ್ಲಿ ಮನೆ ಮನೆಯಿಂದ ಕಸ ಸಂಗ್ರಹಿಸುವ ಕಾರ್ಯವನ್ನು ಸಮರ್ಪಕವಾಗಿ ನಿರ್ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ.

0: ಮಾತನಾಡಿದ ಸಚಿವ ಕೃಷ್ಣ ಬೈರೇಗೌಡ, ಬೆಂಗಳೂರಿನಲ್ಲಿ ವಾಸಿಸುವ ಜನರ ಜೀವನ ಗುಣಮಟ್ಟ ಸುಧಾರಿಸುವುದೇ ಪ್ರಮುಖ ಗುರಿ ಎಂದು ತಿಳಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನ ರಸ್ತೆಗಳ ಗುಣಮಟ್ಟವನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಇಂದು ಬೆಂಗಳೂರಿನ ಗೃಹ ಕಚೇರಿಯಲ್ಲಿ ಕರ್ನಾಟಕ ರಾಜ್ಯ ನಗರಪಾಲಿಕೆ, ನಗರಸಭೆ ಹಾಗೂ ಪುರಸಭೆಗಳ ಪೌರಕಾರ್ಮಿಕರ ಮಹಾಸಂಘದ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿದರು. ಸಭೆಯಲ್ಲಿ ಪೌರಕಾರ್ಮಿಕರು ಎದುರಿಸುತ್ತಿರುವ ವಿವಿಧ ಸವಾಲುಗಳು, ಸಮಸ್ಯೆಗಳು ಹಾಗೂ ಕುಂದುಕೊರತೆಗಳ ಕುರಿತು ಸಮಗ್ರ ಚರ್ಚೆ ನಡೆಸಿದರು. ಪದಾಧಿಕಾರಿಗಳ ಮನವಿಗಳನ್ನು ಆಲಿಸಿದ ಸಚಿವರು, ಪೌರಕಾರ್ಮಿಕರ ಸಮಸ್ಯೆಗಳನ್ನು ಆದ್ಯತೆಯ ಮೇರೆಗೆ ಪರಿಗಣಿಸಿ ಅವುಗಳಿಗೆ ಸೂಕ್ತ ಪರಿಹಾರ ಕಲ್ಪಿಸಲು ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಜನಪ್ರತಿನಿಧಿಗಳಾಗಿ ಆಯ್ಕೆಯಾಗಿ ವಿಧಾನಸೌಧದಲ್ಲಿ ಜನಸೇವೆ ಮಾಡಬೇಕಾದ ಕಾಂಗ್ರೆಸ್ ಸರ್ಕಾರ ಸ್ವಪಕ್ಷದ ಶಾಸಕರನ್ನು ನಂಬಲಾಗದೆ ಆಂತರಿಕ ಅಸ್ಥಿರತೆಯಿಂದ ಬಿಡದಿ ರೆಸಾರ್ಟ್ನಲ್ಲಿ ಅಡಗಿ ಕುಳಿತಿದೆ ಎಂದು ಬಿಜೆಪಿ ಲೇವಡಿ ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಇದು ಸರ್ಕಾರದ ಆಡಳಿತ ಯಂತ್ರವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಎಂದು ಆರೋಪಿಸಿದೆ. ರಾಜ್ಯದಲ್ಲಿ ಮೂಲಸೌಕರ್ಯವಿಲ್ಲ, ಯುವಜನತೆಗೆ ಉದ್ಯೋಗವೂ ಇಲ್ಲ ಹಾಗೂ ರೈತರ ಸಂಕಷ್ಟಕ್ಕೆ ಪರಿಹಾರವಿಲ್ಲದೆ ಅಭಿವೃದ್ಧಿ ಸಂಪೂರ್ಣ ಶೂನ್ಯವಾಗಿದೆ ಎಂದು ದೂರಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರಿನಲ್ಲಿ ಜನದಟ್ಟಣೆ ಹಾಗೂ ವಾಹನ ದಟ್ಟಣೆ ಹೆಚ್ಚಾಗುತ್ತಿದ್ದು ಈ ಸಮಸ್ಯೆ ಬಗೆಹರಿಸುವ ಉದ್ದೇಶದಿಂದ ಬಿಡದಿ ಟೌನ್ಶಿಪ್ ನಿರ್ಮಾಣ ಮಾಡಲಾಗುತ್ತಿದೆ ಎಂದು ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ಹಿಂದೆ ಯಾವುದೇ ರಿಯಲ್ ಎಸ್ಟೇಟ್ ಉದ್ದೇಶವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಯೋಜನೆಯಲ್ಲಿ ಬಿಎಂಆರ್ಡಿಎ ಮೂಲಕ ಅಧಿಕೃತ ಅಧಿಸೂಚನೆ ಹೊರಡಿಸಿ ಜಾಗ ಸ್ವಾಧೀನಪಡಿಸಿಕೊಂಡ ರೈತರಿಗೆ ಸೂಕ್ತ ಪರಿಹಾರ ನೀಡಲಾಗುವುದು. ಉಳಿದ ಜಾಗವನ್ನು ಕಂಪನಿ ಸ್ಥಾಪಿಸಲು ಉದ್ಯಮಿಗಳಿಗೆ ನೀಡಲಾಗುವುದು ಎಂದು ಮಾಹಿತಿ ನೀಡಿದ್ದಾರೆ. ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಭಾರತ ಅಭಿವೃದ್ಧಿಯ ಹಾದಿಯಲ್ಲಿ ಸಾಗುತ್ತಿದ್ದು ಜನಕಲ್ಯಾಣ ಹಾಗೂ ರಾಷ್ಟದ ಪ್ರಗತಿಗೆ ಹಲವು ಮಹತ್ವದ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಎಂದು ಸಂಸದ ಪಿಸಿ ಗದ್ದಿಗೌಡರ ತಿಳಿಸಿದ್ದಾರೆ. ಬಾಗಲಕೋಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಜನರ ಕಲ್ಯಾಣಕ್ಕೂ ಸಮಾನ ಆದ್ಯತೆ ನೀಡಿರುವ ಮೋದಿ ಸರ್ಕಾರ ಆರೋಗ್ಯ, ಆರ್ಥಿಕ ಸಬಲೀಕರಣ ಮತ್ತು ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಎಂದು ಹೇಳಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲು ಜಿಲ್ಲಾಡಳಿತ ನಿರ್ಧರಿಸಿದೆ. ಯೋಗಾಭ್ಯಾಸದಿಂದ ಆಗುವ ಪ್ರಯೋಜನಗಳ ಕುರಿತು ಅರಿವು ಮೂಡಿಸಲು ಅಗತ್ಯವಿರುವ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ ಸೇರಿದಂತೆ ಇನ್ನಿತರ ಇಲಾಖೆಗಳ ಸಹಯೋಗದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ಇದೇ 21ರಂದು ಚಾಮರಾಜನಗರದಲ್ಲಿ ಹಮ್ಮಿಕೊಂಡಿದ್ದು, ಇದಕ್ಕಾಗಿ ಸಕಲ ಸಿದ್ಧತೆ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾಧಿಕಾರಿ ಟಿ ಜವರೇಗೌಡ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಯೋಗ ದಿನಾಚರಣೆಯಲ್ಲಿ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಅಧಿಕಾರಿಗಳು, ಸಿಬ್ಬಂದಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ಕೊಡಗು ಆಯುಷ್ ಇಲಾಖೆ ವತಿಯಿಂದ ಮಡಿಕೇರಿಯಲ್ಲಿ ಜಾಥಾ ಆಯೋಜಿಸಲಾಗಿತ್ತು. ಮಡಿಕೇರಿಯ ಗಾಂಧಿ ಮೈದಾನದಿಂದ ಹಳೆಯ ಖಾಸಗಿ ಬಸ್ ನಿಲ್ದಾಣದ ಮೂಲಕ ಗಾಂಧಿ ಮೈದಾನದವರೆಗೆ ಜಾಥಾ ನಡೆಯಿತು. ಕೊಡಗು ಜಿಲ್ಲಾ ಆಯುಷ್ ಅಧಿಕಾರಿ ಡಾ ಜಿ ಶೈಲಜಾ ಮಾತನಾಡಿ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಯೋಗ ಉಪಯುಕ್ತವಾಗಿದೆ ಎಂದು ತಿಳಿಸಿದ್ದಾರೆ. ಯೋಗವು ಕೇವಲ ವ್ಯಾಯಾಮವಲ್ಲ, ಬದಲಿಗೆ ಒತ್ತಡವನ್ನು ಕಡಿಮೆ ಮಾಡಿ ದೇಹ ಮತ್ತು ಮನಸ್ಸಿಗೆ ಸಮತೋಲನ ನೀಡುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿ, ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಇಂದು ನೈಋತ್ಯ ಮುಂಗಾರು ದುರ್ಬಲವಾಗಿತ್ತು. ರಾಜ್ಯಾದ್ಯಂತ ಒಂದೆರಡು ಸ್ಥಳಗಳಲ್ಲಿ ಮಳೆಯಾಗಿದ್ದು ಉಷ್ಣಾಂಶದಲ್ಲೂ ಏರಿಕೆಯಾಗಿದೆ. ಉತ್ತರ ಒಳನಾಡು

0: ಹಾಗೂ ಕರಾವಳಿ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಉಷ್ಣಾಂಶ ಸಾಮಾನ್ಯಕ್ಕಿಂತ ಗಮನಾರ್ಹವಾಗಿ ಹೆಚ್ಚಾಗಿತ್ತು. ಮಂಗಳೂರು ವಿಮಾನ ನಿಲ್ದಾಣ, ಬೆಂಗಳೂರು ಎಚ್ಎಎಲ್ ವಿಮಾನ ನಿಲ್ದಾಣ, ಮಂಡ್ಯ, ಶಿವಮೊಗ್ಗ ಮತ್ತು ರಾಯಚೂರಿನಲ್ಲಿ ಗರಿಷ್ಠ ತಾಪಮಾನ ಸಾಮಾನ್ಯಕ್ಕಿಂತ ಹೆಚ್ಚಾಗಿತ್ತು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಮತದಾರರ ಪಟ್ಟಿ ವಿಶೇಷ ತೀವ್ರ ಪರಿಷ್ಕರಣೆಗೆ ಕಾಂಗ್ರೆಸ್ ವಿರೋಧ ವ್ಯಕ್ತಪಡಿಸುತ್ತಿಲ್ಲ. ಬದಲಾಗಿ ಸಂವಿಧಾನದತ್ತವಾಗಿ ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯಬಾರದು ಎನ್ನುವುದು ಕಾಂಗ್ರೆಸ್ ಪಕ್ಷದ ಕಾಳಜಿಯಾಗಿದೆ ಎಂದು ವಿಧಾನ ಪರಿಷತ್ ಮಾಜಿ ಸಭಾಪತಿ ಹಾಗೂ ಕಾಂಗ್ರೆಸ್ ಹಿರಿಯ ಮುಖಂಡ ವಿಆರ್ ಸುದರ್ಶನ್ ದೊಡ್ಡಬಳ್ಳಾಪುರದಲ್ಲಿ ತಿಳಿಸಿದ್ದಾರೆ. ಭಾರತ ದೇಶದ ಸಂಸ್ಕೃತಿಯ ಅತಿಥಿ ದೇವೋ ಭವ ಎಂಬ ಪರಿಕಲ್ಪನೆಯಿಂದ ವಿದೇಶದಿಂದ ಬರುವ ಎಲ್ಲಾ ಪ್ರವಾಸಿಗರಿಗೆ ಉತ್ತಮವಾದ ಮಾರ್ಗದರ್ಶನ ನೀಡುವಂತೆ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ಪ್ರವಾಸಿ ಮಾರ್ಗದರ್ಶಿಗಳಿಗೆ ಕರೆ ನೀಡಿದ್ದಾರೆ. ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳವನ್ನು ತಡೆಯಲು ಮತ್ತು ಸುರಕ್ಷಿತ ವಾತಾವರಣ ನಿರ್ಮಿಸಲು ಜಿಲ್ಲೆಯ ಎಲ್ಲಾ ಸರ್ಕಾರಿ ಹಾಗೂ ಖಾಸಗಿ ಸಂಸ್ಥೆಗಳು ಕಡ್ಡಾಯವಾಗಿ ಆಂತರಿಕ ದೂರು ಸಮಿತಿ ರಚಿಸಬೇಕು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ನಾಗೇಂದ್ರ ಪ್ರಸಾದ್ ಕೆ ತಿಳಿಸಿದ್ದಾರೆ. ದೇಶದಲ್ಲಿ ಹೊಸ ಉದ್ಯೋಗ ಸೃಷ್ಟಿಸಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಘೋಷಿಸಿರುವ ಪ್ರಧಾನಮಂತ್ರಿ ವಿಕಸಿತ ಭಾರತ್ ರೋಜಗಾರ್ ಯೋಜನೆಯಡಿ ಉದ್ಯೋಗಿಗಳು ಹಾಗೂ ಉದ್ಯೋಗದಾತರಿಗೆ ಪ್ರೋತ್ಸಾಹಿಸುವ ಯೋಜನೆಯನ್ನು ಸದುಪಯೋಗಪಡಿಸಬೇಕು ಎಂದು ರಾಯಚೂರಿನಲ್ಲಿ ಇಪಿಎಫ್ಒ ಪ್ರಾದೇಶಿಕ ಆಯುಕ್ತ ನೀರಜ್ ಕುಮಾರ್ ಪ್ರಸಾದ್ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬಿಡದಿಯ ಖಾಸಗಿ ರೆಸಾರ್ಟ್ನಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆ. ಬೆಂಗಳೂರು ಜನರ ಜೀವನ ಗುಣಮಟ್ಟ ಸುಧಾರಣೆಗೆ ಮೊದಲ ಆದ್ಯತೆ, ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟನೆ. ಆಂತರಿಕ ಅಸ್ಥಿರತೆಯಿಂದ ಕಾಂಗ್ರೆಸ್ ಸರ್ಕಾರದ ರೆಸಾರ್ಟ್ ರಾಜಕೀಯ, ಸಾಮಾಜಿಕ ಮಾಧ್ಯಮದಲ್ಲಿ ಬಿಜೆಪಿ ವ್ಯಂಗ್ಯ. ರಾಜ್ಯದ ಒಂದೆರಡು ಸ್ಥಳಗಳಲ್ಲಿ ಮಾತ್ರ ಮಳೆ, ಹಲವೆಡೆ ಉಷ್ಣಾಂಶದಲ್ಲಿ ಏರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ನಮ್ಮೆಲ್ಲ ರೈತ ಬಾಂಧವರಿಗೆ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಪ್ರೀತಿಯ ಸ್ವಾಗತ.
2: ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾನೆ.
3: ಮತಲಬ್
2: ದೇಖ್ ಬೇಟಾ, ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡ್ನೆ ಲಗಿ ಹೈ ಔರ್ ಜಬ್ ಮಾಟಿ ಹಿ ಕಮ್ಜೋರ್ ಪಡ್ ಜಾಯೆಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛ್ನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ, ಶುದ್ಧತಾ ಝಲಕ್ತಿ ಥೀ, ಮಾಟಿ ಭಿ ತಂದುರುಸ್ತ್ ಔರ್ ಲೋಗ್. ಪಹಲಿ ವಾಲಿ ಬಾತ್ ಕಹಾ,
3: ಪರಮ್ ತೋ ಸಭೀ ಡಾಲೆ
2: ಸಬ್ ನಹೀ, ಆಜ್ ಭಿ ಲಾಖೋ ಜಾಗರೂಕ್ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಖರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭಿ ಬೆಹತರ್ ಪಾ ರಹೇ.
3: ಸಚ್ ಹೈ
2: ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ.
3: ಠೀಕ್ ಹೈ ಭಾಯಿ, ಮೈ ಭಿ ಆಜ್ ಸೇ ಭಿ ಖೇತಿ ಶುರು ಕರೂಂಗಾ.
4: ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ, ಪರಂಪರಾಗತ್ ಖೇತಿ.
5: ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು.

0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಕೆಳಗರಿ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ, ಅಡಿಕೆ ಬೆಳೆಯಲ್ಲಿ ಎಲೆಚುಕ್ಕಿ ರೋಗದ ಸಮಗ್ರ ನಿರ್ವಹಣೆ. ಈ ಕುರಿತು ಸಿರ್ಸಿ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಭಾಗದಲ್ಲಿ ವಿಜ್ಞಾನಿಗಳಾದ ಡಾಕ್ಟರ್ ಹರೀಶ್ ಕೆ ಅವರೊಂದಿಗೆ ಸಂದರ್ಶನ.
3: ಡಾಕ್ಟರ್ ಹರೀಶ್ ಅವರೇ ನಮಸ್ಕಾರ.
4: ನಮಸ್ತೆ ಸರ್.
3: ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಅಡಿಕೆ ಬೆಳೆಯಲ್ಲಿ ಬಾಧಿಸುವಂತಹ ರೋಗಗಳಲ್ಲಿ ಕೊಳೆ ರೋಗ ಬಿಟ್ಟರೆ ಇತ್ತೀಚೆಗೆ ಹೆಚ್ಚು ಜನಪ್ರಿಯ ಆಗಿರುವಂತಹದ್ದು ಎಲೆ ಚುಕ್ಕಿ ರೋಗ, ಹಾಗೂ ರೈತರಲ್ಲಿಯೂ ಕೂಡ ಸಾಕಷ್ಟು ಆತಂಕಕ್ಕೆ ಕಾರಣವಾದಂತಹ ರೋಗ. ಏನಿದು ಎಲೆ ಚುಕ್ಕಿ ರೋಗ, ಹಾಗೂ ಇದರ ಒಂದು ಮಹತ್ವ ಏನು?
4: ಹೌದು ಸರ್, ನಿಜ ನೀವು ಹೇಳಿದಂಗೆ ಕೊಳೆ ರೋಗ ಮೊದಲಿಗೆಲ್ಲ ಭಾಳ ಬಾಧಿಸ್ತಾ ಇತ್ತು. ಈ ಇತ್ತೀಚಿನ ದಿನಗಳಲ್ಲಿ ಈ ಎಲೆ ಚುಕ್ಕಿ ರೋಗ ಅನ್ನೋದು ಒಂದು ಮಹಾಮಾರಿಯಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆ ರೈತರಿಗೆ ಭಾಳ ಒಂದು ತೊಂದರೆ ಕೊಡ್ತಾ ಇದೆ. ಆಮೇಲೆ ಇದು ಏನು ಹೊಸ ರೋಗ ಏನಲ್ಲ. ಸೊ ಮೊದಲಿಗೆ ಇತ್ತು ಈ ಎಲೆ ಚುಕ್ಕಿ ರೋಗ ಅನ್ನೋದು, ಬರ್ತಾ ಇತ್ತು ಹೋಗ್ತಾ ಇತ್ತು. ಕೆಲವೊಂದು ಶಿಲೀಂಧ್ರಗಳಾದ ಫಿಲೋಸ್ಟಿಕ್ಟಾ ಇರ್ಬೋದು, ಆಮೇಲೆ ಕೊಲೆಟೋಟ್ರೈಕಮ್, ಇವೆರಡರಲ್ಲಿ ಒಂದು ಸ್ಪೀಸೀಸ್ ಬರ್ತಾ ಇತ್ತು. ತನ್ನಿಂದ ತಾನೇ ಅದು ವಾತಾವರಣ ಒಂದು ಇದು ಚೇಂಜ್ ಆದ ತಕ್ಷಣ ಕಡಿಮೆ ಆಗ್ತಾ ಹೋಗ್ತಾ ಇತ್ತು. ಅದರ ಇದೇನು ಹೆಚ್ಚು ಹಾನಿ ಮಾಡ್ತಾ ಇರಲಿಲ್ಲ, ರೈತರು ಇದ್ರ ಬಗ್ಗೆ ಜಾಸ್ತಿ ಆತಂಕಕ್ಕೆ ಒಳಗಾಗ್ತಿರಲಿಲ್ಲ. ಬಟ್ ಇತ್ತೀಚಿನ ದಿನಗಳಲ್ಲಿ ಇದರದ್ದು ಒಂದು ತೀವ್ರತೆ ಜಾಸ್ತಿ ಆಗ್ತಾ ಇದೆ. ಸೊ ಇದನ್ನು ಹತೋಟಿ ಮಾಡೋದು ಕೂಡ ಭಾಳ ಕಷ್ಟ ಆಗ್ತಾ ಇದೆ ರೈತರಿಗೆ. ಸೊ ಹಂಗಾಗಿ ರೈತರು ಸ್ವಲ್ಪ ಇದ್ರ ಬಗ್ಗೆ ಭಾಳ ಒಂದು ಚಿಂತೆಗೀಡಾಗಿದ್ದಾರಂತ ನಾನು ಹೇಳ್ತಾ ಇದ್ದೀನಿ.
3: ಪ್ರಾರಂಭಿಕ ಒಂದು ಲಕ್ಷಣಗಳು ಯಾವ ರೀತಿ ಇರ್ತದೆ ಎಲೆ ಚುಕ್ಕಿ ರೋಗ, ಮತ್ತು ಇದಕ್ಕೆ ಪೂರಕವಾದಂಥ ಒಂದು ವಾತಾವರಣ ಅಂದರೆ ಹೇಗಿರ್ತದೆ?
4: ಸರ್, ಇದರದ್ದು ನಾವು ಸಿಂಪ್ಟಮ್ಸ್ ಅಂತ ಏನು ಕರಿತೀವಿ ಸರ್, ಅಂದರೆ ಚಿಹ್ನೆಗಳು ಯಾವ ರೀತಿ ಈ ಒಂದು ರೋಗನ ನಾವು ಗುರುತು ಮಾಡಬೇಕಪ್ಪ ಅಂದರೆ, ಸೊ ಉದಾಹರಣೆಗೆ ಸ್ವಲ್ಪ ದಿನದ ಹಿಂದೆ ನಾವು ನೋಡಿದಾಗ ಈ ಅಡಿಕೆ ಎಲೆಯನ್ನು ನಾವು ಲ್ಯಾಬಲ್ಲಿ ತಗೊಂಡೋಗಿ ಚೆಕ್ ಮಾಡಿ ನೋಡಿದಾಗ ಅದರಲ್ಲಿ 3 ಸಿಲಿಂಡ್ರ್ಗಳು ಕಾಣ್ತಾ ಇದ್ದಾವೆ ಸರ್. ಈಗೊಂದು ಏನು ಎಲೆ ಚುಕ್ಕಿ ರೋಗ ಏನು ಬರ್ತಾ ಇದೆ, ಸೊ ಅದನ್ನು ನಾವು ಆ ಎಲೆಯನ್ನು ತಗೊಂಡು ಲ್ಯಾಬಲ್ ನೋಡಿದ್ರೆ 3 ಸಿಲಿಂಡ್ರ್ಗಳು, ಸೊ ಫಿಲೋಸ್ಟಿಕ್ಟಾ, ಕೊಲೆಟೋಟ್ರೈಕಮ್ ಸ್ಪೀಸೀಸು ಮತ್ತು ಫಿಸ್ಟೋಲೇಸಿಯಾ ಅಂತ 3 ಸ್ಪೀಸೀಸು ಆ ಒಂದು ಎಲೆಗಳಲ್ಲಿ ಬಾಧಿಸ್ತಾ ಇದೆ. ಸೊ ಈ 3ರಲ್ಲಿ ಅತಿ ಹೆಚ್ಚು ಯಾವುದು ಬಾಧಿಸ್ತಾ ಇದೆ ಅಂತ ನಾವು ನೋಡಿದಾಗ ಕೊಲೆಟೋಟ್ರೈಕಮ್ ಸ್ಪೀಸೀಸ್, ಅದರಲ್ಲಿ ಕಹಾವೆ ಅಂತ ಒಂದು ಏನು ಇದೆ ಸ್ಪೀಸೀಸ್ ಇದೆ. ಸೊ ಸಬ್ ಸ್ಪೀಸೀಸು ಸಿಗಾರ ಅಂತ ಇದೆ. ಸೊ ಅದು ಏನು ಮಾಡ್ತಾ ಇದೆಯಪ್ಪ ಅಂದರೆ ಈ ಒಂದು ಎಲೆ ಚುಕ್ಕಿ ರೋಗದಲ್ಲಿ ಅತಿ ಹೆಚ್ಚು ಬಾಧೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ರೋಗಾಣು ಆ ಶಿಲೀಂಧ್ರಾಣವಾಗಿ ನಮಗೆ ಕಂಡು ಬರ್ತಾ ಇದೆ. ಸೊ ಆಮೇಲೆ ಇದಕ್ಕೆ ಪೂರಕವಾದ ವಾತಾವರಣ ಅಂದರೆ ಇದೆ, ಸ್ವಲ್ಪ ತಂಪಾಗಿರ್ತಕ್ಕಂಥ ವಾತಾವರಣ ಆಗಿರ್ಬೋದು, ಸ್ವಲ್ಪ ಮಳೆ, ಆಮೇಲೆ ಆರ್ದ್ರತೆ ಜಾಸ್ತಿ ಇರ್ತಕ್ಕಂಥ ಒಂದು ಇದು, ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಇರ್ತಕ್ಕಂಥ ಒಂದು ಏನು ಕಂಡೀಷನ್ ಇರುತ್ತೆ ಅದು ಇದಕ್ಕೆ ಭಾಳ ಒಂದು ಪೂರಕವಾದ ವಾತಾವರಣ. ಸೊ ಆ ವಾತಾವರಣ ಇದ್ದರೆ ಇದ್ರ ತೀವ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ.
3: ಅಂದ್ರೆ ಈಗ ಈ ಕೊಲೆಟೋಟ್ರೈಕಮ್ ಆಗ್ಬೋದು ಅಥವಾ ಬೇರೆ ಸ್ಪೀಸೀಸ್ ಆಗ್ಬೋದು, ಇಂಥದ್ದು ಮಣ್ಣಿನಲ್ಲಿ ಇರ್ತದೋ ಅಥವಾ ಎಲೆಯಲ್ಲೇ ಇರ್ತದೋ, ಹೇಗಿದು ಬಾಧೆ ಉಂಟಾಗ್ತದೆ ಅಂತ?
4: ಹಾಂ ಸರ್, ಇದು ನಾವು ನೋಡಿದಾಗ ಈ ಒಂದು ಏನು ಫಂಗಸ್ ಇದೆ ಇದು ಗಾಳಿ ಮುಖಾಂತರ ಹರಡತಕ್ಕಂಥ ರೋಗ ಸರ್. ಸೊ ಇದನ್ನು ಯಾಕೆ ಹತೋಟಿ ಮಾಡಲಿಕ್ಕೆ ನಮ್ಮ ರೈತರಿಗೆ ಆಗ್ತಾ ಇಲ್ಲಪ್ಪ ಅಂದರೆ ಇದು ಗಾಳಿ ಮುಖಾಂತರ ಹರಡತಕ್ಕಂಥ ರೋಗ. ಸೊ ಈಗ ಒಬ್ಬರು ಒಂದು ಜಮೀನಿನಲ್ಲಿ ತಾಕಿನಲ್ಲಿ ಈ ಒಂದು ಶಿಲೀಂಧ್ರ ಕಂಡು ಬಂದಿದೆ ಅಂದರೆ ಅವ್ರ ಪಕ್ಕದಲ್ಲಿರ್ತಕ್ಕಂಥ ಏನು ಜಮೀನು ತೋಟನೂ ಇರುತ್ತೆ ಅದರಲ್ಲಿ ಕೂಡ ಈ ರೋಗಾಣು ಇತ್ತಪ್ಪ ಅಂದರೆ ಪಕ್ಕದಲ್ಲಿರೋರು ಪ್ಲಸ್ ಇವರು ಇಬ್ಬರು ಸಿಂಪರಣೆ ಮಾಡಿದ್ರಷ್ಟೇ ಇದನ್ನು ನಾವು ಹತೋಟಿ ಮಾಡ್ಬೋದು. ಈಗ ಯಾವೊಂದು ರೈತರು ಬಂದಿರ್ತಾವ್ರಷ್ಟೇ ಹತೋಟಿ ಮಾಡಿ ಪಕ್ಕದವರು ಸಿಂಪರಣೆ ಮಾಡಲಿಲ್ಲಪ್ಪ ಅಂದರೆ ಅದೇನಾಗುತ್ತೆ, ಒಂದು 20 ದಿನ ಈ ಔಷಧಿದು ಏನು ಎಫಿಷಿಯನ್ಸಿ ಅಂತ ಏನು ಕರಿತೀವಿ ಅದು ಕಡಿಮೆ ಆದ ತಕ್ಷಣ ಅದೇನು ಮಾಡುತ್ತೆ ಪಕ್ಕದ ಹೊಲದಿಂದ ಮತ್ತು ಗಾಳಿ ಮುಖಾಂತರ ಸ್ಪ್ರೆಡ್ ಆಗುತ್ತೆ. ಸೊ ಹಂಗಾಗಿ ಈ ರೋಗನ ನಾವು ಎಫೆಕ್ಟಿವಾಗಿ ಕಂಟ್ರೋಲ್ ಮಾಡಬೇಕಪ್ಪ ಅಂದರೆ ಕಮ್ಯುನಿಟಿ ಬೇಸ್ಡ್ ನಾವು ಸಿಂಪರಣೆಯನ್ನು ತಗೊಳ್ಬೇಕಾಗಿತ್ತು, ಒಬ್ಬರೇ ನಾವು ಮಾಡಲಿಕ್ಕಾಗಲ್ಲ.
3: ಈಗ ವರ್ಷದ ಯಾವ ಸಮಯದಲ್ಲಿ ಇದರ ತೀವ್ರತೆ ಜಾಸ್ತಿ ಆಗಿರ್ತದೆ ಮತ್ತು ಎಷ್ಟರ ಮಟ್ಟಿಗೆ ಇದು ಹಾನಿಯನ್ನು ಉಂಟು ಮಾಡ್ತಾ ಇದೆ?
4: ಸರ್, ವರ್ಷದಲ್ಲಿ ಯೂಶ್ವಲಿ ಈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಏನು ಮಳೆ ಸ್ವಲ್ಪ ಕಡಿಮೆ ಆಗ್ತಾ ಆಗ್ತಾ ಬರುತ್ತಲ್ಲೇ, ಸೊ ಹಾಗೆ ಇದರದ್ದು ಸ್ವಲ್ಪ ತೀವ್ರತೆ ಏನಾಗುತ್ತೆ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದರಿಂದ ಎಷ್ಟು ಹಾನಿ ಆಗ್ತಾ ಇದೆಯಪ್ಪ ಅಂದರೆ ಸಾಕಷ್ಟು ಸುಮಾರು ಒಂದು 30-40% ಇಳುವರಿ ಕೂಡ ಇದರಿಂದ ಕಡಿಮೆ ಆಗ್ತಾಯಿದೆ. ಕೆಲವೊಬ್ಬರು ರೈತರು ಒಂದು 80% ಇಳುವರಿ ಲಾಸ್ ಆಗಿದೆ,
3: ಗಿಡವೇ ಮುರಿದು
4: ಬೀಳ್ತಾ ಇದೆ ಅಂತ ಹೇಳ್ತಾರೆ. ಸೊ ಆಗತಕ್ಕಂಥ ಚಾನ್ಸಸ್ ಜಾಸ್ತಿ, ಯಾಕೆಂದರೆ ಇದರಲ್ಲಿ ನೋಡಿರಿ ಒಂದು ಚುಕ್ಕೆ ಆಯ್ತಪ್ಪ ಅಂದರೆ ಆ ಚುಕ್ಕೆ ಏನಾಗುತ್ತೆ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಚುಕ್ಕೆ ಎಲ್ಲ ಏನಾಗುತ್ತೆ ಒಂದಕ್ಕೊಂದು ಸೇರ್ತಾ

0: ಸೇರ್ತವೆ, ಕಂಪ್ಲೀಟ್ ಎಲೆ ಎಲ್ಲ ಒಣಗಿಬಿಡುತ್ತೆ. ಸೊ ಅಂದ್ರೆ ಅದರಲ್ಲಿ ಗ್ರೀನ್ ಮ್ಯಾಟರೇ ಇರಲ್ಲ, ಅಂದ್ರೆ ಪತ್ರ ಹರಿತು ಅಂತ ಏನು ಕರಿತೀವಿ ಅದ್ರ ಇರಲ್ಲ. ಪತ್ರ ಹರಿತು ಇರಲಿಲ್ಲಪ್ಪ ಅಂದ್ರೆ ಅಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯಲ್ಲ. ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೀಲಿಲ್ಲಪ್ಪ ಅಂದ್ರೆ ಅಲ್ಲಿ ಆಹಾರ ಉತ್ಪಾದನೆ ಆಗಲ್ಲ. ಸೊ ಆಹಾರ ಉತ್ಪಾದನೆ ಆಗಲ್ಲ ಅಂದ್ರೆ ಅಲ್ಟಿಮೇಟ್ಲಿ ಏನಾಗುತ್ತೆ, ನಮ್ದು ಇಳುವರಿ ಭಾಳ ಕುಂಠಿತಗೊಳ್ಳುತ್ತೆ. ಸೊ ಇದರಿಂದ ಈ ಎಲೆ ಚುಕ್ಕೆ ರೋಗನ ಹತೋಟಿ ಮಾಡೋದು ಭಾಳ ಉತ್ತಮ.
1: ಈಗ ಇತ್ತೀಚಿನ ವರ್ಷಗಳಲ್ಲಿ ಇದರ ಬಾಧೆ ತೀವ್ರವಾಗಿ ಜಾಸ್ತಿ ಆಗೋದಕ್ಕೆ ಏನು ಕಾರಣ?
0: ಸರ್, ಇವಾಗಲೇ ನಿಮ್ಗೆ ಹೇಳಿದೆ, ಹಿಂದೇನೂ ಇತ್ತು, ಅದು ತನ್ನಿಂದ ತಾನು ಬರ್ತಾ ಇತ್ತು. ಇತ್ತೀಚೆಗೆ ಯಾಕಿದ್ರ ಒಂದು ತೀವ್ರತೆ ಜಾಸ್ತಿ ಆಗ್ತಾ ಇದೆ ಅಂತ ನಾವು ನೋಡಿದಾಗ, ಸೊ ನಿಮಗೆ ಎಲ್ಲ ಗೊತ್ತಿರೋ ಹಂಗೆ ಈ ಮಳೆ ದಿನಗಳನ್ನು ನೀವು ಸ್ವಲ್ಪ ಒಂದು 5-6 ವರ್ಷಗಳ ಹಿಂದಿಂದ ಸ್ವಲ್ಪ ಮಳೆ ದಿನಗಳನ್ನು ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ನೋಡ್ತಾ ಬಂದರೆ, ಸೊ ಮಳೆ ದಿನಗಳು ಏನಾಗಿದೆ ಜಾಸ್ತಿ ಆಗಿದೆ. ಅಂದರೆ ಯಾವಾಗ ಮಳೆ ನಿಲ್ಲಬೇಕಾಗಿತ್ತು ಅವಾಗ ನಿಲ್ತಾ ಇಲ್ಲ, ಅದೇನಾಗ್ತಾ ಎಕ್ಸ್ಟೆಂಡ್ ಆಗ್ತಾ ಇದೆ. ಈ ಮಳೆ ದಿನಗಳು ಜಾಸ್ತಿ ಆಗಿರೋದ್ರಿಂದ ಏನಾಗ್ತಾ ಇದೆ, ಈ ಚಳಿಗಾಲ ಏನಾಗ್ತಾ ಇದೆ ಪೋಸ್ಟ್ಪನ್ ಆಗ್ತಾ ಇದೆ. ಅಂದರೆ ಯಾವಾಗ ಚಳಿಗಾಲ ಸ್ಟಾರ್ಟ್ ಆಗಬೇಕಾಗಿತ್ತು ಅವಾಗ ಸ್ಟಾರ್ಟ್ ಆಗ್ತಾ ಇಲ್ಲ, ಅದು ಮುಂದೆ ಹೋಗ್ತಾ ಇದೆ. ಸೊ ಈ ಒಂದು ಶಿಲೀಂಧ್ರದ್ದು ಏನಪ್ಪ ಅಂದರೆ, ಎಲೆ ಮೇಲೆ 4 ತಾಸು ನೀರಿನ ಅಂಶ ಇತ್ತಪ್ಪ ಅಂದರೆ ಇದು ಫಾಸ್ಟಾಗಿ ಮೊಳಕೆ ಹೊಡೆದು ಇಮ್ಮಿಡಿಯೇಟಾಗಿ ಗಾಳಿ ಮುಖಾಂತರ ಇದು ಸ್ಪ್ರೆಡ್ ಆಗುತ್ತೆ. ಸೊ ಈ ಒಂದು ವಾತಾವರಣ ನಾವು ನೋಡಿದಾಗ ಅದಕ್ಕೆ ಕಂಟಿನ್ಯೂಸ್ ಆಗಿ 4 ತಾಸು ಎಲೆ ಮೇಲೆ ನೀರು ಸಿಗ್ತಾ ಇದೆ. ಯಾಕಂದರೆ ಮಳೆನೂ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಚಳಿಗಾಲನೂ ಪೋಸ್ಟ್ಪನ್ ಆಗ್ತಾ ಇದೆ. ಚಳಿಗಾಲ ಅಂದರೆ ಅದರ ಇಬ್ಬನಿ ನೀರೇನಿರುತ್ತೆ ಅದು ಸಾಕು ಅದಕ್ಕೆ ಎಲೆ ಮೇಲೆ ತೇವಾಂಶ 4 ತಾಸು ಇರಲಿಕ್ಕೆ. ಸೊ ಹಾಗಾಗಿ ಇದ್ರ ಒಂದು ಇದು ಏನು ಇದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣ ಪ್ರಕೃತಿಕವಾಗಿ ಸಿಗ್ತಾ ಇರೋದ್ರಿಂದ ಇದರದ್ದು ಒಂದು ತೀವ್ರತೆ ಜಾಸ್ತಿ ಆಗ್ತಾ ಇದೆ ಸರ್ ಇತ್ತೀಚಿನ ದಿನಗಳಲ್ಲಿ.
1: ಆಮೇಲೆ ಈಗ ಈ ಸಮಗ್ರ ನಿರ್ವಹಣೆ ವಿಚಾರಕ್ಕೆ ಬಂದಾಗ, ಒಂದು ಸ್ವಚ್ಛತೆಯ ಒಂದು ಪ್ರಾಮುಖ್ಯತೆ ಆಗ್ಬೋದು ಅಥವಾ ಒಂದು ಪೂರಕವಾದಂಥ ಒಂದು ವಾತಾವರಣ ಆಗ್ಬೋದು, ಇದರ ಒಂದು ಮಹತ್ವ ಏನು?
0: ಇದರದ್ದು ನಿರ್ವಹಣೆ ಅಂತ ನಾವು ಬಂದಾಗ, ಸೊ ಮೊಟ್ಟ ಮೊದಲೇದಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ, ಇದನ್ನು ನಾನು ಮೊದಲೇ ಹೇಳಿದಂಗೆ ಕಮ್ಯುನಿಟಿ ಬೇಸ್ಡ್ ಅಂದರೆ ಸಾಮೂಹಿಕವಾಗಿ ಸಿಂಪರಣೆಯನ್ನು ತಗೊಳ್ಬೇಕು. ಸಾಕಷ್ಟು ಇದರ ಬಗ್ಗೆ ಸಂಶೋಧನೆಗಳಾಗಿದ್ದವು, ಆಮೇಲೆ ಸಾಕಷ್ಟು ಇದಕ್ಕೆ ಒಂದು ಹತೋಟಿ ಮಾಡ್ತಕ್ಕಂಥ ಸಾಕಷ್ಟು ಶಿಲೀಂಧ್ರನಾಶಿಕೆಗಳನ್ನು ಆಲ್ರೆಡಿ ನಮ್ಮ ಸಂಶೋಧನಾ ಕೇಂದ್ರಗಳು ಆಲ್ರೆಡಿ ಶಿಫಾರಸು ಮಾಡಿದವು. ಒಂದೇನಪ್ಪ ಅಂದರೆ ಕಮ್ಯುನಿಟಿ ಅಂದರೆ ಸಾಮೂಹಿಕವಾಗಿ ನಾವು ಇದನ್ನು ಸಿಂಪರಣೆ ತಗೊಳ್ಬೇಕು. ಸೊ ಎರಡನೇ ಪ್ರಾಮುಖ್ಯವಾದ ಒಂದು ಮ್ಯಾನೇಜ್ಮೆಂಟ್ ಅಂದರೆ ಕಂಟ್ರೋಲ್ ಮಾಡಬೇಕಪ್ಪ ಅಂದರೆ, ನಾವು ಎರಡನೇದು ಏನು ಮಾಡಬೇಕಪ್ಪ ಅಂದರೆ, ಸಂಪೂರ್ಣವಾಗಿ ಬಾಧೆಗೆ ಒಳಗಾಗಿರ್ತಕ್ಕಂಥ ಎಲೆಗಳನ್ನು ಕಟ್ ಮಾಡಿ ಹೊರಗಾಕಿ ಸುಡಬೇಕು. ಸೊ ನೀವು ಅದನ್ನು ಕಟ್ ಮಾಡಿದೆ ಅದೇ ಎಲೆಗಳ ಮೇಲೆ ನೀವು ಸಿಂಪರಣೆ ಮಾಡಿದರೆ ಇದನ್ನು ಅಷ್ಟು ಎಫೆಕ್ಟಿವ್ ಆಗಿ ಇದನ್ನು ಹತೋಟಿ ಮಾಡೋದು ಕಷ್ಟ. ಯಾಕಂದರೆ ಇನ್ಫೆಕ್ಷನ್ ಲೋಡು ಅದರಲ್ಲಿ ಜಾಸ್ತಿ ಇರುತ್ತೆ. ನೀವು ಸಿಂಪರಣೆ ಮಾಡಿದ ತಕ್ಷಣ ಅದರಲ್ಲಿರ್ತಕ್ಕಂಥ ಎಲ್ಲ ಫಂಗಸ್ಸು ಅದು ನಿಯಂತ್ರಣಕ್ಕೆ ಬರಲ್ಲ. ಸ್ವಲ್ಪ ಅದರದ್ದು ರೆಸಿಡ್ಯೂ ಉಳಿದ್ರೂ ಕೂಡ ಅದು ಮತ್ತೆ ಮಲ್ಟಿಪ್ಲೈ ಆಗಿ ಸ್ಪ್ರೆಡ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಸ್ಯಾನಿಟೇಷನ್ ಅನ್ನೋದು ಭಾಳ ಇಂಪಾರ್ಟೆಂಟು. ಸೊ ಸ್ಯಾನಿಟೇಷನ್ ಅಂದರೆ ಏನಪ್ಪ ಅಂದರೆ, ನಾವು ತೀವ್ರವಾಗಿ ಬಾಧೆಗೊಳಗಾಗಿರ್ತಕ್ಕಂಥ ಎಲೆಗಳನ್ನು ನಾವು ಕಟ್ ಮಾಡಿ ಅದನ್ನು ಸುಡಬೇಕು. ಹೌದಾ? ಸೊ ಇದು ಆದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ನಿಮಗೆ ನಾವಿಲ್ಲ ಸರ್ ನಾವು ರಾಸಾಯನಿಕವಾಗಿ ನಾವು ಯಾವುದೇ ಔಷಧಿಗಳನ್ನು ಸಿಂಪರಣೆ ಮಾಡಲ್ಲ, ನಾವು ಬರೀ ಜೈವಿಕ ಶಿಲೀಂಧ್ರನಾಶಕಗಳಿದೆ ಅವನ್ನ ಬಳಸ್ತೀವಿ ಅಂತ ಯಾರಾದರೂ ರೈತರಿದ್ದರಪ್ಪ ಅಂದರೆ, ಅವರಿಗೆ ಕೆಲವೊಂದು ಜೈವಿಕ ಶಿಲೀಂಧ್ರನಾಶಕಗಳನ್ನು ಕೂಡ ನಾವು ಶಿಫಾರಸು ಮಾಡಿದ್ದೇವೆ. ಸೊ ಅದರಲ್ಲಿ ಸೂಡೋಮೋನಸ್ ಫ್ಲೋರೋಸೆನ್ಸ್ ಆಗಿರ್ಬೋದು, ಬೆಸಿಲಸ್ ಸಬ್ಸ್ಟಿಲಿಸ್ ಆಗಿರ್ಬೋದು, ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ಅಥವಾ ಎರಡನ್ನು ಆಲ್ಟರ್ನೇಟ್ ಆಗಿ ನೀವು ಒಂದು 3-4 ಬಾರಿ ಸಿಂಪರಣೆ ಮಾಡಿದರೆ ಇದನ್ನು ತಕ್ಕ ಮಟ್ಟಿಗೆ ಹತೋಟಿ ಮಾಡ್ಬೋದು, ಆಮೇಲೆ ಇದು ಬರದೇ ಇರೋ ಥರ ಪ್ರಿವೆಂಟ್ ಮಾಡ್ಬೋದು. ಸೊ ಇದನ್ನು ನಾವು ಬಿಟ್ಟರೆ ಇನ್ನು ರಾಸಾಯನಿಕವಾಗಿ ಯಾವ ರೀತಿ ಇದನ್ನು ಹತೋಟಿ ಮಾಡ್ಬೇಕಂತ ನಾವು ಹೋದರೆ, ಸೊ ಇದನ್ನು ನಿಮಗೆಲ್ಲರಿಗೂ ಗೊತ್ತು, ದ ಬೆಸ್ಟ್ ಪ್ರಿವೆಂಟ್ ಅಂದರೆ ಬರದೇ ಇರೋ ಥರ ಮಾಡಬೇಕಪ್ಪ ಅಂದರೆ, ನಾವು ಈ ಬೋಡೋ ದ್ರಾವಣ ಅಂತ ಏನು ಕರಿತೀವಿ. ಸೊ ಆ ಬೋಡೋ ದ್ರಾವಣನ ವೈಜ್ಞಾನಿಕವಾಗಿ ನಾವು ಕರೆಕ್ಟಾಗಿ ತಯಾರು ಮಾಡಿಕೊಂಡು ಕರೆಕ್ಟು ಜೂನ್ ತಿಂಗಳಲ್ಲಿ ಮೊದಲನೇ ಸಿಂಪರಣೆನ ಕೊಡಬೇಕು, ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಎರಡನೇ ಸಿಂಪರಣೆನ ಕೊಡಬೇಕು. ಆಮೇಲೆ ನಂತರ ಏನು ಮಾಡಬೇಕಪ್ಪ ಅಂದರೆ, ನಾವೇನು ಶಿಫಾರಸು ಮಾಡಿದ್ದೀವಿ ಅಂದರೆ, ಈ ಪ್ರೊಪಿಕೊನೋಜಲ್ ಅಂತ ಒಂದು ಕೆಮಿಕಲ್ ಇದೆ ಫಂಗಿಸೈಡು, ಸೊ ಅದನ್ನು 1 ml 1 liter ನೀರಿಗೆ ಜೊತೆಗೆ ಗಮ್, ಸೊ ಅದನ್ನು ಬೆರೆಸಿ ನೀವು ಎಲೆಗಳಿಗೆ ಮತ್ತು ಹಿಂಗಾರಕ್ಕೆ ಎರಡಕ್ಕೂ ನೀವು ಸಿಂಪರಣೆ ಮಾಡ್ಬೋದು. ಸೊ ಈ ಸಿಂಪರಣೆ ಮಾಡಿ ಒಂದು 15 ದಿನದಿಂದ 20 ದಿನ ನಂತರ ಈ ಪ್ರಾಪಿನೆಬ್ ಅಂತ ಒಂದು ಶಿಲೀಂಧ್ರನಾಶಕ ಇದೆ, ಸೊ ಅದನ್ನು ನೀವು 2 gram 1 liter ನೀರಿಗೆ ಜೊತೆಗೆ ಗಮ್ಮನ್ನು ಹಾಕ್ಕೊಂಡು ಸಿಂಪರಣೆ ಮಾಡ್ಬೋದು. ಸೊ ಇನ್ನೂ ಏನಾದರೂ ಸ್ವಲ್ಪ ರೆಸಿಡ್ಯೂ ಉಳಿದಿತ್ತಪ್ಪ, ಇನ್ನೂ ರೋಗ ಸ್ವಲ್ಪ ಮಟ್ಟಿಗೆ ಹತೋಟಿ ಆಗ್ತಾ ಇಲ್ಲಪ್ಪ ಅಂದರೆ, ನೀವು 3ನೇ ಸಿಂಪರಣೆನೂ ಕೂಡ ಮಾಡ್ಬೋದು. ಸೊ 3ನೇ ಸಿಂಪರಣೆ ಮಾಡಬೇಕಪ್ಪ ಅಂದರೆ 2 chemical ಆಪ್ಷನ್ ಇರ್ತವೆ ನಿಮಗೆ. ಒಂದು ಎಕ್ಸಾಕ್ವೋನೋಜಲ್ ಅಂತ ಒಂದಿದೆ, ಅದನ್ನು 1 ml 1 liter ನೀರಿಗೆ ಹಾಕ್ಕೊಂಡು ಜೊತೆಗೆ ಗಮ್ ಹಾಕ್ಕೊಂಡು ಸಿಂಪರಣೆ ಮಾಡಿರಿ. ಸೊ ಇಲ್ಲಪ್ಪ ಅಂದರೆ, ಈ ಕಾರ್ಬಾಂಡೈಜಿಯಂ ಪ್ಲಸ್ ಮ್ಯಾಂಕೋಜಬ್ ಅಂತ ಕರಿತೇವೆ, ಅದು ಸಾಪ್ ಅಂತ ನೀವು ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಅದನ್ನು 2 gram 1 liter ನೀರಿಗೆ ಹಾಕ್ಕೊಂಡು ಜೊತೆಗೆ

0: ಗಮ್ ಹಾಕ್ಕೊಂಡು ಚೆನ್ನಾಗಿ ಎಲೆ ಮತ್ತು ಹಿಂಗಾರಕ್ಕೆ ಸಿಂಪಡಣೆ ಮಾಡೋದ್ರಿಂದ ಈ ರೋಗನ ನಾವು ಸಂಪೂರ್ಣವಾಗಿ ಹತೋಟಿ ಮಾಡ್ಬೋದು.
1: ಅದಕ್ಕೆ ಈ ರೋಗನಾಶಕಗಳನ್ನು ಒಂದೇ ರೀತಿಯ ರೋಗನಾಶಕಗಳನ್ನು ಬಳಸಬೇಕು ಅಥವಾ ಬದಲಾವಣೆ ಮಾಡ್ಕೊಳ್ಳೋದ್ರೆ ಒಳ್ಳೇದ?
0: ಈಗ ಈ ಪ್ರಾಪಿಕೋನೋಜಲ್ ಅಂದರೆ ಅಜೋಲ್ ಗ್ರೂಪ್ಸ್ ಅಂತ ಇರುತ್ತೆ ಸರ್, ಅದನ್ನು ನಾವು ಈ ಪ್ರಾಪಿಕೋನೋಜಲ್ ಸಿಂಪಡಣೆ ಮಾಡಿ ನೆಕ್ಸ್ಟ್ ಮತ್ತು ಪ್ರಾಪಿಕೋನೋಜಲ್ ಸಿಂಪಡಣೆ ಮಾಡಿದರೆ ಅಲ್ಲಿ ಏನಾಗುತ್ತೆ ಅಂದರೆ ಈ ಜೀವಾಣುಗಳಲ್ಲಿ ಈ ಅದನ್ನು ರೋಗ ನಿರೋಧಕ ಶಕ್ತಿ ತನ್ನಿಂದ ತಾನೇ ಬಂದ್ಬಿಡುತ್ತೆ ಸರ್. ಸೊ ಹಾಗಾಗಿ ನಾವೇನು ಮಾಡಬೇಕು, ಒಂದೇ ರೀತಿಯ ಶಿಲೀಂದ್ರನಾಶಕಗಳನ್ನು ನಾವು ಬಳಸಬಾರ್ದು. ಸೊ ಒಂದು ಈ ಅಜೋಲ್ ಗ್ರೂಪ್ಸ್ ಅಂದರೆ ಈ ಪ್ರಾಪಿಕೋನೋಜಲ್ ನಾವು ಸಿಂಪಡಣೆ ಮಾಡಿದ್ದೇವಪ್ಪ ಅಂದರೆ ನೆಕ್ಸ್ಟ್ ಅದು ಬೇರೆ ಈ ಪ್ರಾಪಿನೆಬ್ ಆಗಿರ್ಬೋದು ಅಥವಾ ಈ ಕಾರ್ಬಾಂಡೈಜಿಯಮ್ ಪ್ಲಸ್ ಮ್ಯಾಂಕೋಜಬ್ ಇದನ್ನು ಬೇರೆ ಚೇಂಜ್ ಮಾಡಿ ನಂತರ ಮತ್ತೆ ಅಜೋಲ್ ಗ್ರೂಪ್ಸ್ನ ಸಿಂಪಡಣೆ ಮಾಡೋದ್ರಿಂದ ಏನಾಗುತ್ತೆ ಅದರಲ್ಲಿ ರೆಸಿಸ್ಟೆನ್ಸ್ ಬಿಲ್ಡಪ್ ಆಗಲ್ಲ. ಸೊ ನಾವು ಸಿಂಪಡಣೆ ಮಾಡಿದ ತಕ್ಕಂಗೆ ಅದು ಎಫೆಕ್ಟಿವ್ ಕಂಟ್ರೋಲ್. ಜೊತೆಗೆ ಈ ಒಂದು ಎಲೆ ಚುಕ್ಕಿ ಆಗಿರ್ಬೋದು ಯಾವುದೇ ರೋಗ ಆಗಿರ್ಬೋದು ನಾವು ಇಮ್ಯುನಿಟಿ ಗಿಡದ ಒಂದು ಇಮ್ಯುನಿಟಿನ ರೋಗ ನಿರೋಧಕ ಶಕ್ತಿನ ಬೂಸ್ಟ್ ಅಂದರೆ ಉತ್ತೇಜನೆ ಮಾಡೋದು ಭಾಳ ಮುಖ್ಯ. ಸೊ ಅದಕ್ಕಾಗಿ ಶಿಫಾರಸಿತ ಪ್ರಮಾಣ ನಾವೇನು ವಿಶ್ವವಿದ್ಯಾಲಯ ಆಗಿರ್ಬೋದು ಸಂಶೋಧನಾ ಕೇಂದ್ರಗಳಾಗಿರ್ಬೋದು ಏನು ನಾವು ಶಿಫಾರಸು ಮಾಡಿರ್ತೇವೆ ಅಷ್ಟು ಪ್ರಮಾಣದ ಸಾರಜನಕ ರಂಜಕ ಪೊಟ್ಯಾಷ್ ಜಿಂಕು ಬೋರಾನ್ ಮ್ಯಾಗ್ನೀಸಿಯಂ ಸಲ್ಫೇಟ್ ಇವುಗಳನ್ನು ವರ್ಷದಲ್ಲಿ ಎರಡು ಬಾರಿ ಕೊಡ್ತಾ ಬಂದ್ರಪ್ಪ ಅಂದರೆ ಸೊ ಆ ಗಿಡದಲ್ಲಿ ಏನಾಗುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ, ಆಮೇಲೆ ರೋಗನ ತಡ್ಕೊಳ್ತಕ್ಕಂಥ ಒಂದು ಸಾಮರ್ಥ್ಯ ಬರುತ್ತೆ. ಸೊ ಆವಾಗ ನೀವು ಈ ಒಂದು ಎಲೆ ಚುಕ್ಕೆ ರೋಗನ ಆರಾಮಾಗಿ ನಿಯಂತ್ರಣದಲ್ಲಿ ಇಡ್ಬೋದು ಸರ್.
1: ಬಹುಶಃ ಸಾಮಾನ್ಯವಾಗಿ ಈಗ ಹೆಚ್ಚು ನಿಗಾ ವಹಿಸದೇ ಇರುವಂತಹ ತೋಟಗಳು ಅಥವಾ ನೆಗ್ಲೆಕ್ಟೆಡ್ ಗಾರ್ಡನ್ಸ್ ಅಂತ ಹೇಳ್ತೀವಲ್ಲ, ಇಂಥಲ್ಲಿ ಈ ರೋಗಗಳ ಬಾಧೆಯೂ ಕೂಡ ಜಾಸ್ತಿ ಅಂತ ಕೇಳಿದ್ವಿ, ನಿಜವಾ ಇದು?
0: ಹೌದು ಸರ್, ಹೌದು ಸರ್. ಅವರು ಏನಾದರೂ ಇದನ್ನು ಹತೋಟಿ ಮಾಡಲಿಲ್ಲಪ್ಪ ಅಂದರೆ ಅದು ಏನಾಗುತ್ತೆ ಅದರದ್ದು ಒಂದು ತೀವ್ರತೆ ಜಾಸ್ತಿ ಆಗ್ತಾ ಇರುತ್ತೆ. ಆಮೇಲೆ ಇದು ಈ ಒಂದು ರೋಗಾಣದ್ದು ಏನು ನಾನು ಆವಾಗಲೇ ಹೇಳಿದ್ದೆ ಕೊಲೆಟ್ರೈಕಮ್ ಸ್ಪೀಸೀಸ್ದು ಸರ್, ಇದು ನಾರ್ಮಲ್ಲಾಗಿ ಗಾಳಿ ಬೀಸದೇ ಇರೋ ಸಮಯದಲ್ಲೇ 5 ಮೀಟರ್ ಒಂದು ಗಿಡದಿಂದ ಒಂದು ಗಿಡಕ್ಕೆ ಸ್ಪ್ರೆಡ್ ಆಗುತ್ತೆ ಇದರ ಸ್ಪೋರ್ಸ್. ಸೊ ಮೀಡಿಯಮ್ ಆಗಿ ಗಾಳಿ ಬೀಸ್ತಪ್ಪ ಅಂದರೆ 10 ಮೀಟರ್ ತನಕ ಸ್ಪ್ರೆಡ್ ಆಗುತ್ತೆ, ಜೋರಾಗಿ ಗಾಳಿ ಬೀಸ್ತಪ್ಪ ಅಂದರೆ ಅದು 15-20 ಮೀಟರ್ ತನಕ ಸ್ಪ್ರೆಡ್ ಆಗುತ್ತೆ. ಸೊ ಹಾಗಾಗಿ ಸೊ ನಿಮ್ಮ ಸುತ್ತಮುತ್ತಲಿನಲ್ಲಿ ಯಾವುದಾದ್ರೂ ಅಡಿಕೆ ತೋಟದ ಎಲೆ ಚಿಕ್ಕೆ ಬಾಧೆ ತೀವ್ರಗೊಂಡು ಅವರು ಹತೋಟಿ ಕ್ರಮ ತಗೊಳ್ಳಿಲ್ಲಪ್ಪ ಅಂದರೆ ಅಂಥವ್ರಿಗೆ ನೀವು ತಿಳಿ ಹೇಳಿ ಅವರಿಗೆ ಸಿಂಪಡಣೆ ಮಾಡಿರಿ ಅಂತ ಹೇಳ್ಬೇಕಾಗುತ್ತೆ. ಸೊ ಅವ್ರು ಸಿಂಪಡಣೆ ಮಾಡಿಲ್ಲ ಅಂದರೆ ಏನಾಗುತ್ತೆ, ಸೊ ಅದು ನಿಮ್ಮ ತೋಟಕ್ಕೆ ಬರತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಈ ಒಂದು ಏನು ಯಾರು ನಿಯಂತ್ರಣ ಮಾಡ್ತಾ ಇರಲ್ಲೋ ಅಂತ ರೈತರಿಗೆ ನೀವು ಸ್ವಲ್ಪ ತಿಳಿ ಹೇಳಿ ಅವರಿಗೆ ಕೆಲವೊಂದು ಈ ರೋಗನ ಹತೋಟಿ ಮಾಡ್ತಕ್ಕಂಥ ನಿಯಂತ್ರಣ ಕ್ರಮಗಳನ್ನು ಹೇಳಿಕೊಡೋದು ಭಾಳ ಉತ್ತಮ ಸರ್.
1: ಈಗ ಬೇರೆ ಬೇರೆ ವಯೋಮಾನದ ಗಿಡಗಳು ಕೂಡ ತೋಟದಲ್ಲಿರ್ತವೆ, ಕೆಲವು ಇನ್ನೂ ಫಸಲು ಬಾರದೇ ಇರುವಂತಹ ಗಿಡಗಳಿರ್ಬೋದು ಅಥವಾ ಚಿಕ್ಕ ಗಿಡಗಳಿರ್ಬೋದು ಮತ್ತು ಸ್ವಲ್ಪ ವಯೋಮಾನ ಆಗಿರುವಂತಹ ಒಂದು ಗಿಡಗಳು ಕೂಡ ಇರಬಹುದು, ಎಲ್ಲದಕ್ಕೂ ಒಂದೇ ಯೂನಿಫಾರ್ಮ್ ಆಗಿ ಈ ರೋಗ ಬರ್ತದೆ ಹೇಗಿದೆ?
0: ಸೊ ಹಾಗೇನಿಲ್ಲ, ಸ್ವಲ್ಪ ಆದಷ್ಟು ಇದು ಏನಾಗುತ್ತೆ ಅಂದರೆ ಸಣ್ಣ ಗಿಡಗಳು ಮತ್ತು ಮಧ್ಯಮ ಗಿಡಗಳಲ್ಲಿ ಈ ರೋಗದ ಒಂದು ತೀವ್ರತೆ ಜಾಸ್ತಿ ಇರುತ್ತೆ ಸರ್. ಸೊ ಏನು ಜಾಸ್ತಿ ಎತ್ತರದ ಮರಗಳಲ್ಲಿ ಈ ರೋಗ ಸ್ವಲ್ಪ ನಿಧಾನವಾಗಿ ಸ್ಪ್ರೆಡ್ ಆಗಿದೆ. ಬಟ್ ನಾವು ಒಂದು ಏನು ಕ್ಷೇತ್ರ ನಾವು ಹೋಗಿ ವಿಸಿಟ್ ಪರಿಶೀಲನೆ ಮಾಡಿದಾಗ ನಮಗೇನು ಕಂಡು ಬಂದಿದೆ ಅಂದರೆ ಈ ಮಧ್ಯಮ ಗಾತ್ರ ಮತ್ತು ಸ್ವಲ್ಪ ಸಣ್ಣ ಗಾತ್ರದ ಗಿಡಗಳಲ್ಲಿ ಈ ಒಂದು ರೋಗದ ತೀವ್ರತೆ ಜಾಸ್ತಿ ಇದೆ. ಹಾಗಂತ ಎತ್ತರ ಗಿಡಗಳಲ್ಲಿ ಬರಲ್ಲ ಅಂತೇನೆಲ್ಲ ಬರುತ್ತೆ, ಬಟ್ ಏನಪ್ಪ ಅಂದರೆ ಸ್ವಲ್ಪ ತೀವ್ರತೆ ಆ ಒಂದು ಗಿಡಗಳಲ್ಲಿ ಕಡಿಮೆ ಇದೆ ಸರ್.
1: ಈಗ ಬಾಧಿತವಾಗಿರುವಂತಹ ಗಿಡದ ಭಾಗಗಳನ್ನು ಕತ್ತರಿಸಿ ತೆಗಬೇಕು ಅಂತ ಹೇಳಿದ್ರೆ ಇದರ ಒಂದು ಸ್ವಚ್ಛತೆಯ ಒಂದು ಪ್ರಾಮುಖ್ಯತೆ ಏನು, ಹೇಗೆ ಮಾಡಬೇಕು ಇದನ್ನು?
0: ಸರ್, ಬಾಧಿತ ಅಂದರೆ ಕಂಪ್ಲೀಟಾಗಿ ಎಲೆ ಚುಕ್ಕೆ ರೋಗ ಬಂದು ಏನು ಒಣಗಿರುತ್ತಲ್ಲ ಸೊ ಅಂಥ ಎಲೆಗಳನ್ನಷ್ಟೇ ನೀವು ಏನು ಮಾಡಬೇಕಪ್ಪ ಅಂದರೆ ಕತ್ತರಿಸಿ ಅದನ್ನು ನಿಮ್ಮ ಒಂದು ತಾಕಿನಿಂದ ದೂರದಲ್ಲಿ ಒಂದು ಗುಡ್ಡೆ ಥರ ಮಾಡಿ ಅದನ್ನು ಸುಟ್ಟಾಕ್ಬೇಕು, ಗುಂಡಿ ಹಾಕಿ ಮುಚ್ಚಬೇಕು. ಸೊ ಇದು ಭಾಳ ಒಂದು ಪ್ರಮುಖವಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಸರ್. ಸೊ ಇದನ್ನು ನೀವು ಮಾಡಲಿಲ್ಲಪ್ಪ ಅಂದರೆ ಏನಾಗುತ್ತೆ ಅದರಲ್ಲಿ ಆ ಒಂದು ಶಿಲೀಂಧ್ರಗಳ ಒಂದು ಏನಿರುತ್ತೆ ಸಂಖ್ಯೆ ಜಾಸ್ತಿ ಇರುತ್ತೆ, ನಾವು ಸಿಂಪಡಣೆ ಮಾಡಿದಾಗ ಎಲ್ಲ ಶಿಲೀಂಧ್ರಗಳು ಅಲ್ಲಿ ನಿಯಂತ್ರಣಕ್ಕೆ ಬರಲ್ಲ. ಸೊ ನಾವು ಈ ಥರ ಸ್ಯಾನಿಟೇಷನ್ ಈ ಸ್ವಚ್ಛತೆ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಏನಾಗುತ್ತೆ ಅಲ್ಲೇ ನಾವು ಒಂದು 30% ಈ ರೋಗನ ಹತೋಟಿ ಮಾಡಿದಂಗೆ ಆಗುತ್ತೆ ಸರ್.
1: ಈಗ ರೋಗ ಪೀಡಿತವಾದಂಥ ಒಂದು ಮರ ಸತ್ತು ಹೋಯಿತು ಮುರಿದು ಬಿತ್ತು ಅಂತ ಇಟ್ಕೊಳ್ಳಿ, ಅಂಥ ಜಾಗದಲ್ಲಿ ಮರು ನಾಟಿ ಮಾಡುವುದಿದ್ರೆ ತಕ್ಷಣವೇ ನಾಟಿ ಮಾಡ್ಬೋದು ಅಥವಾ ಅದಕ್ಕೇನಾದರೂ ಉಪಚಾರ ಏನಾರು ಮಾಡಬೇಕು ಮಣ್ಣಿಗೆ? ಕೊಳೆತು ಬಿತ್ತು ಅಂತ ಇಟ್ಕೊಳ್ಳಿ,
0: ಅದು ಕೊಳೆ ರೋಗ ಬಂದು ಅದು ಬಡ್ರಾಟ್ ಅಂತ ಕರಿತೀವಿ ಸರ್, ಆ ಥರ ಆಗಿ ಬಿದ್ದ ತಕ್ಷಣ ನಾವು ಮರು ನಾಟಿ ಮಾಡ್ಬೋದು ಸರ್. ಕೆಲವೊಂದು ಪ್ರಿವೆಂಟಿವ್ ಮೆಜರ್ಸ್ ಅಂತ ಏನು ಹೇಳಿರ್ತೀವಿ, ಸೊ ಆ ಥರ ಒಂದು ಪ್ರಿವೆಂಟಿವ್ ಮೆಜರ್ಸ್ನ ತಗೊಂಡು ನಾವು ನಾಟಿ ಮಾಡ್ಬೋದು ಸರ್ ಆ ಒಂದು ಪ್ರದೇಶದಲ್ಲಿ.
1: ಬಹಳ ಸಂತೋಷ ಡಾಕ್ಟರ್ ಹರೀಶ್ ಅವರೇ. ಅಡಿಕೆ ಬೆಳೆಯಲ್ಲಿ ಬಾಧಿಸುವಂತಹ ಎಲೆ ಚುಕ್ಕೆ ರೋಗ ಹಾಗೂ ಇದರ ಒಂದು ಸಮಗ್ರ ನಿರ್ವಹಣೆಯನ್ನು ಯಾವ ರೀತಿ ಮಾಡಬೇಕು ಮತ್ತು ಸಾಮೂಹಿಕ ಜವಾಬ್ದಾರಿಯನ್ನು ಅರಿತು ಸುತ್ತಮುತ್ತಲಿನ ತೋಟದವರು ಎಲ್ಲರೂ ಕೂಡ ಈ ಒಂದು ನಿರ್ವಹಣಾ ಕ್ರಮವನ್ನು ಅನುಸರಿಸುವ ಒಂದು ಅಗತ್ಯ ಏನು ಅನ್ನೋದ್ರ ಬಗ್ಗೆಯೂ ಕೂಡ ಸಾಕಷ್ಟು ವಿಚಾರ

0: ಹಂಚಿಕೊಂಡಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ.
1: ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್.
2: ಅಡಿಕೆ ಬೆಳೆಯಲ್ಲಿ ಎಲೆಚುಕ್ಕಿ ರೋಗದ ಸಮಗ್ರ ನಿರ್ವಹಣೆ ಈ ಕುರಿತು ಸಿರ್ಸಿ ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕಾ ವಿಭಾಗದ ವಿಜ್ಞಾನಿಗಳಾದ ಡಾಕ್ಟರ್ ಹರೀಶ್ ಕೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿಎಸ್ ಪ್ರಸಾದ್. ಇದೀಗ ಕೇಳಿ ಆಹಾರದಿಂದ ಆರೋಗ್ಯ, ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು.

0: ಸ್ವಸ್ಥ ಜೀವನಕ್ಕೆ ಪೂರಕ ಸಲಹೆಗಳು.
1: ಮಕ್ಕಳಲ್ಲಿ ಪದೇ ಪದೇ ಉಂಟಾಗುವಂತಹ ಶೀತ, ನೆಗಡಿ, ದಮ್ಮು, ಉಸಿರಾಟದ ಸಮಸ್ಯೆಯನ್ನು ನಿವಾರಿಸುವುದಕ್ಕೆ ಎರಡು ಕಾಳು ಮೆಣಸು, 5-6 ನಿಂಬೆ ಹುಲ್ಲಿನ ತುಂಡುಗಳನ್ನು ಹಾಕಿ ಕುದಿಸಿ ಸೋಸಿ ಆರಿದ ನಂತರ ಜೇನುತುಪ್ಪವನ್ನು ಸೇರಿಸಿ ಕುಡಿಸ್ತಾ ಬಂದರೆ ಉತ್ತಮವಾದಂತಹ ಪರಿಣಾಮವನ್ನು ಪಡ್ಕೊಳ್ಬಹುದು. ಸ್ವಲ್ಪ ಲವಂಗ, ಕುಟ್ಟಿರುವಂತಹ ಅರಿಶಿನ ಪುಡಿ, ಕೊತ್ತಂಬರಿ ಇವುಗಳನ್ನು ನಿಂಬೆ ಹುಲ್ಲಿನ ಪೀಸ್ನೊಂದಿಗೆ ಚೆನ್ನಾಗಿ ಕುದಿಸಿ ಸೋಸಿ ಆರಿಸಿ ನಂತರ ರುಚಿಗಾಗಿ ಜೇನುತುಪ್ಪವನ್ನು ಸೇರಿಸಿ ಮಕ್ಕಳಿಗೆ ಪ್ರತಿದಿನ ನೀಡಬಹುದು. ಇಂದು ಅತಿ ತೂಕ, ಬೊಜ್ಜು ಸರ್ವೇಸಾಮಾನ್ಯವಾಗಿ ಕಂಡುಬರ್ತಾ ಇರುವಂತಹ ಸಮಸ್ಯೆ. ತೂಕವನ್ನು ಕಡಿಮೆ ಮಾಡಿಕೊಳ್ಳುವಲ್ಲಿ ಈ ಸರಳ ಕಷಾಯವು ಸಹಾಯ ಮಾಡುತ್ತದೆ. ದೇಹದ ಮೆಟಬಾಲಿಸಂ ಪ್ರಕ್ರಿಯೆಯನ್ನು ಚುರುಕುಗೊಳಿಸಿ ದೇಹದಲ್ಲಿ ಸಂಗ್ರಹವಾದಂತಹ ಬೇಡದೇ ಇರುವಂತಹ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡುವಲ್ಲಿಯೂ ಕೂಡ ನಿಂಬೆ ಹುಲ್ಲಿನ ಕಷಾಯ ಕೆಲಸ ಮಾಡುತ್ತದೆ. ಕರುಳಿನಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೀರದ ಹಾಗೆ ತಡೆಗಟ್ಟುವುದಕ್ಕೆ ಈ ಕೆಲಸವನ್ನು ಕೂಡ ಈ ಕಷಾಯವು ಮಾಡುತ್ತದೆ. ಇದೊಂದು ಡಿಟಾಕ್ಸಿ ಟೀ ರೀತಿಯಲ್ಲಿ ಕೆಲಸ ಮಾಡುತ್ತದೆ. ದೇಹದಲ್ಲಿರುವಂತಹ ವಿಷವಸ್ತುಗಳನ್ನು ಹೊರಹಾಕುವುದಕ್ಕೆ ನಿಯಮಿತ ಸೇವನೆ ಸಹಕಾರಿ. ಲೆಮನ್ ಗ್ರಾಸ್ ಅಥವಾ ಮಜ್ಜಿಗೆ ಹುಲ್ಲು, ಇದರ ಎಣ್ಣೆ ಮಾರುಕಟ್ಟೆಗಳಲ್ಲಿ ಲಭ್ಯ ಇರುತ್ತದೆ. ಲೆಮನ್ ಗ್ರಾಸ್ ಟೀಯನ್ನು ಕುಡಿಯುವುದರಿಂದ ಇದರಲ್ಲಿರುವಂತಹ ಎಣ್ಣೆಯ ಅಂಶವು ಹೊಟ್ಟೆಯ ಒಳಪದರಕ್ಕೆ ಒಂದು ಪದರವನ್ನು ನಿರ್ಮಿಸಿ ಇಂಟರ್ನಲ್ ಬ್ಲೀಡಿಂಗ್ ಆಗದ ಹಾಗೆ ತಡೆಯಬಲ್ಲದು. ಊಟದ ನಂತರ ಈ ಕಷಾಯವನ್ನು ಸೇವಿಸುವುದರಿಂದ ಜೀರ್ಣಕ್ರಿಯೆಯು ಸರಾಗವಾಗಿ ಆಗುವುದಕ್ಕೆ ಸಹಕಾರಿಯಾಗುತ್ತದೆ. ಇದರಲ್ಲಿರುವಂತಹ ಸಿಟ್ರಲ್ ಮತ್ತು ಗಾರ್ನಿಯಲ್ ಎನ್ನುವಂತಹ ಸಂಯುಕ್ತಗಳು ಕ್ಯಾನ್ಸರ್ ಕಣಗಳ ವಿರುದ್ದ ಹೋರಾಡುವಂತಹ ವಿಶೇಷ ಶಕ್ತಿಯನ್ನು ಹೊಂದಿದೆ. ಇಷ್ಟೆಲ್ಲ ಉಪಯುಕ್ತ ನಿಂಬೆ ಹುಲ್ಲನ್ನು ನಾವು ನೆಟ್ಟು ಬೆಳೆಸಬೇಕು, ಅಡುಗೆಯಲ್ಲಿ ಬಳಸಬೇಕು. ಜೀರ್ಣಕ್ರಿಯೆಗೆ ಪನೀರ್. ಪಾಲಕ್ ಪನೀರ್ ಎನ್ನುವಂತಹದ್ದು ನಮಗೆಲ್ಲರಿಗೂ ಬಹಳ ಇಷ್ಟವಾದಂತಹ ಆಹಾರ ಪದಾರ್ಥ. ಇದರಲ್ಲಿ ಮುಖ್ಯವಾಗಿ ಬಳಸಿದಂತಹ ಪಾಲಕ್ ಮತ್ತು ಪನೀರ್ ಅನೇಕ ಆರೋಗ್ಯ ಸಹಕಾರಿ ಗುಣಗಳನ್ನು ಹೊಂದಿರುವಂತಹ ಪದಾರ್ಥಗಳಾಗಿವೆ. ಪನೀರ್ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಅನ್ನು ಹೊಂದಿರುವಂತಹ ಪದಾರ್ಥವಾಗಿದೆ. ಯಾವ ಮೂಲದಿಂದ ಪನೀರನ್ನು ತಯಾರಿಸಿದ್ದೇವೆಯೋ ಅದರ ಮೇಲೆ ಪನೀರ್ನ ಪೋಷಕಾಂಶಗಳ ಪ್ರಮಾಣ ನಿರ್ಧಾರಿತವಾಗುತ್ತದೆ. ಉದಾಹರಣೆಗೆ ಪನೀರನ್ನ ಕೆನೆ ಇರುವ ಹಾಲಿನಿಂದ ಸಂಶ್ಲೇಷಿಸಿ ತಯಾರಿಸಿದ್ದೇ ಆದರೆ ಪನೀರ್ನಲ್ಲಿ ಒಳ್ಳೆಯ ಪ್ರಮಾಣದ ಕೊಬ್ಬು ಕೂಡ ಲಭ್ಯವಾಗುವುದಕ್ಕೆ ಸಾಧ್ಯವಾಗುತ್ತದೆ. ಕಬ್ಬಿಣವನ್ನು ಹೊರತುಪಡಿಸಿ ಸಾಕಷ್ಟು ಪೋಷಕಾಂಶಗಳು ಪನೀರ್ನಲ್ಲಿರುತ್ತವೆ. ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಅನ್ನು ಕೂಡ ಪನೀರ್ ಹೊಂದಿದೆ. ಹಲ್ಲು ಮತ್ತು ಮೂಳೆಗಳ ಬಲವರ್ಧನೆಗೆ ಪನೀರ್ ಸಹಕಾರಿ. ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಹತ್ತದಲ್ಲಿ ಇಡುವುದಕ್ಕೆ ಪನೀರ್ ಸಹಾಯ ಮಾಡುತ್ತದೆ. ದೇಹದ ರಕ್ಷಣಾ ವ್ಯವಸ್ಥೆ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಕ್ಕೆ ಪನೀರ್ ಅನುಕೂಲಕಾರಿ. ಇದರಲ್ಲಿ ಪೊಟ್ಯಾಸಿಯಂ ಇರುವುದರಿಂದ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು. ರಕ್ತ ಸಂಚಾರವನ್ನು ಸರಾಗಗೊಳಿಸುತ್ತದೆ. ಜೊತೆಯಲ್ಲಿ ಅಧಿಕ ರಕ್ತದ ಒತ್ತಡವನ್ನು ನಿಯಂತ್ರಣದಲ್ಲಿ ಇಡುವುದಕ್ಕೆ ಪನೀರ್ ನೆರವಾಗುತ್ತದೆ. ಜೀರ್ಣಕ್ರಿಯೆಯನ್ನು ಸರಾಗಗೊಳಿಸಲು ಪನೀರ್ ಸಹಕಾರಿ. ಉತ್ತಮ ಫೋಲೇಟ್ ಅನ್ನು ಮೂಲವಾಗಿರುವುದರಿಂದ ಗರ್ಭವತಿಯರು ಆರೋಗ್ಯಕ್ಕೆ ಪನೀರ್ ಉತ್ತಮ. ತೂಕವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕೆ ಇಚ್ಛಿಸುವವರಿಗೆ ಪನೀರನ್ನು ಬಳಕೆ ಮಾಡಬಹುದು. ಪನೀರನ್ನು ಪಾಲಕ್ನ ಜೊತೆ ಸೇವಿಸುವುದರಿಂದ ಪಾಲಕ್ನಲ್ಲಿ ಹೇರಳವಾಗಿರುವಂತಹ ಪೋಷಕಾಂಶಗಳೆಲ್ಲವೂ ದೊರೆಯುವುದಕ್ಕೆ ಸಾಧ್ಯವಾಗುತ್ತದೆ. ಮಕ್ಕಳ ಆರೋಗ್ಯವರ್ಧನೆಗೆ ಮತ್ತು ಬೆಳವಣಿಗೆಗೆ ಅನುಕೂಲಕಾರಿ ಪದಾರ್ಥ ಇದಾಗಿದೆ.

ಡಾಕ್ಟರ್ ವೆಂಕಟರಮಣ ಹೆಗಡೆ ಶಿರಸಿ.

0: ಇದೀಗ ಕೇಳಿ ಕೃಷಿ ಮಾಹಿತಿ.
1: ಭೂಮಿ ತಾಯಿಯ ಕರಳು, ರೈತನ ಮಿತ್ರ, ಪ್ರಕೃತಿಯ ನೇಗಿಲು, ಹೀಗೆ ಹಲವಾರು ಹೆಸರುಗಳಿಂದ ಕರೆಯಲ್ಪಡುವ ಎರೆಹುಳು ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಯನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ.

ಲಾಗುತ್ತೆ. ಎರೆಹುಳುಗಳು ಭೂಮಿಯ ಮೇಲ್ಪದರದಲ್ಲಿ ಸಿಗುವ ಸಾವಯವ ತ್ಯಾಜ್ಯ ಪದಾರ್ಥಗಳನ್ನು ಮಣ್ಣಿನಲ್ಲಿ ಸೇರಿಸಿ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸೋದಲ್ಲದೆ ಮಣ್ಣನ್ನು ಕೊರೆದು ನಿರಂತರವಾಗಿ ಪದರಗಳ ಮಿಶ್ರ ಮಾಡೋದ್ರಿಂದ ಮಣ್ಣಿನಲ್ಲಿನ ಗಾಳಿಯಾಡುವಿಕೆ ಮತ್ತು ನೀರು ಬಸಿಯುವಿಕೆ ವೃದ್ಧಿಗೊಂಡು ಬೆಳೆಗಳ ಬೇರುಗಳು ಸಮೃದ್ಧಿಯಾಗಿ ಬೆಳೆಯಲು ಸಹಕಾರಿಯಾಗುತ್ತೆ. ಈ ಎರೆಹುಳು ಗೊಬ್ಬರದಲ್ಲಿ ಮುಖ್ಯ ಪೋಷಕಾಂಶಗಳಾದ ಸಾರಜನಕ, ರಂಜಕ, ಪೊಟ್ಯಾಶ್ ಹಾಗೂ ಲಘು ಪೋಷಕಾಂಶಗಳಾದ ತಾಮ್ರ, ಕಬ್ಬಿಣ, ಸತು, ಮ್ಯಾಂಗನೀಸ್ ಮತ್ತು ಸೂಕ್ಷ್ಮ ಜೀವಿಗಳಾದ ಶಿಲೀಂಧ್ರ, ಬ್ಯಾಕ್ಟೀರಿಯಾ ಇವುಗಳೆಲ್ಲ ಇರೋದು ಅಲ್ಲದೆ ಇದು ಬೆಳೆ ಪ್ರಚೋದಕ ಪದಾರ್ಥಗಳಾದ ಜಿಬ್ಬರ್ಲಿನ್, ಸೈಟೋಕೈನಿನ್, ಎನ್ಎಎ ಹಾಗೂ ಆಂಟಿಬಯೋಟಿಕ್ಸ್ ವಸ್ತುಗಳನ್ನು ಹೊಂದಿರೋದ್ರಿಂದ ಎರೆಹುಳು ಗೊಬ್ಬರ ಬೆಳೆಗಳಿಗೆ ಸತ್ವಭರಿತ ಸಂಪೂರ್ಣ ಸಾವಯವ ಗೊಬ್ಬರವಾಗಿದೆ. ನಮ್ಮ ಭಾರತ ದೇಶದಲ್ಲಿ ಸುಮಾರು 350 ಗುಂಪಿಗೆ ಸೇರಿರುವ ಎರೆಹುಳುಗಳು ಕಾಣಸಿಗತ್ವೆ. ಆದರೆ ಎರೆಹುಳು ಸಾಕಣೆ ಮತ್ತು ಎರೆಗೊಬ್ಬರ ತಯಾರಿಕೆಯ ದೃಷ್ಟಿಯಿಂದ 3 ಜಾತಿಯ ಎರೆಹುಳುಗಳು ಬಹಳ ಪ್ರಮುಖ. ಯುಡ್ರಿಲಸ್ ಯುಜೇನಿಯಾ ಈ ಜಾತಿಯ ಎರೆಹುಳುಗಳು ಕಂದು ಬಣ್ಣವನ್ನು ಹೊಂದಿದ್ದು ಇವುಗಳನ್ನು ಆಫ್ರಿಕಾದ ನಿಶಾಚರಿ ಎಂದು ಕರೆಯುತ್ತಾರೆ. ಐಸಿನಿಯಾ ಫೆಕ್ಟಿಡಾ ಈ ಜಾತಿಯ ಎರೆಹುಳುಗಳು ಕೆಂಪು ಅಥವಾ ನೇರಳೆ ಬಣ್ಣದಿಂದ ಕೂಡಿದ್ದು ಇವುಗಳನ್ನು ಟೈಗರ್ ಹುಳು ಅಥವಾ ಯುರೋಪಿಯನ್ ಹುಳು ಎಂದು ಕರೆಯುತ್ತಾರೆ. ಪೆರಿಯೋನಿಕ್ಸ್ ಎಕ್ಸ್ಕವೇಟಸ್ ಈ ಜಾತಿಯ ಎರೆಹುಳು ನೀಲಿ ಬಣ್ಣದ ದೇಹ ಹೊಂದಿದ್ದು ಇವುಗಳನ್ನು ಗಾಳದ ಹುಳು ಎಂದು ಕರೆಯಲಾಗುತ್ತೆ. ಈ ಎರೆಹುಳುಗಳು ಎಲುಬಿಲ್ಲದ ನಿಶಾಚರಿ ಪ್ರಾಣಿಗಳು, ಸಾಮಾನ್ಯವಾಗಿ ಬೆಳಕನ್ನ ದ್ವೇಷಿಸುತ್ತವೆ. ಎರೆಹುಳುವಿನ ದೇಹದಲ್ಲಿ ತಲೆಯ ಸಮೀಪವಿರುವ ಕ್ಲೈಟೆಲಮ್ ಎಂಬ ಬಳೆಯಾಕಾರದ ಭಾಗವು ಸ್ಪಷ್ಟವಾಗಿ ಗೋಚರಿಸಿದಾಗ ಮಾತ್ರ ಅದು ಪ್ರೌಢಾವಸ್ಥೆಯನ್ನ ತಲುಪಿದೆ ಎಂದು ಖಚಿತಪಡಿಸಿಕೊಳ್ಳಬಹುದು. ಈ ಎರೆಹುಳುಗಳು ದ್ವಿಲಿಂಗಿ ಜೀವಿಯಾಗಿದ್ದರೂ ಕೂಡ ಸಂತಾನಾಭಿವೃದ್ಧಿ ಮಾಡಲು ಎರಡು ಎರೆಹುಳುಗಳ ಸಂಯೋಗ ಅವಶ್ಯಕ. ಕೆಲವೊಂದು ಪ್ರಭೇದಗಳಲ್ಲಿ ಸಂಯೋಗವಿಲ್ಲದೆ ಸಂತಾನ ಉತ್ಪತ್ತಿ ಆಗುವುದು ಕಂಡುಬಂದಿದೆ. ಸಂಯೋಗಗೊಂಡ ಒಂದು ವಾರದಲ್ಲಿ ಪ್ರೌಢ ಹುಳುಗಳು ಮೊಟ್ಟೆಗಳನ್ನು ಇಡಲು ಪ್ರಾರಂಭಿಸುತ್ತವೆ. ಈ ಮೊಟ್ಟೆಗಳು ಸಾಮಾನ್ಯವಾಗಿ ಹಳದಿ ಬಣ್ಣದಿಂದ ಕೂಡಿದ್ದು ಕೊತ್ತಂಬರಿ ಬೀಜಗಳಂತೆ ಕಾಣುತ್ತವೆ. ಪ್ರತಿಯೊಂದು ಎರೆಹುಳು ತನ್ನ 2-3 ವರ್ಷ ಜೀವಿತದ ಅವಧಿಯಲ್ಲಿ ಸುಮಾರು 120-300 ಕೋಶಗಳನ್ನು ಇಡುತ್ತವೆ. ಪ್ರತಿಯೊಂದು ಕೋಶದಲ್ಲಿ 4-5 ಭ್ರೂಣಗಳಿದ್ದು 2-3 ವಾರಗಳ ನಂತರ ಸರಾಸರಿ 2-4 ಮರಿಹುಳುಗಳು ಕೋಶದಿಂದ ಹೊರಬರುತ್ತವೆ. ಇನ್ನು ಎರೆಗೊಬ್ಬರವನ್ನ ಹಲವಾರು ಪದ್ಧತಿಗಳಲ್ಲಿ ತಯಾರಿಸಬಹುದು. ಶ್ರೇಷ್ಠ ದರ್ಜೆಯ ಗೊಬ್ಬರವನ್ನ ತಯಾರಿಸೋದಾಗಿದ್ರೆ ಆಯತಾಕಾರದ ಗುಂಡಿ ಮಾದರಿಯ ಅಥವಾ ಕಲ್ಲಿನಿಂದ ನಿರ್ಮಿಸಿರುವ ತೊಟ್ಟಿಯಾಗಿದ್ರೆ ತೊಟ್ಟಿಯ ಅಳತೆ 10-12 ಅಡಿ ಉದ್ದ, 3 ಅಡಿ ಅಗಲ ಹಾಗೂ 2-3 ಅಡಿ ಆಳ ಇರಬೇಕು. ಆಯತಾಕಾರದ ಮಣ್ಣಿನ ಅಥವಾ ಸಿಮೆಂಟಿನ ಅಥವಾ ಕೆಂಪು ಕಲ್ಲಿನ ಇಟ್ಟಿಗೆಯ ತೊಟ್ಟಿಯಾಗಿದ್ರೆ ತೊಟ್ಟಿಯ ವಿನ್ಯಾಸದ ಅಳತೆ 8-12 ಅಡಿ ಉದ್ದ, 3 ಅಡಿ ಅಗಲ, 2.5-3 ಅಡಿ ಆಳ ಇರಬೇಕಾಗತ್ತೆ. ಇನ್ನು ಎರೆಗೊಬ್ಬರ ಚೀಲದ ಪದ್ಧತಿಯಲ್ಲಿ ಮಾಡೋದಾಗಿದ್ರೆ ಖಾಲಿ ಜಾಗಗಳಲ್ಲಿ 12 ಅಡಿ ಉದ್ದ, 4 ಅಡಿ ಅಗಲ, 2 ಅಡಿ ಆಳ ಅಳತೆಯ ಎರೆಗೊಬ್ಬರದ ಚೀಲಗಳನ್ನು ಉಪಯೋಗಿಸಿಕೊಂಡು ಎರೆಗೊಬ್ಬರವನ್ನು ತಯಾರಿಸಬಹುದು. ಇನ್ನು ಎರೆಗೊಬ್ಬರ ತಯಾರಿಸುವಲ್ಲಿ ರಾಶಿ ಪದ್ಧತಿಯು ಕೂಡ ಅತಿ ಸರಳ ಹಾಗೂ ಕಡಿಮೆ ಖರ್ಚಿನಲ್ಲಿ ಮಾಡಬಹುದಾದಂಥ ಒಂದು ಪದ್ಧತಿ. ಈ ಪದ್ಧತಿಯಲ್ಲಿ ಸಸ್ಯಜನ್ಯ, ಒಣ ಹಾಗೂ ಹಸಿರು ಪದಾರ್ಥಗಳನ್ನು ಪದರ ಪದರವಾಗಿ ರಾಶಿಯಂತೆ ನೆಲದ ಮೇಲೆ ಹರಡಿ ಪ್ರತಿ ಪದರಕ್ಕೆ ಸೆಗಣಿಯ ಗಂಜಲನ್ನು ಹಾಕುವ ಮೂಲಕ ಸಾವಯವ ವಸ್ತುಗಳನ್ನು ಬೇಗನೆ ಕೊಳೆಯಿಸಿ ಕೊಳೆತ ಸಾವಯವ ರಾಶಿಗಳಿಗೆ ಎರೆಹುಳುಗಳನ್ನು ಬಿಟ್ಟು ಎರೆಗೊಬ್ಬರವನ್ನು ತಯಾರಿಸಬಹುದು. ಈ ಪದ್ಧತಿಯಲ್ಲಿಯೂ ಕೂಡ ಘಟಕದ ಉದ್ದ 15-30 ಅಡಿ, ಅಗಲ 2-3 ಅಡಿ ಹಾಗೂ ಎತ್ತರವು 2-3 ಅಡಿ ಇದ್ದರೆ ಸೂಕ್ತ. ಬೇರೆ ಪದ್ಧತಿಗಳಿಗೆ ಹೋಲಿಸಿದರೆ ಈ ಪದ್ಧತಿಯಲ್ಲಿ ತೇವಾಂಶವು ಬೇಗನೆ ಆವಿಯಾಗುವುದರಿಂದ ಘಟಕದಲ್ಲಿನ ತೇವಾಂಶ ನಿರ್ವಹಣೆಯ ಬಗ್ಗೆ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ಈ ಪದ್ಧತಿಯಲ್ಲಿ ಘಟಕಗಳಿಗೆ ಯಾವುದೇ ಹೊದಿಕೆ ಅಥವಾ ಕವಚಗಳು ಇಲ್ಲದ ಕಾರಣ ಹುಳುಗಳನ್ನು ತಿನ್ನಲು ಪಕ್ಷಿಗಳು ಅಥವಾ ಕಪ್ಪೆ ಮುಂತಾದವುಗಳು ಬರುವ ಸಾಧ್ಯತೆ ಇರೋದ್ರಿಂದ ನಿರ್ವಹಣೆ ಮಾಡೋದು ಅಲ್ಪಮಟ್ಟಿಗೆ ಕಷ್ಟ ಅಂತಾನೆ ಹೇಳಬಹುದು. ಇನ್ನು ಎರೆಗೊಬ್ಬರ ತಯಾರಿಸುವ ವಿಧಾನ ಹೇಗೆ ಅಂದ್ರೆ, ಮೊದಲಿಗೆ ಸಾವಯವ ತ್ಯಾಜ್ಯ ವಸ್ತುಗಳನ್ನು ಎರೆಗೊಬ್ಬರ ಉತ್ಪಾದನಾ ಘಟಕದ ಹತ್ತಿರ ಸಂಗ್ರಹಿಸಬೇಕು. ಎರೆಗೊಬ್ಬರ ತೊಟ್ಟಿಗಳನ್ನು ತ್ಯಾಜ್ಯ ವಸ್ತುಗಳಿಂದ ತುಂಬಬೇಕು. ತ್ಯಾಜ್ಯ ವಸ್ತುಗಳ ಲಭ್ಯತೆಗೆ ಅನುಗುಣವಾಗಿ 50-60% ಒಣ ತ್ಯಾಜ್ಯ, 20-25% ಹಸಿರು ಎಲೆ ತ್ಯಾಜ್ಯ, 15-20% ಪ್ರಾಣಿಗಳ ಸಗಣಿ, ಹಿಕ್ಕೆ ಅಥವಾ ಗಂಜಲ ಇವುಗಳನ್ನೆಲ್ಲ ಪದರ ಪದರವಾಗಿ ಸೇರಿಸಬೇಕು. ತ್ಯಾಜ್ಯ ವಸ್ತುಗಳನ್ನು ಮಡಿಗಳಲ್ಲಿ ತುಂಬಿದ ನಂತರ 15-20 ದಿನಗಳವರೆಗೆ ನೀರನ್ನು ಸಿಂಪಡಣೆ ಮಾಡಿ ತ್ಯಾಜ್ಯವನ್ನು ಕೊಳೆಯಿಸಬೇಕು.

0: ನಂತರ ಪ್ರತಿ ಮೀಟರ್ ಅಳತೆಯಂತೆ ಕನಿಷ್ಠ 100 ರಿಂದ 150 ಎರೆಹುಳುಗಳನ್ನು ಬಿಟ್ಟ ನಂತರ ಮಡಿಗಳನ್ನು ತೆಂಗಿನ ಗರಿ ಗೋಣಿಚೀಲದಿಂದ ಮುಚ್ಚಬೇಕಾಗುತ್ತೆ. ತೊಟ್ಟಿಗಳನ್ನು ಬಿಸಿಲಿನಿಂದ ಕಾಪಾಡಲು ಶೆಡ್, ಚಪ್ಪರ ಅಥವಾ ನೆರಳು ಕೊಡುವ ದೊಡ್ಡ ಗಿಡಮರಗಳಿಂದ ಸಂರಕ್ಷಿಸಬೇಕು. ಮಡಿಗಳಲ್ಲಿ ತೇವಾಂಶ ಕಾಪಾಡೋದಿಕ್ಕೆ ನಿಗದಿತ ಸಮಯದಲ್ಲಿ ನೀರನ್ನ ಮೇಲ್ಭಾಗದಲ್ಲಿ ಸಿಂಪಡಣೆ ಮಾಡ್ತಾ ಇರಬೇಕು. ಈ ರೀತಿಯ ತೇವಾಂಶವನ್ನ ಕಾಯ್ದುಕೊಳ್ಳೋದ್ರಿಂದ ಎರೆಹುಳುಗಳು ಬೇಗನೆ ವೃದ್ಧಿಯಾಗುತ್ತವೆ. ಸುಮಾರು 60 ರಿಂದ 90 ದಿನಗಳಲ್ಲಿ ಉಪಯೋಗಿಸಿದ ತ್ಯಾಜ್ಯ ಪದಾರ್ಥಗಳ ಉಪಚಾರಕ್ಕೆ ಅನುಗುಣವಾಗಿ ಎರೆಹುಳು ಗೊಬ್ಬರವು ಸಂಗ್ರಹವಾಗುತ್ತೆ. ಆಗ ಒಂದು ವಾರದ ಕಾಲ ತೊಟ್ಟಿಗೆ ನೀರನ್ನು ಹಾಕೋದನ್ನ ನಿಲ್ಲಿಸಬೇಕು. ತೊಟ್ಟಿಯಲ್ಲಿ ಸಂಗ್ರಹವಾಗಿರುವ ಗೊಬ್ಬರವನ್ನ ಮಡಿಯಿಂದ ತೆಗೆದು 4-5 ಮಿಲಿಮೀಟರ್ ಇರುವ ಜರಡಿಯಿಂದ ಜರಡಿ ಮಾಡಿ ಹುಳುಗಳು ತಿನ್ನದೇ ಉಳಿದಿರುವ ಕಸಕಡ್ಡಿ, ಸಣ್ಣ ಎರೆಹುಳು ಮರಿಗಳು ಮತ್ತು ಮೊಟ್ಟೆಯ ಕೋಶಗಳಿಂದ ಬೇರ್ಪಡಿಸಿದ ನಂತರ ಎರೆಗೊಬ್ಬರವನ್ನ ನೆರಳಿನಲ್ಲಿ ಒಣಗಿಸಿ ಪಾಲಿಥಿನ್ ಚೀಲಗಳಲ್ಲಿ ತುಂಬಬೇಕು. ಹೀಗೆ ಉತ್ಪಾದನೆಯಾದ ಎರೆಗೊಬ್ಬರವನ್ನ 6-8 ತಿಂಗಳೊಳಗಾಗಿ ಉಪಯೋಗಿಸೋದು ಸೂಕ್ತ. ಈ ಎರೆಗೊಬ್ಬರವನ್ನ ತಯಾರಿಸುವಂತಹ ವಿಧಾನದಲ್ಲಿ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಬೇಕಾಗತ್ತೆ. ಒಮ್ಮೆ ಎರೆಗೊಬ್ಬರ ತಯಾರಾದ ನಂತರ ಹುಳುಗಳನ್ನು ಬೇರ್ಪಡಿಸಿ ಎರೆಗೊಬ್ಬರವನ್ನು ಶೇಖರಣೆ ಮಾಡಬೇಕಾಗತ್ತೆ. ಎರೆಹುಳುಗಳನ್ನು ಬೇರ್ಪಡಿಸಲು ನೆಲದ ಮೇಲೆ ಸೆಗಣಿಗಳ ಉಂಡೆಗಳನ್ನು ಮಾಡಿ 3-4 ಜಾಗಗಳಲ್ಲಿ ಇಟ್ಟು ಸೆಗಣಿ ಉಂಡೆಯ ಮೇಲೆ ತೆಳು ಭಾಗದಿಂದ ತೆಗೆದ ಎರೆಗೊಬ್ಬರವನ್ನು ಸುರಿದು 1 ದಿನ ಬಿಡೋದ್ರಿಂದ ಎಲ್ಲಾ ಎರೆಹುಳುಗಳು ಸೆಗಣಿಯಲ್ಲಿ ಅಂಟುಕೊಳ್ಳುತ್ತವೆ. ಆ ನಂತರ ಎರೆಹುಳುಗಳು ಅಂಟಿಕೊಂಡ ಸೆಗಣಿ ಉಂಡೆಗಳನ್ನು ಪಕ್ಕದಲ್ಲಿ ಸಿದ್ಧಪಡಿಸಿರುವಂತಹ ತೊಟ್ಟಿಗೆ ಹಾಕಬಹುದು. ಎರೆಹುಳುಗಳನ್ನು ಸಾಕುವ ತೊಟ್ಟಿಯಲ್ಲಿ ಉಷ್ಣಾಂಶವು 20-30 ಡಿಗ್ರಿ ಸೆಲ್ಸಿಯಸ್ ಮತ್ತು ತೇವಾಂಶವು ಶೇಕಡ 50-60% ಕಾಪಾಡ್ಕೋಬೇಕು. ನೀಲಗಿರಿ ಎಲೆ, ಕಳ್ಳಿ, ಎಕ್ಕ, ಬೂದಿ, ಕೂದಲು, ಪ್ಲಾಸ್ಟಿಕ್, ಗಾಜಿನಂತಹ ವಸ್ತುಗಳನ್ನು ಉಪಯೋಗಿಸುವುದರಿಂದ ಎರೆಹುಳುಗಳ ಮೇಲೆ ನೇರ ಪರಿಣಾಮ ಹಾಗೂ ಹಾನಿ ಆಗೋದ್ರಿಂದ ಅವುಗಳನ್ನು ಎರೆಘಟಕಕ್ಕೆ ಬಳಸಲೇಬಾರದು. ಸಾಮಾನ್ಯವಾಗಿ ಎರೆಗೊಬ್ಬರ ಘಟಕಕ್ಕೆ ಮಣ್ಣಿನಲ್ಲಿ ವಾಸಿಸುವ ಇರುವೆ, ಗೆದ್ದಲುಗಳು ಮುಖ್ಯ ಪೀಡೆಯಾಗಿರುತ್ತವೆ. ಇದಕ್ಕಾಗಿ ನೆಲದಲ್ಲಿರುವ ಇರುವೆ, ಗೆದ್ದಲುಗಳನ್ನು ದೂರಗೊಳಿಸಲು ಎರೆಘಟಕ ಹಾಗೂ ಸುತ್ತಲಿನ 2 ಮೀಟರ್ ದೂರದವರೆಗಿನ ಜಾಗವನ್ನು ಪ್ರತಿನಿತ್ಯ ಹೆಚ್ಚು ನೀರನ್ನು ಹಾಕೋದ್ರಿಂದ ಬೇರೆ ಜಾಗಕ್ಕೆ ವಲಸೆಯಾಗುವಂತೆ ಮಾಡಬಹುದು. ಎರೆಹುಳು ಸಾಕಣೆ ಮಾಡುವಾಗ ತೊಟ್ಟಿಗಳನ್ನು ಸ್ವಲ್ಪ ಇಳಿಜಾರಾಗಿ ಕಟ್ಟಿ ಹುಳುವಿನ ಹಿಕ್ಕೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾದ ಸಮಯದಲ್ಲಿ ನೀರನ್ನು ಸಿಂಪಡಣೆ ಮಾಡಿ ಸಾಕಣೆ ಘಟಕದಲ್ಲಿ ನೀರು ಹಾಯ್ದು ಹೊರಬರುವಂತೆ ಮಾಡಿಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಸಂಗ್ರಹಿಸಿರುವ ಪದಾರ್ಥಕ್ಕೆ ಎರೆಜಲ ಅಥವಾ ವರ್ಮಿ ವಾಶ್ ಎಂದು ಕರೆಯಲಾಗುತ್ತೆ. ಎರೆಜಲವು ಬೆಳೆಗೆ ಬೇಕಾಗುವ ಹಲವಾರು ಪೋಷಕಾಂಶಗಳು, ಜೀವನಿರೋಧಕ ಮತ್ತು ಬೆಳೆ ಪ್ರಚೋದಕ ವಸ್ತುಗಳನ್ನು ಹೊಂದಿರುತ್ತವೆ. ಇದನ್ನು ತರಕಾರಿ, ಹಣ್ಣಿನ ಬೆಳೆಗಳು ಹಾಗೂ ಎಲ್ಲಾ ಬಗೆಯ ಬೆಳೆಗಳಿಗೆ ಸಿಂಪಡಣೆ ಮುಖಾಂತರ ಉಪಯೋಗಿಸೋದ್ರಿಂದ ಬೆಳೆಗಳ ಉತ್ಪಾದನೆ ಮತ್ತು ಗುಣಮಟ್ಟ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಈ ಎರೆಹುಳು ಗೊಬ್ಬರದಿಂದ ಮಣ್ಣಿನ ನೀರು ಹೀರುವ ಹಾಗೂ ಗಾಳಿಯಾಡುವಿಕೆ ಗುಣ ಸುಧಾರಿಸುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ಮುಖ್ಯ ಹಾಗೂ ಲಘು ಪೋಷಕಾಂಶಗಳು ಬೆಳೆಗೆ ಲಭ್ಯವಾಗುತ್ತೆ. ಮಣ್ಣಿನ ರಸಸಾರ ಮತ್ತು ಹಾನಿಕಾರಕ ಲವಣಗಳ ಪ್ರಮಾಣ ಕಡಿಮೆಯಾಗುತ್ತೆ. ಮಣ್ಣಿನಲ್ಲಿ ಸಹಾಯಕಾರಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಾಗುತ್ತೆ. ಎರೆಗೊಬ್ಬರದ ಸತತ ಬಳಕೆಯಿಂದ ಮಣ್ಣಿನ ಭೌತಿಕ ಗುಣಗಳ ಸವೆತ ಸುಧಾರಿಸಿ ಮಣ್ಣಿನ ಸವೆತವು ಕಡಿಮೆಯಾಗುತ್ತೆ. ಕರಾವಳಿ ಮಲೆನಾಡಿನ ಭಾಗಗಳಲ್ಲಿ ತೋಟಗಾರಿಕೆ ಬೆಳೆಗಳಿಗೆ ಕೊಳೆ ರೋಗ ಹೆಚ್ಚಾಗಿರೋದ್ರಿಂದ ಜೈವಿಕ ಶಿಲೀಂಧ್ರನಾಶಕವಾದ ಟ್ರೈಕೋಡರ್ಮವನ್ನು ಮಿಶ್ರಣ ಮಾಡಿ ಉಪಯೋಗಿಸೋದ್ರಿಂದ ಕೊಳೆ ರೋಗವನ್ನು ನಿಯಂತ್ರಿಸಬಹುದು.
1: ಕೃಷಿ ಮಾಹಿತಿ ಕೇಳಿದಿರಿ.

ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

0: ಜನಪದ ಸಂಗೀತದಲ್ಲಿ ಕೇಳಿ ಗೊಂಡ ಸಮುದಾಯದ ಸಂಪ್ರದಾಯದ ಹಾಡುಗಳು. ಕೃಷ್ಣೇ ಮಂಜು ಗೊಂಡ ಮತ್ತು ಸಂಗಡಿಗರಿಂದ.
1: ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಭಟ್ಕಳದ ಕಟಗಾರಕೊಪ್ಪದ ಕೃಷ್ಣೇ ಮಂಜು ಗೊಂಡ ಹಾಗೂ ಸಂಗಡಿಗರಿಂದ ಗೊಂಡ ಸಮುದಾಯದ ಪದಗಳು. ಮೊದಲಿಗೆ ಮಗು ಹುಟ್ಟಿದ ಮೂರನೇ ದಿನಕ್ಕೆ ಬಾಣಂತಿಯ ಕುರಿತು ಹಾಡುವ ಹಾಡು.

ಭಟ್ಕಳದ ಕಟಗಾರಕೊಪ್ಪದ ಕೃಷ್ಣೆ ಮಂಜು ಗೊಂಡ ಹಾಗೂ ಸಂಗಡಿಗರಿಂದ ಗೊಂಡ ಸಮುದಾಯದ ಪದಗಳನ್ನು ಕೇಳಿದಿರಿ. ಇದು ಇಂದಿನ ಜನಪದ ಸಂಗೀತ.

ಆಕಾಶವಾಣಿ ಕಾರವಾರ. ಇನ್ನು ಮುಂದೆ ಮೊದಲಿಗೆ ಪ್ರಕಟಣೆ, ನಂತರ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: ಆಕಾಶವಾಣಿ ಬೆಂಗಳೂರು ಈಗ ಒಂದು ವಾಣಿಜ್ಯ ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳನ್ನು ಕೇಳುವಿರಿ.
1: ಹಿಂಗ್ಯಾಕ ಯವ್ವ ನಿಮ್ ಕೂಸು ಅಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ.
1: ಎಂತ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷದ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ಧತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು G7 ಶೃಂಗಸಭೆಯಲ್ಲಿ ಭಾಗವಹಿಸಲು 2 ದಿನಗಳ ಭೇಟಿಗಾಗಿ ಫ್ರಾನ್ಸ್ನ ಎವಿಯನ್ ನಗರಕ್ಕೆ ಆಗಮಿಸಿದ್ದಾರೆ. ವಿಶ್ವ ನಾಯಕರೊಂದಿಗೆ ತೊಡಗಿಸಿಕೊಳ್ಳಲು ಮತ್ತು ಪ್ರಮುಖ ಜಾಗತಿಕ ವಿಷಯಗಳ ಕುರಿತು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲು ಎದುರು ನೋಡುತ್ತಿದ್ದೇನೆ. ಹೆಚ್ಚು ಸುಸ್ಥಿರ ಮತ್ತು ಸಮೃದ್ಧ ಭೂಮಿಗಾಗಿ ಸಾಮೂಹಿಕ ಪ್ರಯತ್ನಗಳನ್ನು ಮುಂದುವರೆಸಲು ಭಾರತ ಬದ್ಧವಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಶೃಂಗಸಭೆಯ ಹೊರತಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ, ಬ್ರಿಟನ್ನ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಧ್ಯಕ್ಷ ಶೇಖ್ ಮೊಹಮ್ಮದ್ ಬಿನ್ ಜಾಯದ್ ಅಲ್ ನಹ್ಯಾನ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಇಂದು ರಾತ್ರಿ ಫ್ರಾನ್ಸ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಆಯೋಜಿಸಿರುವ ಭೋಜನಕೂಟದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಉಭಯ ನಾಯಕರು ಚರ್ಚಿಸುವ ನಿರೀಕ್ಷೆಯಿದೆ. ಫ್ರಾನ್ಸ್ ಭೇಟಿಯ ಭಾಗವಾಗಿ ನಾಳೆ ಸಂಜೆ ಅವರು ಪ್ಯಾರಿಸ್ ತಲುಪಲಿದ್ದಾರೆ. ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಕೃಷಿ ಪರಿಶೀಲನಾ ಸಭೆ ನಡೆಸಿ ದೇಶಾದ್ಯಂತ ಮುಂಗಾರು 2026 ಹಂಗಾಮಿನ ಸಿದ್ಧತೆಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಸಂಭವನೀಯ ಎಲ್ನಿನೋ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಹತ್ತಿ ಉತ್ಪಾದನೆ ಹೆಚ್ಚಿಸುವಂತೆ, ಬೇಳೆಕಾಳುಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವಂತೆ ಹಾಗೂ ಕಡಿಮೆ ಮಳೆಯ ಜಿಲ್ಲೆಗಳಿಗಾಗಿ ಮುಂಚಿತವಾಗಿ ತುರ್ತು ಕಾರ್ಯಯೋಜನೆಗಳನ್ನು ರೂಪಿಸುವಂತೆ ಅಧಿಕಾರಿಗಳಿಗೆ ಸಚಿವರು ನಿರ್ದೇಶಿಸಿದರು. ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ಕೃಷಿ ಮತ್ತು ರೈತರನ್ನು ರಕ್ಷಿಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳನ್ನು ಮುಂಚಿತವಾಗಿ ಕೈಗೊಳ್ಳುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ಕಡಿಮೆ ಮಳೆ ಅಥವಾ ಅಸಮರ್ಪಕ ಮಳೆಯ ಸಾಧ್ಯತೆ ಇರುವ ಜಿಲ್ಲೆಗಳಲ್ಲಿ ಪೂರ್ವ ಸಿದ್ಧತೆಗಳನ್ನು ಸಂಪೂರ್ಣವಾಗಿ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಇಂತಹ ಜಿಲ್ಲೆಗಳನ್ನು ಗುರುತಿಸಿ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಬೆಳೆವಾರು ತುರ್ತು ಕಾರ್ಯಯೋಜನೆಗಳನ್ನು ಸಿದ್ಧಪಡಿಸಬೇಕು ಎಂದು ಅವರು ಸೂಚಿಸಿದರು. ನೀರಿನ ಸಂರಕ್ಷಣೆ, ಮಣ್ಣಿನ ತೇವಾಂಶ ನಿರ್ವಹಣೆ, ಅಂತರ ಬೆಳೆ ಪದ್ಧತಿ ಹಾಗೂ ಪರ್ಯಾಯ ಬೆಳೆ ಮಾದರಿಗಳಿಗೆ ವಿಶೇಷ ಗಮನ ನೀಡಬೇಕು ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ನಿರ್ದೇಶಿಸಿದರು. 2027 ಜನಗಣತಿಯ ಹಂತ 1 ಅಡಿಯಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿಗಾಗಿ ಕ್ಷೇತ್ರ ಕಾರ್ಯಾಚರಣೆ ಹಿಮಾಚಲ ಪ್ರದೇಶದಲ್ಲಿ ಇಂದು ಪ್ರಾರಂಭವಾಗಿದೆ.

0: ಗಣತಿದಾರರು ಮನೆ ಮನೆಗೆ ಭೇಟಿ ನೀಡುವ ಕಾರ್ಯಕ್ರಮ ಮುಂದಿನ ತಿಂಗಳ 15ರವರೆಗೆ ರಾಜ್ಯದಲ್ಲಿ ಮುಂದುವರಿಯಲಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ. ಕೇರಳ ಮತ್ತು ನಾಗಾಲ್ಯಾಂಡ್ನಲ್ಲಿ ಸ್ವಯಂ ಗಣತಿ ಸೌಲಭ್ಯ ಪ್ರಾರಂಭವಾಗಿದೆ ಮತ್ತು ಈ ತಿಂಗಳ 30ರವರೆಗೆ ಲಭ್ಯವಿರುತ್ತದೆ. ಈ ರಾಜ್ಯಗಳಲ್ಲಿ ಅನುಗುಣವಾದ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಕ್ಷೇತ್ರ ಕಾರ್ಯಾಚರಣೆಗಳನ್ನು ಮುಂದಿನ ತಿಂಗಳ 1ರಿಂದ ಜುಲೈ 30ರವರೆಗೆ ನಡೆಸಲಾಗುವುದು. ಆದಾಗ್ಯೂ ಗುಜರಾತ್, ಜಮ್ಮು ಮತ್ತು ಕಾಶ್ಮೀರ, ಲಡಾಖ್, ಪುದುಚೇರಿ ಮತ್ತು ಉತ್ತರ ಪ್ರದೇಶಗಳಲ್ಲಿ ಮನೆ ಮನೆ ಕ್ಷೇತ್ರ ಕಾರ್ಯಾಚರಣೆಗಳು ಪ್ರಸ್ತುತ ನಡೆಯುತ್ತಿವೆ. ಏತನ್ಮಧ್ಯೆ ಮಹಾರಾಷ್ಟ, ಮೇಘಾಲಯ, ರಾಜಸ್ಥಾನ ಮತ್ತು ಜಾರ್ಖಂಡ್ ಜೊತೆಗೆ ದೆಹಲಿ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಪ್ರದೇಶದಲ್ಲಿ ಮನೆ ಪಟ್ಟಿ ಮತ್ತು ವಸತಿ ಗಣತಿ ಕಾರ್ಯಾಚರಣೆಗಳು ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಈ ಕಾರ್ಯಾಚರಣೆಗಳನ್ನು ಮೇ 16ರಿಂದ ಈ ತಿಂಗಳ 14ರವರೆಗೆ ನಡೆಸಲಾಯಿತು. ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಗೆ ಸಂಬಂಧಿಸಿದಂತೆ ಯಾವುದೇ ಪ್ರಸ್ತಾವನೆ ಪ್ರಸ್ತುತ ಸಚಿವಾಲಯದ ಪರಿಗಣನೆಯಲ್ಲಿ ಇಲ್ಲ ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ಕುರಿತು ಪ್ರಕಟಣೆ ಹೊರಡಿಸಿರುವ ಸಚಿವಾಲಯ ಗುಜರಾತ್ ಅನ್ನು ಒಮನ್ ಹಾಗೂ ಇತರ ಗಲ್ಫ್ ರಾಷ್ಟಗಳೊಂದಿಗೆ ಸಂಪರ್ಕಿಸುವ ಮಧ್ಯಪ್ರಾಚ್ಯ ಭಾರತ ಆಳ ಸಮುದ್ರ ಪೈಪ್ಲೈನ್ ಯೋಜನೆಯನ್ನು ಕೇಂದ್ರ ಸರ್ಕಾರ ಸಕ್ರಿಯವಾಗಿ ಮುಂದುವರಿಸುತ್ತಿದೆ ಎಂಬರ್ಥದ ಹಲವು ಮಾಧ್ಯಮ ವರದಿಗಳು ಪ್ರಕಟವಾಗಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದೆ. ಆದರೆ ಈ ಯೋಜನೆಗೆ ಸಂಬಂಧಿಸಿದಂತೆ ಸಚಿವಾಲಯದ ಯಾವುದೇ ಹಂತದಲ್ಲಿಯೂ ಒಮನ್ ಅಥವಾ ಇತರ ಯಾವುದೇ ಗಲ್ಫ್ ರಾಷ್ಟಗಳೊಂದಿಗೆ ಸಕ್ರಿಯ ಚರ್ಚೆಗಳು ಅಥವಾ ಮಾತುಕತೆಗಳು ನಡೆಯುತ್ತಿಲ್ಲ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿಯನ್ನು ಹಿಂಪಡೆಯಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ಕುರಿತು ಔಷಧ ನಿಯಮಗಳು 1945ಕ್ಕೆ ತಿದ್ದುಪಡಿ ಮಾಡಿ ಅಧಿಸೂಚನೆ ಹೊರಡಿಸಿದೆ. ಇನ್ನು ಮುಂದೆ ಸಣ್ಣ ಗ್ರಾಮಗಳಲ್ಲಿಯೂ ಕೆಮ್ಮಿನ ಸಿರಪ್ಗಳ ಮಾರಾಟ ಮತ್ತು ವಿತರಣೆ ಕಡ್ಡಾಯವಾಗಿ ಪರವಾನಗಿ ಪಡೆದ ಔಷಧ ಮಳಿಗೆಗಳ ಮೂಲಕವೇ ನಡೆಯಬೇಕಾಗಿದೆ. ದೇಶದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿ 12 ವರ್ಷಗಳನ್ನು ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ ಅವರು ವಿವಿಧ ಕ್ಷೇತ್ರಗಳಲ್ಲಿ ಗಮನಾರ್ಹ ಅಭಿವೃದ್ಧಿಗೆ ಕಾರಣರಾಗಿದ್ದಾರೆ ಮತ್ತು ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯ ಹಾಕಿದ್ದಾರೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ವಿಜಯವಾಡದ ರಾಯನಪಾಡು ರೈಲು ನಿಲ್ದಾಣದಲ್ಲಿ ಇಂದು ಅಭಿವೃದ್ಧಿ ಕಾರ್ಯಗಳ ಪ್ರಗತಿ ಪರಿಶೀಲಿಸಿದ ಅವರು ದೇಶ 100%ರಷ್ಟು ರೈಲ್ವೆ ವಿದ್ಯುದೀಕರಣದತ್ತ ಸಾಗುತ್ತಿದೆ, ಆಮದು ಮಾಡಿಕೊಂಡ ಡೀಸೆಲ್ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತಿದೆ ಮತ್ತು ಸುಸ್ಥಿರ ಮೂಲಸೌಕರ್ಯವನ್ನು ಬಲಪಡಿಸುತ್ತಿದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಅಮರಾವತಿಯನ್ನು ರಾಜಧಾನಿಯಾಗಿ ಘೋಷಿಸಲಾಗಿದೆ ಮತ್ತು ರೈಲು ಮೂಲಸೌಕರ್ಯದ ಮೂಲಕ ಪ್ರಮುಖ ನಗರಗಳೊಂದಿಗೆ ಅದರ ಸಂಪರ್ಕವನ್ನು ಸುಧಾರಿಸಲು ಪ್ರಯತ್ನಗಳು ನಡೆಯುತ್ತಿವೆ ಎಂದು ಅವರು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕಳೆದ 12 ವರ್ಷಗಳಲ್ಲಿ ದೇಶದ ಮೂಲಸೌಕರ್ಯ ವಲಯದಲ್ಲಿ ಆಗಿರುವ ಪರಿವರ್ತನೆಯನ್ನು ಬಿಜೆಪಿ ಅಧ್ಯಕ್ಷ ನಿತಿನ್ ನಬಿನ್ ಶ್ಲಾಘಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು ತ್ವರಿತ ಮತ್ತು ಸಮಗ್ರ ಅಭಿವೃದ್ಧಿಗೆ ದೇಶ ಸಾಕ್ಷಿಯಾಗಿದೆ, ಇದು ಸಂಪರ್ಕವನ್ನು ಬಲಪಡಿಸಿದೆ ಮತ್ತು ಪ್ರದೇಶಗಳಲ್ಲಿ ಹೊಸ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ ಜಾಲ 91,000 ಕಿಲೋಮೀಟರ್ಗಳಿಂದ 146,000 ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದೆ. ಮೆಟ್ರೋ ರೈಲು ಜಾಲ ಸುಮಾರು 250 ಕಿಲೋಮೀಟರ್ಗಳಿಂದ ಸುಮಾರು 1200 ಕಿಲೋಮೀಟರ್ಗಳಿಗೆ ಬೆಳೆದಿದೆ. ಈ ಅವಧಿಯಲ್ಲಿ ದೇಶದಲ್ಲಿ ವಿಮಾನ ನಿಲ್ದಾಣಗಳ ಸಂಖ್ಯೆಯೂ ದ್ವಿಗುಣಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು. ಸುಧಾರಿತ ರಸ್ತೆ, ರೈಲು ಮತ್ತು ವಾಯು ಸಂಪರ್ಕವು ದೇಶದ ಪ್ರತಿಯೊಂದು ಭಾಗವನ್ನು ಸಂಪರ್ಕಿಸುತ್ತಿದೆ ಮತ್ತು ಅಭಿವೃದ್ಧಿಗೆ ಹೊಸ ಆವೇಗವನ್ನು ಒದಗಿಸುತ್ತಿದೆ. ಮೂಲಸೌಕರ್ಯವು ಸಂಪರ್ಕವನ್ನು ಹೆಚ್ಚಿಸುವುದಲ್ಲದೆ ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಬಲವಾದ ಅಡಿಪಾಯವನ್ನು ಹಾಕುತ್ತಿದೆ ಎಂದು ಅವರು ಪ್ರತಿಪಾದಿಸಿದರು. ಯುಪಿಎಸ್ಸಿ ನಾಗರಿಕ ಸೇವೆಗಳ ಪರೀಕ್ಷೆ 2026ರ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಹಲವು ಪೋಸ್ಟ್ಗಳನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ಸರ್ಕಾರದ ವಾರ್ತಾಶಾಖೆಯ ಸತ್ಯಶೋಧನಾ ಘಟಕ ಈ ಆರೋಪಗಳು ಸುಳ್ಳು ಎಂದು ಸ್ಪಷ್ಟಪಡಿಸಿದೆ. ಯುಪಿಎಸ್ಸಿ

0: ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನು ದೇಶದ ವಿವಿಧ ಭಾಗಗಳಿಂದ ಆಯ್ಕೆ ಮಾಡಲಾದ ಸಂಬಂಧಿತ ವಿಷಯಗಳ ತಜ್ಞರು ಸಿದ್ಧಪಡಿಸುತ್ತಾರೆ ಎಂದು ಘಟಕ ತಿಳಿಸಿದೆ. ಇಂತಹ ಮಾಹಿತಿಗಳನ್ನು ಅಧಿಕೃತ ಮೂಲಗಳಿಂದ ಮಾತ್ರ ಪರಿಶೀಲಿಸಬೇಕು ಎಂದು ಪಿಐಬಿ ಸಾರ್ವಜನಿಕರಿಗೆ ಮನವಿ ಮಾಡಿದೆ. ಅಲ್ಲದೆ ದಾರಿ ತಪ್ಪಿಸುವ ಮತ್ತು ದೃಢೀಕರಿಸದ ಇಂತಹ ಸುಳ್ಳು ಮಾಹಿತಿಗಳನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸುವಂತೆ ಜನರಿಗೆ ಕೋರಿದೆ. ಈಸ್ಟ್ ರುದರ್ಫೋರ್ಡ್ನಲ್ಲಿ ಇಂದು ನಡೆಯಲಿರುವ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಐ ಗುಂಪಿನ ಪಂದ್ಯದಲ್ಲಿ ಫ್ರಾನ್ಸ್ ಮತ್ತು ಸೆನೆಗಲ್ ತಂಡಗಳು ಮುಖಾಮುಖಿಯಾಗಲಿವೆ. ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಪಂದ್ಯ ಆರಂಭವಾಗಲಿದೆ. ಇನ್ನೊಂದು ಪಂದ್ಯದಲ್ಲಿ ಅಮೆರಿಕದ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆಯುವ ಐ ಗುಂಪಿನ ಪಂದ್ಯದಲ್ಲಿ ನಾರ್ವೆ ತಂಡ ಇರಾಕ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ನಾಳೆ ಮುಂಜಾನೆ 3:30 ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. G7 ಶೃಂಗಸಭೆಯಲ್ಲಿ ಭಾಗವಹಿಸಲು ಫ್ರಾನ್ಸ್ನ ಎವಿಯನ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಮುಂಗಾರು ಹಂಗಾಮಿನ ಸಿದ್ದತೆಗಳ ಕುರಿತು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಂದ ಸಮಗ್ರ ಪರಿಶೀಲನೆ. ಸಣ್ಣ ಗ್ರಾಮಗಳಲ್ಲಿ ಕೆಮ್ಮಿನ ಸಿರಪ್ಗಳ ಮಾರಾಟಕ್ಕೆ ನೀಡಲಾಗಿದ್ದ ವಿನಾಯಿತಿ ಹಿಂಪಡೆದ ಕೇಂದ್ರ ಸರ್ಕಾರ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಐ ಗುಂಪಿನ ಪಂದ್ಯದಲ್ಲಿ ಇಂದು ಫ್ರಾನ್ಸ್ ಸೆನೆಗಲ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಕಾರವಾರ. ಇದೀಗ ಕೇಳಿ ಗಜಲ್ಗಳು. ಹಾಡಿದ್ದಾರೆ ಪಂಕಜ್ ಉದಾಸ್.

0: ಸಾಹಿತ್ಯ ಸಂಗೀತ
1: ಸಿನಿಮಾ ನಾಟಕ
2: ಆಹಾರ ಆರೋಗ್ಯ
1: ಭಾಷೆ ಸಂಸ್ಕೃತಿ
2: ಪುರಾಣ ಇತಿಹಾಸ
1: ದೇಶ ಪ್ರೇಮ ಸಹಬಾಳ್ವೆ
3: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವೋದಯ ಸಂಸ್ಕಾರಿ ಜಯ ಭಾರತಿ
1: ಮನೆ ಮನಗಳ ಸಂಗಾತಿ
0: ತಲೆಮಾರುಗಳ ಕೊಂಡಿ
1: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90 ಹರಿಯ
2: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
0: ನಿಮ್ಮ ಒಲವು ನಿರಂತರವಿರಲಿ, ಈ ಪಯಣ ಮುಗಿಯದಿರಲಿ.
4: ಪಲ್ಲವ ಗಣ ಪಲ್ಲವಿಯಲ್ಲಿ ಗರಿಗೆ ಗರಿಗೆ ಗೀತ, ತಂಬೆಲರಲ್ಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ.
0: ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ ನಿಮ್ಮೊಂದಿಗೆ ಆಕಾಶವಾಣಿ
5: ಆನಂದಮಯ ಈ ಜಗ ಹೃದಯ.
6: ಸಿರಿಗಂಧ ಕಾರ್ಯಕ್ರಮದಲ್ಲಿ ನಾವು ನೃತ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ನಮ್ಮ ಭಾರತದಲ್ಲಿ ನೃತ್ಯ ಕಲೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ನೃತ್ಯ ಎಂಬ ಪದವು ಸಂಸ್ಕೃತದ ನೃತ್ ಎಂಬ ಧಾತುವಿನಿಂದ ಬಂದಿದೆ. ಇದರರ್ಥ ಚಲನೆ ಅಥವಾ ಕುಣಿತ ಎಂದಾಗಿದೆ. ನೃತ್ಯವು ಮಾನವನ ಭಾವನೆಗಳು, ಆಲೋಚನೆಗಳು ಮತ್ತು ಸಂಸ್ಕೃತಿಯನ್ನು ದೇಹದ ಚಲನೆಗಳ ಮೂಲಕ ವ್ಯಕ್ತಪಡಿಸುವ ಒಂದು ಸುಂದರ ಕಲೆ. ಸಂಗೀತ, ಲಯ, ತಾಳ ಮತ್ತು ಭಾವಗಳ ಸಮನ್ವಯವೇ ಈ ನೃತ್ಯ. ಈಗ ಕೇಳಿ ಪರ್ವ ಚಿತ್ರದ ಗೀತೆ. ಉದಿತ್ ನಾರಾಯಣ ಹಾಗೂ ಸಂಗಡಿಗರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನೂ ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ, ರೈತರತ್ನ, ಹೀರೋಸ್ ಆಫ್

ಸಿರಿಗಂಧ ಕಾರ್ಯಕ್ರಮದಲ್ಲಿ ನೃತ್ಯದ ಬಗ್ಗೆ ಮಾತನಾಡ್ತಾ, ನೃತ್ಯದಲ್ಲಿ ತಾಳ ಅಂದ್ರೆ ಸಂಗೀತದ ಲಯಬದ್ಧತೆ, ಲಯ ಅಂದ್ರೆ ಚಲನೆಯ ವೇಗ ಮತ್ತು ಕ್ರಮ, ಭಾವ ಅಂದ್ರೆ ಮನಸ್ಸಿನ ಭಾವನೆಗಳ ಅಭಿವ್ಯಕ್ತಿ, ರಸ ಅಂದ್ರೆ ಪ್ರೇಕ್ಷಕರಲ್ಲಿ ಮೂಡುವ ಅನುಭವ, ಮುದ್ರೆಗಳು ಅಂದ್ರೆ ಕೈ ಮತ್ತು ಬೆರಳುಗಳ ಸಂಕೇತಗಳ ಚಲನೆಗಳು, ಇವೆಲ್ಲವೂ ನೃತ್ಯದ ಪ್ರಮುಖ ಅಂಶಗಳಾಗಿವೆ ಅಂತ ನೋಡಬಹುದು. ಈಗ ಕೇಳಿ ಕೃಷ್ಣ ರುಕ್ಮಿಣಿ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ. ದೊಡ್ಡರಂಗೇಗೌಡ ಅವರ ಸಾಹಿತ್ಯಕ್ಕೆ ಕೆವಿ ಮಹದೇವನ್ ಅವರ ಸಂಗೀತ ನಿರ್ದೇಶನವಿದೆ.

ಕರ್ನಾಟಕದಲ್ಲಿ ಡೊಳ್ಳು ಕುಣಿತ, ವೀರಗಾಸೆ, ಯಕ್ಷಗಾನ, ಪೂಜಾ ಕುಣಿತ, ನಂದಿಕೋಲು ಕುಣಿತ ಮುಂತಾದ ಜಾನಪದ ನೃತ್ಯಗಳು ಪ್ರಸಿದ್ಧವಾಗಿವೆ. ನೃತ್ಯ ಕೇವಲ ಮನರಂಜನೆಯಷ್ಟೇ ಅಲ್ಲ, ಅದು ಸಮಾಜದ ಸಂಸ್ಕೃತಿ, ಸಂಪ್ರದಾಯ ಮತ್ತು ಇತಿಹಾಸವನ್ನ ಮುಂದಿನ ಪೀಳಿಗೆಗೆ ತಲುಪಿಸುವ ಸಾಧನ. ಹಬ್ಬಗಳು, ಮದುವೆಗಳು, ಧಾರ್ಮಿಕ ಆಚರಣೆಗಳು ಮತ್ತು ವೇದಿಕೆ ಕಾರ್ಯಕ್ರಮಗಳಲ್ಲಿ ನೃತ್ಯ ಪ್ರಮುಖ ಪಾತ್ರವನ್ನ ವಹಿಸುತ್ತದೆ. ಈಗ ಕೇಳಿ, ಮೈಲಾರಿ ಚಿತ್ರದ ಗೀತೆ ಶಂಕರ್ ಮಹದೇವನವರ ಧ್ವನಿಯಲ್ಲಿ ಮೂಡಿಬರಲಿದೆ. ಕವಿರಾಜ್ ಅವರ ಸಾಹಿತ್ಯ ಮತ್ತು ಗುರುಕಿರಣ್ ಅವರ ಸಂಗೀತ ಈ ಗೀತೆಗಿದೆ.

ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತವಿದ್ದು ಹೇಮಂತ್ ಹಾಗೂ ಸಂಗಡಿಗರು. ಹಾಡಿರುವ ಗೀತೆ ಮೂಡಿಬರಲಿದೆ ಕಲ್ಲರಳಿ ಹೂವಾಗಿ ಚಿತ್ರದಿಂದ.

ಮಧುರಗಂಧ ಕಾರ್ಯಕ್ರಮದಲ್ಲಿ ನೃತ್ಯದ ಬಗ್ಗೆ ಮಾತಾಡ್ತಾ ಇದ್ವಿ. ನೃತ್ಯವನ್ನ ಮಾಡೋದ್ರಿಂದ ದೈಹಿಕ ಆರೋಗ್ಯ ಸುಧಾರಿಸುತ್ತೆ, ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ, ದೇಹದ ಸಮತೋಲನ ಹೆಚ್ಚುತ್ತೆ, ಆತಂಕ ಮತ್ತು ಒತ್ತಡ ಕಡಿಮೆಯಾಗುತ್ತೆ, ಜೊತೆಗೆ ಸಾಂಸ್ಕೃತಿಕ ಪರಂಪರೆಯನ್ನು ಉಳಿಸಲು ಸಹಾಯವಾಗುತ್ತೆ. ಇವೆಲ್ಲವೂ ನೃತ್ಯದ ಪ್ರಯೋಜನಗಳಾಗಿವೆ. ಈಗ ಕೇಳಿ ಬಣ್ಣದ ಗೆಜ್ಜೆ ಚಿತ್ರದ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಹಂಸಲೇಖ ಅವರ ಸಾಹಿತ್ಯ ಮತ್ತು ಸಂಗೀತ ಈ ಗೀತೆಗಿದೆ.

ಆಕಾಶವಾಣಿ ಕಾರವಾರ. ಚಿತ್ರಗೀತೆಗಳು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕೇಳಿ ಜೊತೆ ಜೊತೆಯಲ್ಲಿ ಚಿತ್ರದ ಗೀತೆ. ಗೀತರಚನೆ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ.

ಕುನಾಲ್ ಗಂಜಾವಲ, ಶ್ರೇಯಾ ಘೋಷಾಲ್ ಹಾಗೂ ಸ್ಟೀಫನ್ ಅವರ ಧ್ವನಿಯಲ್ಲಿ ಕೇಳಿ ಚಲುವಿನ ಚಿತ್ತಾರ ಚಿತ್ರದ ಗೀತೆ. ಗೀತರಚನೆ ಎಸ್ ನಾರಾಯಣ್, ಸಂಗೀತ ಮನೋಮೂರ್ತಿ.

0: to withdraw from Lebanon. IMD forecast thunderstorms accompanied by lightning and gusty winds over North India tomorrow, and India's squad announced for Senior Asian Fencing Championships 2026. That's all in the news at 9. Good night.
1: ಆಕಾಶವಾಣಿ ಕಾರವಾರ ಹಿಂದಿ ಚಿತ್ರಗೀತೆಗಳು. ಗುಪ್ತ ಚಿತ್ರದ ಗೀತೆ ಹಾಡಿದ್ದಾರೆ ಉದಿತ್ ನಾರಾಯಣ್.

ಹಿಂದಿ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಈಗ ಸಮಯ 9:30 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: 89094044. और अब से कुछ ही देर बाद सुनेंगे आप समाचार।
1: ಆಕಾಶವಾಣಿ ಬೆಂಗಳೂರು, ಸಮಯ 10:05. ನಮ್ಮ ಮುಂದಿನ ಕಾರ್ಯಕ್ರಮ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಜಯರಾಜ್ ನಾರಾಯಣ್ ಅವರ ಕೊಳಲುವಾದನ, ವೈಲಿನ್ ಎಸ್ ಶೇಷಗಿರಿರಾವ್, ಮೃದಂಗ ವಿ ಕೃಷ್ಣ.

0: ಇದುವರೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿ ಜಿ ರಾಜನಾರಾಯಣ ಅವರ ಕೊಳಲು ವಾದನ ಕೇಳಿದ್ರಿ. ವೈಲಿನ್ ಎಸ್ ಶೇಷಗಿರಿರಾವ್, ಮೃದಂಗ ವಿ ಕೃಷ್ಣ. ಈ ಕಾರ್ಯಕ್ರಮ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.
1: ಕಷ್ಟದೊಳನ್ನವ ದುರಿವ ನೆಲೆಯಾಗಿ ಸೃಷ್ಟಿ ನಿಯಮದೊಳಗವನಿ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ.
2: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು. ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
3: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ. ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ಬೆಂಗಳೂರು ಸಮಯ 10:30:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿಮುದ್ರಣ. ವಿಷಯ ಆತಂಕವಾದ್.